ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ವೈಶಾಖ ಮಾಸದ 24ನೇ ದಿನ. ಅಂದರೆ 2026ನೇ ಇಸ್ವಿ ಮೇ ತಿಂಗಳ 14ನೇ ತಾರೀಕು ಗುರುವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 677 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಬೆಳಗಿನ ಶುಭೋದಯ.

ಆಕಾಶವಾಣಿ ಭದ್ರಾವತಿ, ಸಮಯ 6:35. ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:35 ಕರುಣಾಳು ಬಾಬಳಿಕೆ, ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್. 6:40 ನೇಗಿಲು ಮಿಡಿತ, ಏಲಕ್ಕಿಯ ಮೊಳಕೆ ಪ್ರಮಾಣ ಹೆಚ್ಚಿಸಲು ಅನುಸರಿಸಬೇಕಾದ ಬೀಜ ಸಂಸ್ಕರಣೆ ಹಾಗೂ ಇದರ ಪರಿಣಾಮಗಳು, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಮೂಡಿಗೆರೆ ತೋಟಗಾರಿಕಾ ವಿಭಾಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಸಿ ಸಂಧ್ಯಾ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಪ್ರಸವ ನಂತರದ ಗರ್ಭ ನಿರೋಧಕ ವಸ್ತುಗಳು, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಿಪಿ ಚಂದುಶ್ರೀ. 6:50 ಸುದ್ದಿ ಮಿಂಚು, 7:45 ಚಿತ್ರಗೀತೆಗಳು, 8:30 ಸೈಬರ್ ಅಪರಾಧದ ವಿವಿಧ ಪ್ರಕಾರ ಹಾಗೂ ಸಾರ್ವಜನಿಕರಿಗೆ ಎಚ್ಚರಿಕೆ, ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಬಿ ನಿಖಿಲ್ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರು. 9:00 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆ, 10:00 ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಟ್ಟಿಗೆ ನೀವು ಉತ್ತರಿಸಲಿಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9415527260. ಇನ್ನು 11:00 ಚೈತ್ರವನ ಕಾವ್ಯವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ, ಕುವೆಂಪು ರಚಿತ ಶ್ರೀ ರಾಮಾಯಣಂ ದರ್ಶನಂ ಕಾವ್ಯದ ಅಯೋಧ್ಯಾ ಸಂಪುಟದಲ್ಲಿ ಕವಿಕೃತಂ ದರ್ಶನಂ ಭಾಗದ ವಾಚನವನ್ನು ಮಾಡುತ್ತಾರೆ ಶ್ರೀಲಕ್ಷ್ಮಿ, ವ್ಯಾಖ್ಯಾನ ಎನ್ ಕೆ ರಾಮಶೇಷನ್. 11:30 ಸೇವಾ ಮಾಹಿತಿ, 11:35 ಭಾವಗೀತೆ, 11:45 ಜನಪದ ಸಂಗೀತ. ಗಂಗಮ್ಮನ ಪದಗಳನ್ನು ಹಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಮಲ್ಲಳ್ಳಿಯ ಶ್ರೀಮತಿ ಪಾರತಮ್ಮ ಮತ್ತು

ಮಧ್ಯಾಹ್ನ 1:20ಕ್ಕೆ ಚಿತ್ರಗೀತೆ, 2:40ಕ್ಕೆ ಭಾವಗೀತೆ, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆರೋಡಿ, 5 ಗಂಟೆಗೆ ಚಿತ್ರಗೀತೆ. ಇನ್ನು ಸಂಜೆಯ ಪ್ರಸಾರದಲ್ಲಿ 6:51ಕ್ಕೆ ಕೃಷಿರಂಗ ಕಿಸಾನವಾಣಿ, ಮೇವು ಹಾಗೂ ಒಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣುಜೀವಿಗಳು, ವಿಷಕಾರಿಕ ಅಂಶಗಳು ಮತ್ತು ಸಾರ್ವಜನಿಕ ಆರೋಗ್ಯ, ಈ ಕುರಿತು ಶಿವಮೊಗ್ಗ ಪಶು ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಹಾಗೂ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿ. ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8 ಗಂಟೆ ಹಾಗೂ 10 ಗಂಟೆಗೆ ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:30ಕ್ಕೆ ಚಿಂತನ, ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ. ಮಧ್ಯಾಹ್ನ 12:00ಕ್ಕೆ ಪ್ರದೇಶ ಸಮಾಚಾರ, 12:00ಕ್ಕೆ ವನಿತಾ ವಿಹಾರ. ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕತೆ ಖಾಲಿ ಖಾಲಿ. ನಂತರ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಭಾವಗೀತೆಗಳು. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ಶಾಖದ ಅಲೆಗಳ ಲಕ್ಷಣಗಳು ಮತ್ತು ಪರಿಣಾಮ, ಈ ಕುರಿತು ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ, ಸಂಜೆ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, ರಾತ್ರಿ 9:30ಕ್ಕೆ ನಾಟಕ ಆ ಒಂದು ರಾತ್ರಿ, ರಚನೆ ಭಾರತಿ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ವೇಳೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತಾರಾಧನಕ್ಕೆ ಆತ್ಮೀಯವಾದ ಸ್ವಾಗತ. ಈ ಭಕ್ತರ ಪರೀಕ್ಷೆಯನ್ನು ಪರೀಕ್ಷಿಸುವ ಸಲುವಾಗಿ ಹಿಂದೆಲ್ಲ ದೇವಾನುದೇವತೆಗಳು ಬೇರೆ ಬೇರೆ ವೇಷದಲ್ಲಿ ಬಂದು ಭಕ್ತರನ್ನು ಪರೀಕ್ಷೆ ಮಾಡ್ತಾ ಇದ್ರು, ಅವರಿಗೆ ಅನುಗ್ರಹಿಸ್ತಾ ಇದ್ರು. ಹೀಗೆ ಒಂದ್ಸಲ ಪರಮೇಶ್ವರ ತನ್ನ ಭಕ್ತಿಯಿಂದ ಯಾರ್ಯಾರು ಆರಾಧಿಸ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ಬಂದಾಗ ಒಂದು ದಂಪತಿಗಳ ಕುಟುಂಬ ಅವರಿಗೆ ಕಾಣುತ್ತೆ. ಆ ದಂಪತಿಗಳ ಮನೆಯನ್ನು ಹೋಗ್ತಾನೆ ಪರಮೇಶ್ವರ. ಮಕ್ಕಳು ಯಾರೂ ಕಾಣಲ್ಲ. ಆಗ ಪರಮೇಶ್ವರನಿಗೆ ಅನಿಸುತ್ತೆ, ಈ ಮನೆಗೆ ಒಂದು ಸಂತಾನ ಭಾಗ್ಯವನ್ನು ಕೃಪೆ ಮಾಡಬೇಕು ಅಂತ ಹೇಳಿ ತಕ್ಷಣವೇ ಸಂತಾನ ವೇಷದಲ್ಲಿದ್ದಂತಹ ಪರಮೇಶ್ವರ ಆ ದಂಪತಿಗಳ ಹತ್ರ, ನಮಗೆ ತುಂಬ ಹಸಿವಾಗ್ತಾ ಇದೆ, ತಿನ್ನೋದಕ್ಕೆ ಏನಾದರೂ ಕೊಡು ಅಂತ ಕೇಳ್ತಾನೆ. ಮುಂದೆ ಆಲಿಸೋಣ ಏನಾಗುತ್ತೆ ಅಂತ ಹೇಳಿ ಈಗ ಗೀತಾರಾಧನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವೃಂದಗಾನದಲ್ಲಿ ಜಗನ್ನಾಥದಾಸರ ಕೃತಿ ರಾಘವೇಂದ್ರ ಯತಿ ಸಾರ್ವಭೌಮ.

ಹೀಗೆ ದಂಪತಿಗಳ ಮನೆಗೆ ಸಂತನ ವೇಷದಲ್ಲಿ ಪರಮೇಶ್ವರ ಬರ್ತಾನೆ. ಬಂದಂತಹ ಸಂತ ಯಾರು ಅಂತ ಆ ದಂಪತಿಗಳಿಗೆ ಗೊತ್ತಾಗಲ್ಲ. ಆದರೂ ಕೂಡ ಹೊಟ್ಟೆ ಹಸಿದಾಗಿದೆ, ತಿನ್ನೋದಕ್ಕೆ ಏನಾದ್ರು ಕೊಡಿ ಅಂತ ಕೇಳಿದಾನೆ ಅಂತ ಹೇಳಿದಾಗ ತಮ್ಮ ಮನೆಯಲ್ಲಿದ್ದಂತಹ ಅನ್ನ ಆಹಾರಾದಿಗಳನ್ನು ನೀಡ್ತಾ ಆ ಸಂತನನ್ನು ಸಂತುಷ್ಟಗೊಳಿಸ್ತಾರೆ. ಇದರಿಂದ ತೃಪ್ತನಾಗ್ತಾನೆ ಸಂತ ವೇಷದ ಶಿವ. ನಿಮಗೆ ಗಂಡು ಮಗುವಿನ ಜನನವಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಕಾಲಕ್ರಮೇಣ ಈ ದಂಪತಿಗಳಿಗೆ ಗಂಡು ಮಗುವೊಂದು ಜನಿಸುತ್ತೆ. ಶಿವನ ವರಪ್ರಸಾದದಿಂದ ಹುಟ್ಟಿದಂತಹ ಮಗುವಿಗೆ ಮರುಳಸಿದ್ದೇಶ್ವರ ಅನ್ನೋ ನಾಮಕರಣವನ್ನು ಮಾಡ್ತಾರೆ. ಹುಟ್ಟಲೇ ಪ್ರಭುತ್ವತೆಯನ್ನು ತೋರಿಸೋದಕ್ಕೆ ಆರಂಭ ಮಾಡುತ್ತೆ ಮಗು ಮರುಳಸಿದ್ದೇಶ್ವರ. ಇನ್ನು ಗೀತಾರಾಧನ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ಬಿ ಆರ್ ಶಾಯ ಹಾಡಿರುವ ಶ್ರೀರಂಗ ಅವರ ರಚನೆ ಓಂ ನಮೋ ಭಗವತೇ.

ಸರಿ, ಒಂದ್ಸಲ ಏನಾಗುತ್ತೆ, ಈ ಮಕ್ಕಳೆಲ್ಲ ಸೇರ್ಕೊಂಡು ಈ ಮರಳು ಸಿದ್ದೇಶ್ವರನ ಗುಂಡಿ ತಳ್ಳಿ ಮಣ್ಣಿನ ಮುಚ್ಚಿಬಿಡ್ತಾರೆ. ಆಗ ಗುಂಡಿಯಿಂದಲೇ ಹೊರಗೆ ಬರ್ತಾರೆ ಮರಳು ಸಿದ್ದೇಶ್ವರರು. ಹೀಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಜನರಲ್ಲಿ ಆಧ್ಯಾತ್ಮಿಕತೆಯ ಸಾರವನ್ನು ಬೋಧಿಸ್ತಾರೆ. ಮರಳು ಸಿದ್ದೇಶ್ವರರು ಜಾತಿ ಧರ್ಮಗಳ

ಅಂಕೋಲೆಯಿಂದ ಹೊರಗೆ ಬಂದ್ಬೇಕು ಅಂತ ಹೇಳಿ ಜನರಿಗೆ ಕರೆಯನ್ನು ಕೊಡ್ತಾರೆ. ಶೋಷಣೆಯ ವಿರುದ್ಧ ಧ್ವನಿ ಎತ್ತಾರೆ. ಬಡವರ ಪರವಾದ ಕಾಳಜಿಯನ್ನು ಹೊಂದಿರ್ತಾರೆ. ತಪಸ್ಸನ್ನು ಆಚರಿಸೋದಕ್ಕೆ ಗುಹೆಯೊಳಗೆ ಹೋಗ್ತಾ ಇರ್ತಾರೆ. ಆಗಾಗ್ಗೆ ಗೀತಾರಾಧನಾ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ಅಂತರಂಗದಲ್ಲಿ ಅರಿವಾದೊಡೆ ಬಸವೇಶ್ವರರ ವಚನವನ್ನು ಹಾಡಿದ್ದಾರೆ ಬಾಲಚಂದ್ರ ನಾಕೋಡು.

ಇವತ್ತು ದೇಶದ ಹಲವಾರು ಕಡೆಗಳಲ್ಲಿ ಮರುಳಸಿದ್ದೇಶ್ವರರ ಗುಡಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಇಂದಿಗೂ ಕೂಡ ಪೂಜಾದಿ ಕೈಂಕರ್ಯಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜನಪರರ ಧ್ವನಿಯನ್ನ ಎತ್ತಿದಂತಹ ಮರುಳಸಿದ್ದೇಶ್ವರನನ್ನ ಸ್ಮರಿಸ್ಕೊಳ್ತಾ ಇವತ್ತಿನ ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನ ಮುಗಿಸೋಣಂತೆ.

ಆತ್ಮೀಯ ಕೇಳಿದರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಸೈಬರ್ ಅಪರಾಧದ ವಿವಿಧ ಪ್ರಕಾರ ಹಾಗೂ ಸಾರ್ವಜನಿಕರಿಗೆ ಎಚ್ಚರಿಕೆ. ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಬಿ ನಿಖಿಲ್ ಅವರೊಂದಿಗೆ ಮಾತುಕತೆ ಪ್ರಸಾರ ಆಗ್ತಾ ಇದೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ಇನ್ನು 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಎಂದಿನಂತೆ 10:00 ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481570720.

ಆಕಾಶವಾಣಿ ಭದ್ರಾವತಿ ಸಮಯ 6:30. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಚಿಂತನ ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ, ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಗೊಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ, ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯ ತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದ್ರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲ ದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ, ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರೋ ನೆರಳಿನಲ್ಲಿ ಮುದ್ದುರಾಮನ. ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆ

0: ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ. ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ. ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ. ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು. ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ. ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬೈಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚುವುದು ಮೇಲಲ್ಲವೇ ನಮ್ಮ ಸಕಾರಾತ್ಮಕ ಆಲೋಚನೆಯ ಆಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
1: ಇದುವರೆಗೂ ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35:15. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇದೊಂದು DVG ತಮ್ಮ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರೆದಂತ ಅದ್ಭುತವಾದ ಘಟನೆ, ನನ್ನ ಬಹಳ ಇಷ್ಟವಾದಂತಹದ್ದು. ಬೆಂಗಳೂರಿನ ಬಸವನಗುಡಿ ಕ್ಷೇತ್ರದಲ್ಲಿ ಒಬ್ಬರು ಶ್ರೀಮಂತ ವ್ಯಾಪಾರಸ್ಥರಿದ್ರು, ಶೆಟ್ಟಿಗಳು. ಆ ಶ್ರೇಷ್ಠಿಗಳು ಸಾಕಷ್ಟು ದಾನ ಧರ್ಮಕ್ಕೆ ದುಡ್ಡು ಕೊಡೋರು. ಎಷ್ಟೋ ಸಂಘ ಸಂಸ್ಥೆಗಳಿಗೆ ದೊಡ್ಡ ದೊಡ್ಡ ದೇಣಿಗೆ ಕೊಟ್ಟಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ದುಡ್ಡು ಕೊಟ್ಟಿದ್ದು ಅವ್ರ ಮನೆಯವರಿಗೆ ಗೊತ್ತಿರ್ತಿರ್ಲಿಲ್ಲಂತೆ, ಅಷ್ಟು ಕೊಡೋರಂತೆ. ಅವ್ರ ಮಕ್ಕಳು ಅದೇ ಪರಂಪರೆಯಲ್ಲಿ ಬೆಳೆದು ಅವರು ದಾನ ಕೊಡ್ತಾ ಇದ್ರು. ಹೀಗಾಗಿ ದಾನಿಗಳ ಕುಟುಂಬ ಅಂತ ಹೆಸರಾದದ್ದು. ಈ ಮನೆ ಯಜಮಾನರಿಗೆ ಸುಮಾರು 75 ಇರಬೇಕು, ಆ ಯಜಮಾನಿತಿಗೆ 70. ಆ ಮನೆಯಲ್ಲಿ ಹಿರಿಯ ಅಮ್ಮ ಇವರು ನೋಡಿ, ಅಷ್ಟು ಮನೆಯಲ್ಲಿ ಜನ, ಮಕ್ಕಳು, ಸೊಸೆಯಂದ್ರು, ಮೊಮ್ಮಕ್ಕಳಿದ್ದಾರೆ, ಅಡಿಗೆ ಮಾಡೋದು ಅಜ್ಜಿನೇ ಮಾಡಬೇಕು, ಆಕೆನೇ ಮಾಡಬೇಕು. ಎಲ್ಲರೂ ಹೇಳಿದಂತೆ, ಬೇಡಮ್ಮ ಅಡಿಗೆಯವ್ರನ್ನ ಇಟ್ಕೊಳ್ಳೋಣ, ದುಡ್ಡಿಗೇನು ಕೊರತೆ ಇಲ್ಲ ಅಂತ. ಇಲ್ಲ ಇಲ್ಲ, ನಾನೇ ಅಡಿಗೆ ಮಾಡಬೇಕು ಅಂತ. ಅಡಿಗೆ ಮಾಡೋದಷ್ಟೇ ಅಲ್ಲ, ಯಜಮಾನರಿಗೆ, ಮಕ್ಕಳಿಗೆ ಊಟಕ್ಕೆ ಹಾಕ್ಬೇಕು, ಆನಂತರ ಸೊಸೆಯಂದ್ರಿಗೆ ಊಟಕ್ಕೆ ಹಾಕ್ಬೇಕು, ಮೊಮ್ಮಕ್ಕಳಿಗೆ ಊಟಕ್ಕೆ ಹಾಕ್ಬೇಕು, ಎಲ್ಲ ಅದನ್ನು ತನ್ನ ಊಟ. ಈ ಮನೆಯಲ್ಲಿ ಸಾಕಷ್ಟು ಜನ ಜಿಜ್ಞಾಸೆ ಆಗಿ ತಕರಾರಾಗಿತ್ತಂತೆ. ನಿನಗೆ ವಯಸ್ಸಾಯ್ತು, ನೀನೇ ಯಾಕೆ ಅಡಿಗೆ ಮಾಡ್ತೀಯ, ಬಡಿಸೋದು ಯಾಕೆ ಬಡಿಸ್ತೀಯ, ಅಡಿಗೆಯವ್ರು ಬಡಿಸ್ತಾರೆ, ನೀನು ಕೂತು ಊಟ ಮಾಡಬಾರದೆ, ವಿಶ್ರಾಂತಿ ತಗೋಬಾರದೆ ಅಂತ ಗಂಡ ಹೇಳಬೇಕು. ಇಲ್ಲ ಇಲ್ಲ, ನನ್ನ ಕೈಕಾಲು ಗಟ್ಟಿರೋರು, ನಾನೇ ಮಾಡ್ತೀನಿ ಅಂತ ಅಜ್ಜಿ ಹಠ ಹಿಡಿಯೋದು. ಆಕೆ ಇದೊಂದು ವಿಚಿತ್ರ ಪದ್ಧತಿ ಇತ್ತು, ಅದನ್ನು DVG ತುಂಬಾ ಮೆಚ್ಚಿಕೊಳ್ಳೋರು. ಎಲ್ಲರಿಗೂ ಊಟ ಬಡಿಸಿದ ಮೇಲೆ ಕೊನೆಗೆ ಆಕೆ ಊಟ ಮಾಡ್ಬೇಕಲ್ಲ, ತನ್ನ ಬಳೆದೆಲೆ ಹಾಕೊಂಡು ತನಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಳ್ತಿದ್ರಂತೆ. ಎಲೆಯಲ್ಲಿ ತನಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಇನ್ನೊಂದು ಎಲೆ ತಗೊಂಡು ತಾನು ಬಡಿಸಿದ್ರೊಳಗಿಂದ ತೆಗೆದು ಒಂಚೂರು ತೆಗೆದು ಬೇರೆ ಇಡ್ಬೇಕು. ತಗೊಂಡು ಹೋಗಿ ಹೊರಗಡೆ ಮನೆ ಹೊರಗೆ ಹೋಗ್ಬೇಕು. ಯಾರೊಬ್ಬರು ಬಂದಿರ್ತಾರೆ, ಭಿಕ್ಷುಕರು ಬಂದಿರ್ತಾರೆ, ಕೇಳೋಕೆ ಬಂದಿರ್ತಾರೆ, ಅವ್ರಿಗೆ ಊಟ ಕೊಟ್ಟು ಬಿಡ್ಬೇಕು. ಇವ್ರು ದಿನ ಕೊಡ್ತಾರೆ ಅಂತ ಗೊತ್ತಿದ್ದಾಗ ಯಾರೊಬ್ಬರು ಇದ್ದೇ ಇರ್ತಿದ್ರು. ನೋಡಿ ಹೇಗಿದೆ ವಿಚಿತ್ರ ಇದು. ತಾನು ಬಡಿಸ್ಕೊಂಡಿದ್ದ ಎಲೆಯನ್ನು ತೆಗೆದು ಹಾಕ್ಕೊಡ್ಬೇಕು. ಒಂದ್ಸಲ ಯಜಮಾನರು ಕೇಳಿದ್ರಂತೆ, ನೀ ಮೊದಲೇ ತಿನ್ನೋದು ಕಡಿಮೆ, ಅದರಲ್ಲಿಂದ ತೆಗೆದು ಯಾಕೆ ದಾನ ಮಾಡ್ತೀಯ, ನೀನು ಬೇಕಾದಷ್ಟು ಅನ್ನ ಉಳಿದಿದೆ, ಪದಾರ್ಥ ಬೇಕಾದಷ್ಟು ಇದೆಯಲ್ಲ, ಅದನ್ನೇ ಕೊಡ್ತೀಯ, ನೀ ಬಡಿಸ್ಕೊಂಡಿದ್ರಲ್ಲಿ ಯಾಕೆ ಕೊಡ್ತೀಯ, ನಾನು ನನ್ನ ಮಕ್ಕಳು ಬೇಕಾದಷ್ಟು ದಾನ ಮಾಡ್ತೀವಪ್ಪ, ನಿನಗೂ ಮಾಡಬೇಕು ಅಂತ ಮನಸ್ಸಿದ್ರೆ ಹೇಳು, ಅದಕ್ಕೂ ವ್ಯವಸ್ಥೆ ಮಾಡ್ತೇನೆ ಅಂದ್ರಂತೆ. ಯಾಕೆ ತಾಯಿ ಹೇಳಿದ ಮಾತು ಅದ್ಭುತ ಅದು. ಆಕೆ ಹೇಳ್ತಾಳೆ, ನನಗೆ ಗೊತ್ತು ನೀವು ಬಹಳಷ್ಟು ದಾನ ಮಾಡ್ತೀರಿ, ಈ ಉಳಿದ ಅಡಿಗೆ ಇದೆಯಲ್ಲ ಅದರಲ್ಲಿ ದಾನ ಮಾಡಿದ್ರೆ ನಂದಲ್ಲ, ಅದು ನೀವು ಗಳಿಸಿದ್ದು, ಕೊಡ್ಬೋದು, ಆದರೆ ನಾನು ಎಲೆಯಲ್ಲಿ ಬಡಿಸ್ಕೊಂಡಿದ್ದೀನಲ್ಲ ನನಗೆ ಬೇಕು ಅಂತ ಊಟಕ್ಕೆ, ನಾನು ಪರಿಶ್ರಮ ಮಾಡಿ ಅಡಿಗೆ ಮಾಡಿ ಸಂಪಾದನೆ ಮಾಡಿ.

0: ಮಾಡಿಕೊಂಡದ್ದು. ಅದರಿಂದ ಎಲೆಯಲ್ಲಿ ಬಡಿಸ್ಕೊಂಡದ್ದು ಎಷ್ಟಿದೆಯೋ, ನನ್ನ ದೇಹಕ್ಕೆ ಬೇಕು ಅಂತ ಎಷ್ಟು ಬಡಿಸ್ಕೊಂಡಿದ್ದೇನೋ ಅದರಿಂದ ತೆಗೆದು ಕೊಟ್ಟರೆ ದಾನ ಆಗತ್ತೆ ಹೊರತಾಗಿ ಉಳಿದಿದ್ರಿಂದ ಕೊಟ್ಟರೆ ದಾನ ಅಲ್ಲ ಅಂತ. ಡಿವಿಜಿ ಹೇಳ್ತಾರೆ, ನನ್ನ ಜ್ಞಾನದ ಪರಿಕಲ್ಪನೆ ಚೇಂಜ್ ಆದದ್ದು ಆ ತಾಯಿ ಮಾತಾಡಿದ್ರಿಂದ. ನಾವು ಉಳಿದ ದುಡ್ಡಲ್ಲಿ ದಾನ ಮಾಡ್ತೀವಿ, ಆಕೆ ಹಾಗಲ್ಲ, ತನಗೋಸ್ಕರ ತನ್ನ ದೇಹಕ್ಕೆ ಬೇಕು ಅಂತ ಬಡಿಸ್ಕೊಂಡ್ರೊಳಗೆ ಎತ್ತಿ ಕೊಡಬೇಕು ಅಂತ, ಅದು ದಾನ ಅಂತ. ಎಂಥ ಸಾರ್ಥಕ ಜೀವ ಅಲ್ವಾ ಇವು. ತನ್ನ ಕಡೆಗೆ ಹೆಚ್ಚಾಗಿ ಇದ್ದದ್ದನ್ನು ಕೊಟ್ಟರೆ ದಾನ ಅಲ್ಲ, ತನ್ನ ಅವಶ್ಯಕತೆಗಳಿಗೆ ಇಟ್ಕೊಂಡದ್ರಲ್ಲಿ ಕೊಟ್ಟದ್ದನ್ನು ದಾನ. ಸ್ವಾಮಿ, ಈ ನಾಡಿನಲ್ಲಿ ಇಂಥ ಜನ ಇನ್ನೂ ಇದ್ದಾರೆ, ಆದ್ದರಿಂದ ಕಾಲಕಾಲಕ್ಕೆ ಮಳೆ ಆಗ್ತಾ ಇದೆ, ಬೆಳೆ ಬರ್ತಾ ಇದೆ, ಧರ್ಮ ಬದುಕಿದೆ. ದಾನದ ವ್ಯಾಖ್ಯೆಯನ್ನು ಕೊಟ್ಟಂತಹ ತಾಯಿಗೆ ನಮ್ಮ ನಮಸ್ಕಾರ. ನಾವು ಏನ್ ಮಾಡ್ತೀವಿ, ಉಳಿದಿದೆಯಲ್ಲ ಕೊಟ್ಬಿಡ್ರಿ, ಅದನ್ನ ಹೆಂಗೋ ಕೆಟ್ಟು ಹೋಗ್ತಾ ಇದೆ ಹಾಕ್ಬಿಡ್ರಿ, ನಮ್ಮ ಮನೇಲಿ ಮಾಡಲ್ವಾ. ತುಪ್ಪ ಹಳೇದಾಗಿ ಹೋಗಿದೆ, ಅಯ್ಯೋ ವಾಸನೆ ಬರೋಂಗ್ ಕಾಣುತ್ತೆ, ದೇವರಿಗೆ ಇಟ್ಬಿಡ್ರಿ ದೀಪಕ್ಕೆ, ದೇವರೇನು ಕಂಪ್ಲೇಂಟ್ ಮಾಡಲ್ಲ, ದೇವ್ರಿ ದೀಪ. ಕೆಟ್ಟ ಹೋದದ್ದು ದಾನ, ಇನ್ನೊಂದು ಸ್ವಲ್ಪ ದಿವಸ ಕೆಟ್ಟ ಹೋಗುತ್ತೆ ಕೊಟ್ಬಿಡಿ ಯಾರಿಗಾದ್ರೂ, ಅದು ದಾನ ಅಲ್ಲ. ಯಾವುದು ನನಗೆ ಮುಖ್ಯವೋ, ನನಗೆ ಬೇಕು ಅಂತಿದೆಯೋ ಅದರಲ್ಲಿ ತೆಗೆದುಕೊಡೋದು ದಾನ. ಈ ವ್ಯಾಖ್ಯೆಯನ್ನು ಕೊಟ್ಟಂತ ತಾಯಿಗೆ ನಮ್ಮ ನಮಸ್ಕಾರ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಸಮಯ 6:40 10 ಸೆಕೆಂಡುಗಳು. ಈಗ ನೇಗಿಲು ಮಿಡಿತ. ಏಲಕ್ಕಿಯ ಮೊಳಕೆ ಪ್ರಮಾಣ ಹೆಚ್ಚಿಸಲು ಅನುಸರಿಸಬೇಕಾದ ಬೀಜ ಸಂಸ್ಕರಣೆ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ತೋಟಗಾರಿಕೆ ವಿಭಾಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಸಿ ಸಂಧ್ಯಾ ಅವರು.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ ಜಿ ಸಿ. ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ತೋಟಗಾರಿಕಾ ವಿಭಾಗ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಏಲಕ್ಕಿಯ ಮೊಳಕೆ ಪ್ರಮಾಣ ಹೆಚ್ಚಿಸಲು ಅನುಸರಿಸಬೇಕಾದ ಬೀಜ ಸಂಸ್ಕರಣೆ ಕುರಿತಂತೆ ಚರ್ಚಿಸೋಣ. ಸಾಮಾನ್ಯವಾಗಿ ಏಲಕ್ಕಿಯನ್ನು ಕಂದಿನಿಂದ, ಹಾಗೆ ಬೀಜದಿಂದ, ಹಾಗೆ ಅಂಗಾಂಶ ಕೃಷಿಯಿಂದನೂ ಕೂಡ ಸಸ್ಯ ಅಭಿವೃದ್ಧಿ ಮಾಡಬಹುದು. ಇನ್ನು ಬೀಜದಿಂದ ಯಾವ ರೀತಿ ಉತ್ತಮ ಸಸಿ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೋಡೋಣ. ಈ ಬೀಜದಿಂದ ಉತ್ತಮ ಸಸಿ ಪಡಬೇಕಂದ್ರೆ ಹಲವಾರು ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸಬೇಕಾಗತ್ತೆ. ಇದರಲ್ಲಿ ಉತ್ತಮವಾದಂತಹ ಹಣ್ಣುಗಳ ಆಯ್ಕೆಯಾಗಿರ್ಬೋದು, ಬೀಜಾಪಚಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಒಳಗೊಂಡಿದೆ. ಸಾಮಾನ್ಯವಾಗಿ ನಾವು ತಾಯಿ ಸಸಿಯನ್ನ ಚೆನ್ನಾಗಿ ತೆಗೆದುಕೊಳ್ಬೇಕಾಗತ್ತೆ. ತಾಯಿ ಸಸಿ ಚಿನ್ನ ಹೇಗಿರ್ಬೇಕಂದ್ರೆ ಅದು ಹೆಚ್ಚು ಕಂದು ಹೊಂದಿರಬೇಕು, ಅದೇ ರೀತಿ ಕಡು ಹಸಿರು ಎಲೆಗಳನ್ನ ಹೊಂದಿರಬೇಕು, ಹೆಚ್ಚು ಕಾಯಿ ಬಿಡ್ತಾ ಇರಬೇಕು. ಹಾಗೆ ಈ ಏಲಕ್ಕಿಗೆ ಕಟ್ಟೆ ಮತ್ತೆ ಎಲೆ ಚುಕ್ಕಿ ರೋಗ ಬಹಳ ಸಿವಿಯರ್ ಅಂತಾನೆ ಹೇಳ್ಬೋದು. ಆ ರೋಗದಿಂದ ಮತ್ತು ಕೀಟದಿಂದ ತುತ್ತಾಗಿರಬಾರ್ದು, ಅಂತಹ ತಾಯಿ ಸಸಿಯನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ನೆನ್ಪಿಟ್ಕೊಳ್ಳಿ, ಮೊದಲನೇ ಕೊಯ್ಲಿನ ಕಾಯಿಯನ್ನು ನಾವು ತಗೊಳ್ಬಾರ್ದು, ಯಾಕಂತಂದ್ರೆ ಆ ಕಾಯಿಯಲ್ಲಿ ಹೆಚ್ಚಿನ ನೀರಿನಾಂಶ ಇರೋದ್ರಿಂದ ಅದು ಬೀಜಕ್ಕೆ ಅಷ್ಟು ಯೋಗ್ಯವಿಲ್ಲ ಅಂತಾನೆ ಹೇಳ್ಬೋದು. ಎರಡು ಅಥವಾ ಮೂರನೇ ಕೊಯ್ಲಿನ ಏಲಕ್ಕಿ ಕಾಯಿಗಳನ್ನ ಮಾತ್ರ ಬೀಜ ತೆಗಿಲಿಕ್ಕೆ ಉಪಯೋಗಿಸಬೇಕು. ಇನ್ನು ಏಲಕ್ಕಿ ಕಾಯಿ ನಾವು ನೋಡಿರೋ ಹಾಗೆ ತುಂಬಾ ಗಟ್ಟಿ ಇರುತ್ತೆ, ಹಾಗೆ ಅದ್ರ ಮೇಲೆ ಲೋಳೆ ಪದಾರ್ಥ ಇರುತ್ತೆ. ಅದನ್ನೇ ನೀವು ಗಟ್ಟಿ ಇರುವಂತ ಏಲಕ್ಕಿನ ಬಿತ್ತಿದ್ರೆ ನಿಮ್ಗೆ ಮೊಳಕೆ ಚೆನ್ನಾಗಿ ಬರಲ್ಲ. ನಾವೇನ್ ಮಾಡ್ಬೇಕಂತಂದ್ರೆ ಮೊದಲು ಏಲಕ್ಕಿ ಬೀಜನ ಮೃದುವಾಗಿಸ್ಬೇಕು. ಅದನ್ನ ಯಾವ ರೀತಿ ಮಾಡೋದು ಅಂದ್ರೆ ಆ ಲೋಳೆ ಪದಾರ್ಥನು ಕೂಡ ನಾವು ತೆಗಿಬೇಕಾಗತ್ತೆ. ಸೊ ಇದಕ್ಕಾಗಿ ನಾವು ಬಿಸಿ ನೀರನ್ನಲ್ಲಾದ್ರೂ ಇಡ್ಬೋದು, ತಣ್ಣೀರಿನಲ್ಲಾದ್ರೂ ಇಡ್ಬೋದು, ಸಗಣಿಯಲ್ಲಾದ್ರೂ ಇಡ್ಬೋದು, ಹಾಗೆ ವಿವಿಧ ರೀತಿಯ ಆಸಿಡ್ಗಳಲ್ಲೂ ಕೂಡ ಸಂಸ್ಕರಿಸಿ ನಾವು ಬಿತ್ತಬಹುದು. ಈ ಎಲ್ಲಾ ಹೋಲಿಕೆ ವಿಧಾನಗಳನ್ನ ಹೋಲಿಕೆ ಮಾಡಿದಲ್ಲಿ ಏನು ಆಮ್ಲ ಅಥವಾ ಆಸಿಡ್ ಅಂತ ಹೇಳ್ತೀವಲ್ಲ, ಅದನ್ನ ಟ್ರೀಟ್ಮೆಂಟ್ ಮಾಡಿದಾಗ ಹೆಚ್ಚು ಮೊಳಕೆ ಪ್ರಮಾಣ ಬಂದಿದೆ ಅಂತ ಹೇಳಿ ಸಂಶೋಧನೆಯಿಂದ ದೃಢಪಟ್ಟಿದೆ. ಹೇಗೆ ಮಾಡುವುದು ಅಂತ ಹೇಳಿದ್ರೆ ಮೊದಲು ಆಮ್ಲ ತಗೋಬೇಕು. ಆಮ್ಲ ಬಂದು ನೈಟ್ರಿಕ್ ಆಸಿಡ್ ಅಂತ, ಇದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಆ ಆಮ್ಲವನ್ನು ನಾವು ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಇದು ಆಸಿಡ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ಲಾಸ್ಟಿಕ್ ಆಗ್ಲಿ, ಸ್ಟೀಲ್ ಪಾತ್ರೆಗಳನ್ನ ನಾವು ಬಳಕೆ ಮಾಡಬಾರ್ದು, ಗಾಜಿನ ಪಾತ್ರೆಯನ್ನೇ ಬಳಕೆ ಮಾಡಬೇಕು. ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಇದು ಆಸಿಡ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಕೈಗಳಿಗೆ ಗ್ಲೌಸ್ ಗಳನ್ನ ಹಾಕಿ ಟ್ರೀಟ್ಮೆಂಟ್ ಮಾಡಬೇಕು. ಯಾಕಂತಂದ್ರೆ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್, ಆಸಿಡ್ ಏನಾದ್ರೂ ಕೈಗೆ ತಾಕ್ತು ಅಂತಂದ್ರೆ ತೊಂದರೆ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಕೈಗೆ ಗ್ಲೌಸ್ ಹಾಕಿ ಆ ಗಾಜಿನ ಪಾತ್ರೆಯಲ್ಲಿ 250 ml ಆಸಿಡ್ ದಡು ನೈಟ್ರಿಕ್ ಆಸಿಡ್ ಅಂತೇಳಿ, ಆ ಆಸಿಡ್ ಸಿಡಿಗೆ 750 ml ನೀರ್ ಹಾಕಿ.

0: ಮಾಡಬೇಕಾಗತ್ತೆ. ಅಂದ್ರೆ 1/4 ಲೀಟ್ರು ನೈಟ್ರಿಕ್ ಆಸಿಡ್, 1/4 ಲೀಟ್ರು ನೀರು, ಟೋಟಲ್ 1 ಲೀಟರ್ ನೀರು. ಈ ದ್ರಾವಣವನ್ನ ರೆಡಿ ಮಾಡ್ಕೋಬೇಕು. ಅದಾದ ನಂತರ ಆ ಬೀಜಗಳೇನಿರುತ್ತೆ ಆ ಬೀಜವನ್ನ ದ್ರಾವಣದಲ್ಲಿ 10 ನಿಮಿಷಗಳ ಕಾಲ ಮುಳುಗಿಸ್ಬೇಕು. ಮುಳುಗಿಸಿ ಹಾಗೆ ಬಿಡೋದೆಲ್ಲ, ಒಂದ್ ಕಡೆ ಬಿಟ್ಟು ಅಂತಂದ್ರೆ ಮತ್ತೆ ಬೀಜಗಳು ಸುಟ್ಟೋಗೋದ್ ಸಾಧ್ಯತೆ ಇರುತ್ತೆ. ಹಾಕಿದ ತಕ್ಷಣ ನೀವು ಆಗಾಗ್ಗೆ ಒಂದು ಗಾಜಿನ ಕಡ್ಡಿಯಿಂದನೇ ಕಲಕ್ತಾ ಇರಬೇಕು. ಯಾವುದೇ ಮರದ ಕಡ್ಡಿ ಬಳಕೆ ಮಾಡಬೇಡಿ, ಗಾಜಿನ ಕಡ್ಡಿನೇ ಬಳಕೆ ಮಾಡಿ ಅದನ್ನ ಕಲಕ್ಬೇಕು. ಅದಾದ ನಂತರ ಆ ದ್ರಾವಣದಿಂದ ಬೇರ್ಪಡಿಸಿ ಸುಮಾರು 4-5 ಬಾರಿ ಶುದ್ಧ ನೀರಿನಲ್ಲಿ ತೊಳಿಬೇಕಾಗತ್ತೆ. ಹೀಗೆ ತೊಳೆದಾದ ನಂತರ ಆ ಬೀಜವನ್ನು ನಾವು ಟ್ರೀಟ್ಮೆಂಟ್ ಮಾಡಿದ ದಿನನೇ ಅಥವಾ ನಾಟಿ ಮಾಡಬಹುದು, ಅಥವಾ ಮಾರನೇ ದಿನ ಕೂಡ ಬಿತ್ತನೆಗೆ ಬಳಸಬೇಕು. ಜಾಸ್ತಿ ದಿನ ನೀವು ಅದನ್ನ ಸ್ಟೋರ್ ಮಾಡಿದ್ದಲ್ಲಿ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಅದಾದ ನಂತರ ಈ ಬೀಜ ಸಣ್ಣದಿರೋದ್ರಿಂದ ಮೊದಲು ಹಸಿರು ಮನೆಗಳಲ್ಲಿ ನೀವು ಸಸಿ ಮಡಿಗಳನ್ನ ಮಾಡಿಕೊಂಡು ಸಾಲು ಸಾಲಾಗಿ ಇದನ್ನ ಬಿತ್ಕೊಂಡು ಅದಾದ್ಮೇಲೆ ಅದಕ್ಕೆ ನೀರು ಮತ್ತೆ ರಸಗೊಬ್ಬರವನ್ನ ಸಿಂಪರಣೆ ಮಾಡಿಕೊಂಡು ಪೋಷಿಸಬೇಕು. ಅದಾದ್ಮೇಲೆ ಈ ರೀತಿ ಬೀಜ ಸಂಸ್ಕರಣೆ ಮಾಡುವುದರಿಂದ ಉತ್ತಮವಾದಂತ ಏಲಕ್ಕಿ ಮೊಳಕೆಯನ್ನ ನಿರೀಕ್ಷಿಸಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8296457341. ಧನ್ಯವಾದಗಳು.
1: ಏಲಕ್ಕಿಯ ಮೊಳಕೆ ಪ್ರಮಾಣ ಹೆಚ್ಚಿಸಲು ಅನುಸರಿಸಬೇಕಾದ ಬೀಜ ಸಂಸ್ಕರಣೆ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಮೂಡಿಗೆರೆ ತೋಟಗಾರಿಕಾ ವಿಭಾಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಸಿ ಸಂಧ್ಯಾ ಅವರು. ಇದು ಇಂದಿನ ನೇಗಿಲ ಮಿಡಿತ. ಸಮಯ 6:45:10. ಈಗ ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ. ಪ್ರಸವ ನಂತರದ ಗರ್ಭ ನಿರೋಧಕ ವಸ್ತುಗಳು ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಬಿಪಿ ಚಂದುಶ್ರೀ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನಾನು ಡಾಕ್ಟರ್ ಚಂದುಶ್ರೀ ಬಿಪಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸರ್ಜಿ ಪುಷ್ಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಪ್ರಸವ ನಂತರದ ಗರ್ಭ ನಿರೋಧಕ, ಅಂದ್ರೆ ಪೋಸ್ಟ್ ಪಾರ್ಟಮ್ ಕಾಂಟ್ರಸೆಪ್ಷನ್ ಅಂತ ಹೇಳ್ತೀವಿ. ತಾಯ್ತನ ಅಂತಕ್ಕಂಥದ್ದು ಒಂದು ಯುನೀಕ್ ಸುಮಧುರವತ್ತಕ್ಕಂತಹ ಜರ್ನಿ. ಅದನ್ನ ಒಂದು ಹೆಣ್ಣು ತನ್ನ ಮಗುವಿನ ಲಾಲನೆ ಪಾಲನೆಯಲ್ಲಿ ಒಂದು 8-9 ತಿಂಗಳು ಖುಷಿಯಿಂದ ಪ್ರೀತಿಯಿಂದ ಕಳಿಬೇಕು. ಅವಳಿಗೆ ಯಾವುದೇ ರೀತಿ ಭಯ ಇರಕೂಡದು. ಈಗ ಡೆಲಿವರಿ ಆದ ನಂತರ, ಫಾರ್ ಎಕ್ಸಾಂಪಲ್ ಸಿಸೇರಿಯನ್ ಆದವರು 3-4 ತಿಂಗಳು ದೈಹಿಕ ಸಂಪರ್ಕ ಇಲ್ದಲೆ ಇರಲೇಬೇಕು. ಯಾಕಂದ್ರೆ ತಾಯಿ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಲ್ಲಿ ಇರಲ್ಲ. ಇನ್ನ ನಾರ್ಮಲ್ ಡೆಲಿವರಿ ಆದವರಲ್ಲಿ ಕನಿಷ್ಠ ಪಕ್ಷ 3 ತಿಂಗಳ ಗ್ಯಾಪ್ ಇರಲೇಬೇಕು. ಆ ನಂತರದಲ್ಲಿ 3 ತಿಂಗಳ ಆದ ನಂತರ ಎಲ್ಲ ಹೆಣ್ಮಕ್ಳು ಕಾಂಟ್ರಸೆಪ್ಷನ್ ಅಂದ್ರೆ ಗರ್ಭ ನಿರೋಧಕ ಅಸ್ತ್ರಗಳನ್ನ ಬಳಸಲೇಬೇಕು. ಯಾಕೆಂದ್ರೆ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅಂತರ ಒಂದು ಮಿನಿಮಮ್ 2-3 ಇಯರ್ಸ್, 2-3 ವರ್ಷ ಇದ್ದಾಗ ತಾಯಿ ತನ್ನ ಒಂದು ಪ್ರೆಗ್ನೆನ್ಸಿಲಿ ಏನು ಚೇಂಜಸ್ ಆಗಿರುತ್ತೆ, ರಕ್ತ ಕಡಿಮೆ ಆಗಿರ್ತಕ್ಕಂಥದ್ದು ಅಥವಾ ಮಾನಸಿಕವಾಗಿ ಸದೃಢಳಾಗೋದು, ದೈಹಿಕವಾಗಿ ಅಂಶಗಳು ವಿಟಮಿನ್, ಐರನ್, ಕ್ಯಾಲ್ಸಿಯಂ ಎಲ್ಲ ತರದಲ್ಲಿ ಕೊರತೆ ಇರುತ್ತೆ, ಆ ಒಂದು ರೀಪ್ಲೆನಿಶ್ಮೆಂಟ್ ಬೇಕು ಅಂತ ಹೇಳಿದ್ರೆ ಮಿನಿಮಮ್ 2-3 ವರ್ಷ ಗ್ಯಾಪ್ ಕೊಡಲೇಬೇಕು. ಸೊ ಹಾಗಾಗಿ ಈ ಗರ್ಭ ನಿರೋಧಕ ಅಸ್ತ್ರಗಳು ಯಾವ್ಯಾವು? ಒಂದು ಮಗುವಿಗೆ ಚೆನ್ನಾಗಿ 6 ತಿಂಗಳ ತನಕ ಬರೀ ಹಾಲನೇ ಕುಡಿಸೋದ್ರಿಂದ ಲ್ಯಾಕ್ಟೇಷನಲ್ ಅಮೆನೋರಿ ಅಂತ ಹೇಳ್ತೀವಿ. ಅಂದ್ರೆ ಹಾಲು ಕುಡಿಸೋದ್ರಿಂದ ಒಳಗಡೆ ಅಂಡಾಶಯದಲ್ಲಿ ಅಂಡಾಣು ರಿಲೀಸ್ ಆಗಲ್ಲ. ಬಟ್ ಇದು 100% 98% ಎಫೆಕ್ಟಿವ್. ಬಟ್ ಇದ್ರ ಮೇಲೆ ನಾವು 3 ತಿಂಗಳಾದ್ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಸೊ ನೆಕ್ಸ್ಟ್ ಯಾವ್ದು ಯೂಸ್ ಮಾಡಬಹುದು? ಕಾಪರ್ ಟೀನ ನಾವು 3 ತಿಂಗಳಾದ್ಮೇಲೆ ಅಡ್ವೈಸ್ ಮಾಡ್ತೀವಿ. ಎಷ್ಟೋ ಜನಕ್ಕೆ ಈ ಕಾಪರ್ ಟೀ ಅಂದ್ರೆ ಹೆದರಿಕೆ. ಮೇಡಮ್, ಅದು ಗರ್ಭಕೋಶ ತೂರ್ಕೊಂಡು ಬಂದು ಹೊಟ್ಟೆಯಲ್ಲಿ ಕರಳಲ್ಲೆಲ್ಲ ಸುತ್ತಕೊಂಡ್ಬಿಟ್ಟಿದೆ, ನಮ್ಮನೆ ಪಕ್ಕದವ್ರಿಗೆ ಆಪರೇಷನ್ ಮಾಡಿ ತೆಗೆದ್ರು, ಮೆದುಳಿಗೂ ಹೋಗುತ್ತೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಸೊ ದಯವಿಟ್ಟು ಇದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ. ಇವತ್ತಿನ ದಿನ ಎಲ್ಲಾ ಕಾಪರ್ ಟೀಗಳನ್ನ ಸೇಫ್ ಆಗಿ ಇನ್ಸರ್ಟ್ ಮಾಡ್ತೀವಿ. ಆ ಕಾಪರ್ ಟೀ 5-10 ವರ್ಷ ಯೂಸ್ ಮಾಡ್ತಕ್ಕಂಥ ಕಾಪರ್ ಟೀ ಬರುತ್ತೆ. ಕೆಲವರಿಗೆ ಆಗಲ್ಲ, ಕಾಪರ್ ಟೀ ಹಾಕದ್ಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಅಂತವ್ರು ಕಾಪರ್ ಟೀ ತೆಗೆಸ್ಕೊಂಡ್ರೆ ಆಯ್ತು. ಬಟ್ ಒಂದ್ಸರಿ ಕಾಪರ್ ಟೀ ಅಡ್ಜಸ್ಟ್ ಆಯ್ತು ಅಂತ ಹೇಳಿದ್ರೆ ಇಟ್ ಇಸ್ ದ ಸೇಫ್ ಮೆಥಡ್. ಅದರ ಬಾಲದಲ್ಲಿ ಒಂದು ವೈರ್ ಬರುತ್ತೆ, ಅದು ಚುಚ್ಚುತ್ತೆ ಮೇಡಮ್ ಸೇರುವಾಗ, ಗಂಡಸರು ಒಪ್ಪಲ್ಲ ಹಾಕ್ಸ್ಲಿಕ್ಕೆ, ಇದು ತಪ್ಪು ಕಲ್ಪನೆ. ಇದರಿಂದ ಯಾವುದೇ ರೀತಿ ಅದು ನೈಲಾನ್ ಥ್ರೆಡ್ ಅದು ಮೇಲ್ಗಡೆ ಕಟ್ ಮಾಡಿರ್ತೀವಿ. ಸೊ ಇದು ಸೇರೋದ್ರಿಂದ ಚುಚ್ಚೋದು ಮತ್ತೊಂದು ಆಗಲ್ಲ, ಮಗದೊಂದು ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಂಜೆಕ್ಟಬಲ್ಸ್. ಇಂಜೆಕ್ಷನ್ ಹಾಕ್ಸ್ಕೋತೀನಿ ಮೇಡಮ್, ನಾನು 3 ತಿಂಗಳಾದ್ರೂ ಮುಟ್ಟಾಗಲ್ಲ, ಇದು ಹೆಲ್ಪ್ ಆಗುತ್ತೆ, ಇದು ಈಸಿ ಅಂತ. ಸೊ ಈ ಇಂಜೆಕ್ಟಬಲ್ಸ್ ತಗೊಳ್ಳೋದು ಸೇಫ್. ಬಟ್ ಏನಂತ ಹೇಳಿದ್ರೆ ಎಷ್ಟೋ ಜನ ಬ್ಲೀಡಿಂಗ್ ಜಾಸ್ತಿ ಆಗಿ ಬ್ಲಡ್ ಹಾಕ್ಸ್ಕೊಂಡು ಹೋಗಿರೋರು ಇದ್ದಾರೆ. ಸೊ ಇನ್ ಬಿಟ್ವೀನ್ ತುಂಬಾ ಎರಾಟಿಕ್ ಆಗಿ ಬ್ಲೀಡಿಂಗ್ ಆಗುತ್ತೆ.

0: ಅಬಾರ್ಷನ್ಗೆ ಆಗಿದೆ. ಸೊ ಹಾಗಾಗಿ ಆ ಅಬಾರ್ಷನ್ ಮಾಡಿಸೋಕ್ಕಿಂತ ಮುಂಚೆ ನೀವು ಮುಂಚಿತವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು. ಇನ್ನ ಕಾಂಡೋಮ್ಸ್ ಯೂಸ್ ಮಾಡಬಹುದು, ಬಟ್ ಅದಕ್ಕೆ ಫೇಲ್ಯೂರ್ ರೇಟ್ಸ್ ಜಾಸ್ತಿ ಇದೆ. ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ಸರಿ, ಇಲ್ಲ ಎಷ್ಟೋ ಸರಿ ಕಾಂಡೋಮ್ ಯೂಸ್ ಮಾಡುವಾಗ ಅದು ಹುಡ್ಕೊಂಡು ಹೋಗುತ್ತೆ, ಆವಾಗ ಈ ವೀರ್ಯಾಣುಗಳು ಎಸ್ಕೇಪ್ ಆಗಿ ಹೋಗೋದ್ರಿಂದ ಪ್ರೆಗ್ನೆನ್ಸಿಗಳಾಗುತ್ತೆ. ಸೊ ನಾ ಹೇಳುದು ಗರ್ಭನಿರೋಧಕ ಅಂಶಗಳನ್ನ ಮೆಥಡ್ಸ್ ನ ಯೂಸ್ ಮಾಡಿ ಅಬಾರ್ಷನ್ ಮಾತ್ರ ಮಾಡಿಸ್ಬೇಡಿ. ಇನ್ನ ಪರ್ಮನೆಂಟ್ ಮೆಥಡ್ ಬಂದ್ಬಿಟ್ಟು ಎರಡು ಮಕ್ಕಳಾಗಿದೆ ಅಂತ ಹೇಳಿದ್ರೆ, ಆಪರೇಷನ್ ಸಿಸೇರಿಯನ್ ಆಗ್ತಾ ಇದೆ ಅಂದ್ರೆ ಆಪರೇಷನ್ ಮಾಡುವಾಗಲೇ ಇಮಿಡಿಯೇಟ್ ನೀವು ಮಕ್ಕಳಾಗದೇ ಇರೋ ಆಪರೇಷನ್ ಮಾಡಿಸ್ಕೋಬಹುದು. ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಲ್ಯಾಪ್ರೋಸ್ಕೋಪಿ ಮಾಡ್ತಾ ಇದ್ರೆ, ಸೊ ಗೋ ಫಾರ್ ಲ್ಯಾಪ್ರೋಸ್ಕೋಪಿ. ಲ್ಯಾಪ್ರೋಸ್ಕೋಪಿ ಮಾಡಿಸೋದ್ರಿಂದ ಏನಾಗುತ್ತೆ, ತುಂಬಾ ದೊಡ್ಡ ಕಟ್ ಕೊಡಬೇಕಾಗಿಲ್ಲ, ಹೊಟ್ಟೆ ಮೇಲೆ ಸಣ್ಣ ಕಟ್ಟಲ್ಲೇ ಮುಗಿದೋಗುತ್ತೆ. ಮಗು ಸಣ್ಣದಿತ್ತು, ಎರಡು ಮಕ್ಕಳು ಸಣ್ಣದಿದೆ ಅಂತ ಹೇಳಿದ್ರೆ ದಯಮಾಡಿ ದೊಡ್ಡ ಮಗು ಅಟ್ಲೀಸ್ಟ್ 5 ವರ್ಷ ಆಗೋ ತನಕ ಕಾದ್ಬಿಟ್ಟು ನಂತರ ಮಕ್ಕಳಾಗದಿರೋ ಆಪರೇಷನ್ ನ ಮಾಡಿಸ್ಕೊಳ್ಳೋದು ಒಳ್ಳೇದು. ಇಲ್ಲ ಗಂಡಸರಲ್ಲೂ ಕೂಡ ಮಕ್ಕಳಾಗದಿರೋ ಆಪರೇಷನ್ ನ ಮಾಡಿಸ್ಕೋಬಹುದು. ಇಫ್ ದೇ ಆರ್ ವಿಲಿಂಗ್ ಯು ಕ್ಯಾನ್ ಗೋ ಫಾರ್ ಇಟ್. ಧನ್ಯವಾದಗಳು.
1: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
2: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವಾಗ್ತಿದೆ.
1: ಮೊನ್ನೆ ನಮ್ಮ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
3: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
4: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಸವ ನಂತರದ ಗರ್ಭ ನಿರೋಧಕ ವಸ್ತುಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ BP ಚಂದುಶ್ರೀ. ಸಮಯ 6:50:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
6: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಸುದ್ದಿ ಮಿಂಚು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಭಾರತೀಯ ಸೇನೆ ಇತರೆ ಯೂನಿಫಾರಂ ಸೇವೆಗಳಿಗೆ ಸೇರ ಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3 ಹಾಗೂ 3B ಅರ್ಹ ಅಭ್ಯರ್ಥಿಗಳಿಗೆ 2026-27 ಸಾಲಿನ ಮೊದಲನೇ ತಂಡಕ್ಕಾಗಿ ಆಯ್ಕೆ ಪೂರ್ವ ಸಿದ್ಧತೆ ಬಗ್ಗೆ ಉಚಿತವಾಗಿ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ನಿಗದಿತ ನಮೂನೆ ಅರ್ಜಿಯನ್ನು ಆಯಾ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜಿಲ್ಲಾ ಹಿಂದುಳಿದ ವರ್ಗಗಳ ಕಚೇರಿಗಳ ಖುದ್ದಾಗಿ ಹಾಜರಾಗಿ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 16. ಸುದ್ದಿ ಮಿಂಚು ಪ್ರಸಾರವಾಯಿತು.

ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಬಿ ನಿಖಿಲ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗ್ತಾ ಇದೆ. ಇನ್ನು 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481572260.

ಆತ್ಮೀಯ ಕೇಳುಗರೆ ಗಮನಿಸಿ, ಬೆಳಿಗ್ಗೆ 8:30 ನಮ್ಮ ನಿಲಯದಿಂದ ಸೈಬರ್ ಅಪರಾಧದ ವಿವಿಧ ಪ್ರಕಾರ ಹಾಗೂ ಸಾರ್ವಜನಿಕರಿಗೆ ಎಚ್ಚರಿಕೆ, ಈ ಕುರಿತು ಶಿವಮೊಗ್ಗ ಜಿಲ್ಲೆಯ

ಆಕಾಶವಾಣಿ ಭದ್ರಾವತಿ ವೇಳೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಯ 7:35. ಆತ್ಮೀಯ ಕೇಳಿದ್ರೆ ತವೆಲೆ ಟ್ಯೂನ್ ಮಾಡಿದಿರಿ ಎಫ್ ಎಂ 103.5 ಹಾಗೂ 101.4 MHz ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಆತ್ಮೀಯ ಕೇಳಿದ್ರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಸೈಬರ್ ಅಪರಾಧದ ವಿವಿಧ ಪ್ರಕಾರ ಹಾಗೂ ಸಾರ್ವಜನಿಕರಿಗೆ ಎಚ್ಚರಿಕೆ, ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಬಿ ನಿಖಿಲ್ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ಈಗ ಆಲಿಸೋಣ ಈ ಕಾರ್ಯಕ್ರಮದ ಒಂದು ತುಣುಕನ್ನು.
1: ನಾವು ಎಲ್ಲ ಕಡೆಯಲ್ಲೂ ಸೈಬರ್ ಕ್ರೈಮ್ ಅಂತ ಹೇಳ್ಬಿಡ್ತೀವಿ. ಏನಿದು ಸೈಬರ್ ಕ್ರೈಮ್?
2: ಎನಿ ಸಾರ್ಟ್ ಆಫ್ ಕ್ರೈಮ್, ಯಾವುದು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಮತ್ತೆ ಜಿಯೋಗ್ರಫಿಕಲಿ ರಿಸ್ಟ್ರಿಕ್ಷನ್ ಇರೋದಿಲ್ಲ, ಏನು ಅಂತರ್ಜಾಲದ ಮುಖಾಂತರ ಆಗುತ್ತೆ ಅದೇ ಸೈಬರ್ ಕ್ರೈಮ್. ಸೊ ಇದರಲ್ಲಿ ನೀವು ಒಂದು ನಾವು ಅಬ್ಸರ್ವ್ ಮಾಡಬಹುದು, ಎಲ್ಲ ಬೇರೆ ಕ್ರೈಮ್ಗೆ ಒಂದು ಜಿಯೋಗ್ರಫಿಕಲ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ,
1: ಆ ಏರಿಯಾ ಅಂತ ಇರುತ್ತೆ,
2: ಆ ಏರಿಯಾ ಅಂತಾನೇ ಇರುತ್ತೆ. ಈ ಕಳ್ಳ
0: ತಪ್ಪದೆ ಆಲಿಸಿ, ಈ ಬೆಳಿಗ್ಗೆ 8:30 ಸೈಬರ್ ಅಪರಾಧದ ವಿವಿಧ ಪ್ರಕಾರ ಹಾಗೂ ಸಾರ್ವಜನಿಕರಿಗೆ ಎಚ್ಚರಿಕೆ, ಈ ಕುರಿತು ಶಿವಮೊಗ್ಗ ಜಿಲ್ಲಾ ಎಸ್ಪಿ ಶ್ರೀಯುತ ಬಿ ನಿಖಿಲ್ ಅವರೊಂದಿಗೆ ಮಾತುಕತೆ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಕೆಲವು ಪ್ರಕಟಣೆಗಳು. ನಂತರ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸಹನ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: 搞友好。ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ, ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಣ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು. ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ

0: ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀ ಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ದಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ದತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2022ರ ಫೆಬ್ರವರಿ 5ರಂದು ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಗಳಿಗೆ 17,68,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20%ಯಷ್ಟಿದ್ದು ಬಾಲಕಿಯರು ಶೇಕಡಾ 88.86%ರಷ್ಟು ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%ರಷ್ಟಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ HK ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ GK ಆದಪ್ಪಗೌಡ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಎರಡೂ ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ದಿಗೆ ಮಹತ್ವದ ಕೊಡುಗೆ ನೀಡಲಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು

0: ಈಗಾಗಲೇ 9,63,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು ಅದು ಅಂತಿಮ ಹಂತ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಸಮಯ 7:16, 9:10, 11 ಸೆಕೆಂಡ್ಗಳು. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಭಾವಗೀತೆಗಳ ಸಮಯ. ಆರಂಭಕ್ಕೆ ಕೇಳಿ KS ನರಸಿಂಹಸ್ವಾಮಿ ಅವರ ಕವನ, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು. ಗಾಯಕರು ನಗರ ಶ್ರೀನಿವಾಸ ಉಡುಪ ಹಾಗೂ ರತ್ನಮಾಲ ಪ್ರಕಾಶ್.

ಭಾವಗೀತೆಗಳನ್ನು ಆಲಿಸಿದ್ರಿ. ಸಮಯ 7:31:30 ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9:03.

0: 5471 ಅಥವಾ 9036054072.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482230.
3: ಬೆಳಕ ನಿಟ್ಟು ತೂಗಿದಾಕೆ
4: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
3: ನಿನಗೆ ಬೇರೆ ಹೆಸರು ಬೇಕೇ?
4: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
3: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
4: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
3: ಮನೆ ಮನೆಯಲ್ಲಿ ದೀಪ ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ
4: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಎರಡನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಲು ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ದಿನಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ

0: ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ. ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟೀಯ ಅನಿಶ್ಚಿತತೆಯ ನಡುವೆ ವಿಶ್ವದ ಎರಡು ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಹಾಗೂ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಸೇರಿದ್ದಾರೆ. ಮೆಟಾ, ವೀಸಾ, ಜೆಪಿ ಮೋರ್ಗಾನ್, ಬೋಯಿಂಗ್ನ ಹಿರಿಯ ಪ್ರತಿನಿಧಿಗಳು ಸಹ ನಿಯೋಗದ ಭಾಗವಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ದದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ ಫೋರ್ಟ್ ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ದ ಆರೋಪ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರೀನ್ ಆರೋಪಿಸಿದರು. ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ 1 ವರ್ಷ ವಿಸ್ತರಣೆ ಮಾಡಿದೆ.

0: ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗಕ್ರಿಷ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳಾಗಿ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು. ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45:35. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.

0: ಆತ್ಮೀಯ ಕೇಳಿದ್ರೆ, ನಮ್ಮ ನಿಲಯದಿಂದ ಬೆಳಿಗ್ಗೆ 8:30 ಸೈಬರ್ ಅಪರಾಧದ ವಿವಿಧ ಪ್ರಕಾರ ಹಾಗೂ ಸಾರ್ವಜನಿಕರಿಗೆ ಎಚ್ಚರಿಕೆ. ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಬಿ ನಿಖಿಲ್ ಅವರೊಂದಿಗೆ ಮಾತುಕತೆ ಪ್ರಸಾರ ಆಗ್ತಾ ಇದೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ಕೇಳೋಣ ಈ ಮಾತುಕತೆಯ ಒಂದು ತುಣುಕನ್ನ.
1: ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಒಂದು ತರಹದ ಮುಜುಗರ ಇರುತ್ತೆ.
2: ಇಲ್ಲ, ಅದಕ್ಕೇನೆ ನಾವು ಎಲ್ಲರಿಗೂ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳೋದು, ಫಸ್ಟ್ ನೀವು ತೊಂದರೆ ಆದ್ರೂ ಪರವಾಗಿಲ್ಲ, ನಿಮಗೆ ಬೇಜಾರಾದ್ರೂ ಪರವಾಗಿಲ್ಲ, ಬಯಸ್ಕೊಂಡ್ರು ಪರವಾಗಿಲ್ಲ, ಫಸ್ಟ್ ನಿಮ್ಮ ಮನೆಯವರಿಗೆ ತಿಳಿಸಿ ಇದನ್ನ. ಯಾಕಂದ್ರೆ ನೀವು ಮನೆಯವರಿಗೆ ತಿಳಿಸಿದ್ರೆ ಅರ್ಧ ಆಯ್ತು ಅಲ್ಲಿ ನಿಮಗೆ ಫಸ್ಟ್
1: ಏನೋ ಇನ್ಸಿಡೆಂಟ್ ನಡೆದಿದ್ರು ಕೂಡ.
2: ಎಸ್ ಎಸ್ ಎಸ್. ಬಟ್ ನೀವು ಯಾವಾಗ ಮನೆಯವರಿಗೆ ಹೇಳ್ತೀರಾ, ನಿಮ್ಮ ಜೊತೆ ನಿಲ್ಲೋದಕ್ಕೆ ಅವ್ರು ಯಾವಾಗ್ಲೂ ಸದಾ ಸಿದ್ಧರಾಗಿರ್ತಾರೆ.
1: ಮುಚ್ಚಿಡೋದಕ್ಕೆ ಹೋಗ್ಬೇಡಿ.
2: ಹೌದು.
0: ಆಲಿಸಿ ಈ ಬೆಳಿಗ್ಗೆ 8:30 ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಸೈಬರ್ ಅಪರಾಧದ ವಿವಿಧ ಪ್ರಕಾರ ಹಾಗೂ ಸಾರ್ವಜನಿಕರಿಗೆ ಎಚ್ಚರಿಕೆ. ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಬಿ ನಿಖಿಲ್ ಅವರೊಂದಿಗೆ ಮಾತುಕತೆ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಜಾನಕಿ, ವಾಣಿಜಯರಾಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿತ್ರ ಕಾಳಿಂಗ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಯಶ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ಮಾಡಿದ್ದಾರೆ ಸತ್ಯಂ.

0: ನನ್ನನ್ನು ಬಿಡೆವು.
1: ಅಮ್ಮ ನೀನು ನಕ್ಕಲೇ ನಮ್ಮ ಬಾಳೆ ಚಕ್ಕದೆ,
2: ಅಮ್ಮ ನೀನು ನಕ್ಕಲೇ

ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ವೇಳೆ 8 ಗಂಟೆ ಇನ್ನು ಮುಂದೆ ಹಿಂದಿಯಲ್ಲಿ, ಅನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: through the Noble Act. I mean, that it's back to you, Saira.
1: Thanks, Sumitra. And now before we end the bulletin, the headlines once again. Two-day meeting of BRICS foreign ministers to begin in New Delhi today. Assam government to introduce Uniform Civil Code Bill in State Assembly on 26th of this month. India bans export of sugar until September this year to cool domestic prices. West Bengal government lifts all restrictions on interstate movement of potato, onion, fruits, vegetables, food grain and other essential commodities. Heavy rain and dust storm leaves 60 people dead across Uttar Pradesh. Praveen Sood gets 1-year extension as CBI director. And Virat Kohli slams record 9th IPL century as Royal Challengers Bengaluru beat Kolkata Knight Riders by 6 wickets in Raipur. For details of these stories and more, log on to our website www.newsoneair.gov.in and NewsOneAir app. And with that, we end the morning news. Have a great day.
2: ಸಮಯ 8:30 ಸೆಕೆಂಡ್ಗಳು ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ವಿವಿಧ ಪ್ರಕಾರದ ಸೈಬರ್ ಅಪರಾಧ ಹಾಗೂ ಸಾರ್ವಜನಿಕರಿಗೆ ಎಚ್ಚರಿಕೆ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿ ನಿಖಿಲ್ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.
4: ಕೇಳಿದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಮೊಬೈಲ್ಗಳಿಗೆ ಒ ಟಿ ಪಿ ಬರುತ್ತೆ, ಇಲ್ಲಾಂತಂದ್ರೆ ನಿಮ್ಮ ಆಧಾರ್ ನಂಬರ್ ಕೇಳ್ಬಿಡ್ತಾರೆ, ಒ ಟಿ ಪಿ ಅನ್ನು ಕೊಡೋದಿರ್ಬಹುದು, ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಆನ್ಲೈನ್ ಫ್ರಾಡ್ಗಳು ನಡೆಯುವುದನ್ನು ನೋಡ್ತೀವಿ. ಇದು ಏನಿದು ಆನ್ಲೈನ್ ಫ್ರಾಡ್ಗಳು, ಇಲ್ಲ ಸೈಬರ್ ಕ್ರೈಮ್ ಅಂತ ಏನ್ ಕರಿತೀವೋ ಹಾಗಂತಂದ್ರೆ ಏನು, ಇದನ್ನೆಲ್ಲವನ್ನ ವಿವರವಾಗಿ ತಿಳಿಸೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಂದ್ರೆ ಎಸ್ ಪಿ ಬಿ ನಿಖಿಲ್ ಅವರು. ನಿಖಿಲ್ ಅವರೇ ನಮಸ್ಕಾರ.
5: ನಮಸ್ಕಾರ.
4: ನಾವು ಎಲ್ಲ ಕಡೆಯಲ್ಲೂ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಅಂತ ಹೇಳ್ಬಿಡ್ತೀವಿ, ಏನಿದು ಸೈಬರ್ ಕ್ರೈಮ್?
5: ಎನಿ ಸಾರ್ಟ್ ಆಫ್ ಕ್ರೈಮ್, ಯಾವುದು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಮತ್ತೆ ಜಿಯೋಗ್ರಫಿಕಲಿ ರಿಸ್ಟ್ರಿಕ್ಷನ್ ಇರೋದಿಲ್ಲ, ಏನು ಅಂತರ್ಜಾಲದ ಮುಖಾಂತರ ಆಗುತ್ತೆ ಅದೇ ಸೈಬರ್ ಕ್ರೈಮ್. ಸೊ ಇದರಲ್ಲಿ ನೀವು ಒಂದು ನಾವು ಅಬ್ಸರ್ವ್ ಮಾಡಬಹುದು, ಎಲ್ಲ ಬೇರೆ ಕ್ರೈಮ್ಗೆ ಒಂದು ಜಿಯೋಗ್ರಫಿಕಲ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ,
4: ಆ ಏರಿಯಾ ಅಂತ ಇರುತ್ತೆ,
5: ಆ ಏರಿಯಾ ಅಂತಾನೆ ಇರುತ್ತೆ. ಈ ಕಳ್ಳತನ ಆದ್ರೆ ಆ ಕಳ್ಳ ಅಲ್ಲಿಗೆ ಬಂದು ಮನೆಗೆ ಹೋಗಿ ಬೀಗ ಮುರಿದು ಆಮೇಲೆ ಮತ್ತೆ ಏನು ಬೀರನ್ನ ಮುರಿದು ತಗೊಂಡು ಹೋಗ್ಬೇಕು,
4: ಫಿಸಿಕಲಿ ನಡೆಯುತ್ತೆ.
5: ಹೌದು. ಬಟ್ ನಮ್ಮ ಸೈಬರ್ ಕ್ರೈಮ್ಗಳಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿ ಕೇಳೋದಿಲ್ಲ, ಅವದ್ರಾಗದೆ ಎಲ್ಲ ದುಡ್ಡು ಹಂಗೆ ಪಟ್ ಅಂತ ಹೋಗ್ಬಿಟ್ಟಿರುತ್ತೆ. ಅದನ್ನ
4: ಮೊಬೈಲ್ ಕೈಲಿ ಇರುತ್ತೆ, ಅಕೌಂಟ್ ನಲ್ಲಿ ದುಡ್ಡು ಯಾರಿಗೂ ಟ್ರಾನ್ಸ್ಫರ್
5: ಎಲ್ಲೋ ಹೋಗ್ಬಿಟ್ಟಿರುತ್ತೆ, ಮಾಯ ಆಗಿರುತ್ತೆ.
4: ಒಂಥರ ಮಾಯಾ ಬಜಾರ್ ಇದು.
5: ಸತ್ಯ, ನೀವು ಹೇಳಿದ್ರೆ ಅದೇ ರೀತಿನೆ ನಾವು ಈ ಸೈಬರ್ ಕ್ರೈಮ್ ನ ನೋಡ್ಕೊಂತ ಬಂದಿರೋದು. ಇತ್ತೀಚಿನ ದಿನಗಳಲ್ಲಿ ಇಡೀ ನಮ್ಮ ದೇಶಕ್ಕೆ ದೊಡ್ಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರೋದು ಈ ಸೈಬರ್ ಕ್ರೈಮ್. ಯಾಕಂದ್ರೆ ಬೇರೆ ಕ್ರೈಮ್ಗಳನ್ನ ನಾವು ಹೇಗೋ ಪ್ಲಾನ್ ಮಾಡಿ ಅವ್ರನ್ನ ಹಿಡ್ಕೊಂಬಂದು ನಾವು ಸ್ಟಾಪ್ ಮಾಡಬಹುದು, ಈ ಕ್ರೈಮ್ ಅಲ್ಲಿ ಎನಿಬಡಿ ಕ್ಯಾನ್ ಬಿಕಮ್ ಅ ಸೈಬರ್ ಕ್ರಿಮಿನಲ್. ಅವ್ರಿಗೆ ಬೇಕಾಗಿರೋದು ಜಸ್ಟ್ ಒಂದು ಫೋನ್ ನಂಬರ್ ಅಂಡ್ ಮಾತಿನ
4: ಚಾಣಕ್ಯತನ
5: ಅಷ್ಟೇ, ಎರಡೇ ಬೇಕಾಗಿರೋದು. ಸ್ವಲ್ಪ ಅವರು ಬುದ್ಧಿ ಉಪಯೋಗಿಸ್ಬಿಟ್ರೆ ಎಂತವ್ರಿಗೂ ಅವರು ಟೋಪಿ ಹಾಕ್ಬಿಟ್ಟು ಓ ಟಿ ಪಿ ತಗೊಳೋದಾಗಿರ್ಬೋದು ಅಥವಾ ಇತರೆ ಅವ್ರ ಇನ್ಫಾರ್ಮೇಶನ್ ಅನ್ನ ಪಾಸ್ವರ್ಡ್ ಯೂಸರ್ ನೇಮ್ ತಗೊಳೋದಾಗಿರ್ಬೋದು ಇದೆಲ್ಲವೂ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಬಿಕಮ್ ಅ ಬಿಗ್ ಪ್ರಾಬ್ಲಮ್ ಫಾರ್ ಅಸ್ ಅಂಡ್ ದ ರೇಟ್ ಅಟ್ ವಿಚ್ ಇಟ್ ಇಸ್ ಗ್ರೋಯಿಂಗ್ ಅದು ಕೂಡ ನಮ್ಗೆ ಯಾವ ರೀತಿ ಈ ಪರ್ವತವನ್ನ ನಾವು ಹತ್ತೋದು ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ.
4: ಪರ್ವತ ಹತ್ತೋದು ಅನ್ನೋದಕ್ಕಿಂತ ಪರ್ವತ ಎಲ್ಲಿದೆ ಅಂತ ಹುಡುಕೋದೇ ಕಷ್ಟ,
5: ಹುಡುಕೋದೇ ಕಷ್ಟ ಆಗಿದೆ. ಸತ್ಯ ನೀವು ಹೇಳಿರೋದು, ಯಾಕಂದ್ರೆ ಈಗ ಕಳ್ಳತನ ಮಾಡ್ಬೇಕು ಅಂದ್ರೆ ಅವರು ಅಲ್ಲಿಗೆ ಹೋಗಿ ಮುರಿದು ತಗೊಂಡು ಹೋಗ್ಬೇಕು, ಒಂದೇ ದಾರಿ ಇರೋದು. ಸೈಬರ್ ಕ್ರೈಮ್ಗೆ ಹಲವಾರು ದಾರಿಗಳಲ್ಲ. ಇವತ್ತು ಅವನು OLX ಅಲ್ಲಿ ನಿಮ್ಗೇನೋ ಕೊಡ್ತೀನಿ ಅಂತ ಫೋನ್ ಮಾಡ್ತಾನೆ, ನಾಳೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ನಿಮ್ಗೆ 4% ಇದರಲ್ಲಿ ನಿಮ್ಗೆ ಬರುತ್ತೆ ದುಡ್ಡು ಹಾಕಿ ಅಂತ ಇನ್ನೊಬ್ಬ ಹೇಳ್ತಾನೆ, ಮತ್ತೊಬ್ಬ ನಿಮ್ಗೆ ಒಂದು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ನ ಕಳಿಸ್ಬಿಟ್ಟು ಇದನ್ನ ಓಪನ್ ಮಾಡಿ ನೀವು ವೆಡ್ಡಿಂಗ್ ಅಟೆಂಡ್ ಮಾಡಿ ಅಂತ ಕೇಳಿ ಅದು ಓಪನ್ ಮಾಡಿದ ತಕ್ಷಣ ಯಾವುದೋ ಒಂದು ಬೇರೆ ಆಪ್ ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್
4: ಆಗಿದೆ,
5: ಎಸ್ APK ಫೈಲ್ ಆಗಿ, ಇಲ್ಲಾಂದ್ರೆ ನೀವು SBI ಬ್ಯಾಂಕ್ ಇಂದ ಕಳಿಸ್ಕೊಟ್ಟಿದ್ದಾರೆ ಒಂದು APK ಫೈಲ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ, ಯೋನೋ ಅದು ನಿಮ್ ಹೊಸದಾಗಿ ಕೊಟ್ಟಿದೀವಿ ಅದನ್ನ ಇನ್ಸ್ಟಾಲ್ ಮಾಡಿ ಅಂತ ಹೇಳೋದು, ಅಥವಾ ನಿಮ್ RTO APK ಫೈಲ್ಸ್ ಇತ್ತೀಚಿನ ದಿನಗಳಲ್ಲಿ ಅದು ತುಂಬಾ ಹೆಚ್ಚಾಗಿದೆ ನಮ್ಮಲ್ಲಿ, RTO APK ಫೈಲ್ಸ್ ಅನ್ನ ನೀವು ಇದ್ರ ಮುಖಾಂತರ ಚಲಾನನ್ನ ಕಟ್ಬೋದು ಅಂತ ಹೇಳಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ ನಂತರ ನೀವು ಏನ್ ಟೈಪ್ ಮಾಡ್ತೀರಾ ಅದೆಲ್ಲವೂ ಅಲ್ಲಿ

0: ಎರರ್ ಆಗುತ್ತೆ.
1: ಸೊ ಆ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ಅವರು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿಕೊಂಡು ನಂತರ ದುಡ್ಡನ್ನ ಅಲ್ಲಿಂದ ಡ್ರಾ ಮಾಡ್ತಾರೆ.
0: ಅಂದ್ರೆ ಬ್ಯಾಂಕ್ ನವರು ನಿಮ್ಮ ಆಧಾರ್ ನಂಬರ್ ಕೊಡಿ ಮತ್ತು ಫೋನ್ ನಂಬರ್ ಕೊಡಿ, OTP ಅಂತ ಹೇಳಿ ಅಂತ.
1: ಯಾವುದೇ ಕಾರಣಕ್ಕೂ ಯಾವ ಬ್ಯಾಂಕ್ ಕೂಡ ನಿಮಗೆ ಫಿಸಿಕಲಿ ಬ್ರಾಂಚ್ ಗೆ ಬರದಲ್ಲೇ KYC ಡೀಟೇಲ್ಸ್ ನ ಕೇಳೋದಿಲ್ಲ.
0: ಬಟ್ ಬಹಳಷ್ಟು ಮೊಬೈಲ್ ಗಳಲ್ಲಿ ಈ ತರ ಮೆಸೇಜ್ ಗಳನ್ನ ನೋಡ್ತಾ ಇರ್ತೀವಿ. ಸಮಸ್ಯೆ ಬರ್ತಿರೋದು
1: ಇದು, ನೀವು ಯಾವಾಗ ಆ ಲಿಂಕ್ ನ ಕ್ಲಿಕ್ ಮಾಡ್ತೀರಾ ಆಟೋಮ್ಯಾಟಿಕಲಿ ನಿಮ್ಮ ಫೋನ್ ಅಲ್ಲಿ ಒಂದು APK ಫೈಲ್ ಇನ್ಸ್ಟಾಲ್ ಆಗ್ಬಿಡುತ್ತೆ.
0: ಹಾಗಾದ್ರೆ ನಮ್ಮ ಕೇಳುವರಿಗೆ ಇದನ್ನು ಹೇಳಬಹುದಾ, ಯಾವುದೇ ಬ್ಯಾಂಕ್ ನವರು KYC ಮಾಡೋದಕ್ಕೆ ಫೋನ್ ನಲ್ಲಿ ಮೆಸೇಜ್ ಅನ್ನ ಕೊಡೋದಿಲ್ಲ?
1: ಎಸ್,
0: ಯಾಕಂತಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಎಲ್ಲ ಬ್ಯಾಂಕ್ ಹೆಸರು ಹಾಕ್ಬಿಟ್ಟು ನಿಮ್ಮ ಒಂದು KYC ಕೊಡದೆ ಇದ್ರೆ ನಾಳೆಯಿಂದ ಟ್ರಾನ್ಸಾಕ್ಷನ್ ಸ್ಟಾಪ್ ಆಗುತ್ತೆ ಅಂತ ಮೆಸೇಜ್ ಗಳು ಬರ್ತಾನೆ ಇರುತ್ತೆ.
1: ಎಸ್, ಅದು ಬರ್ತಾನೆ ಇರುತ್ತೆ. ನಿಮಗೆ ಏನೇ ಡೌಟ್ ಇದ್ರು ಇಮಿಡಿಯೇಟ್ ಆಗಿ ನಿಮ್ಮ ಬ್ರಾಂಚ್ ಗೆ ಹೋಗಿ ಒಂದು ಜಸ್ಟ್ ಕ್ಲಾರಿಫಿಕೇಶನ್ ಅನ್ನ ಕೇಳಿಬಿಟ್ರೆ ನಿಮಗೆ ಅಲ್ಲೇ ಕ್ಲಿಯರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವ ಬ್ಯಾಂಕ್ ಕೂಡ ಆಪರೇಷನ್ಸ್ ಅನ್ನ ಸೀಸ್ ಮಾಡೋದಿಲ್ಲ, ಅನ್ಲೆಸ್ ನೀವು ಫಿಸಿಕಲಿ ಅಲ್ಲಿಗೆ ಹೋಗಿ ನೀವೇ ರಿಕ್ವೆಸ್ಟ್ ಕೊಟ್ರೆ ಅವಾಗಷ್ಟೇ ಸೀಸ್ ಮಾಡ್ತಾರೆ, ಅಷ್ಟು ಹೊರತು ಅವರು ಅಷ್ಟು ಸುಲಭವಾಗಿ ಮಾಡೋದಿಲ್ಲ. ಸೊ ದಯವಿಟ್ಟು ಯಾರೇ ಸಾರ್ವಜನಿಕರಿಗೆ ಇಂತಹ ಮೆಸೇಜಸ್ ಬಂದ್ರೆ ದಯವಿಟ್ಟು ಅದನ್ನ ಡಿಸ್ಕಾರ್ಡ್ ಮಾಡಿ, ಅದನ್ನ ಯಾವುದೇ ರೀತಿಯ ಲಿಂಕ್ ಆಗಿರ್ಲಿ ಅದನ್ನ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ.
0: ಇತ್ತೀಚಿನ ದಿನದಲ್ಲಿ ನಾವು ಯಾವುದೇ ಪೇಮೆಂಟ್ ಮಾಡಬೇಕು ಅಂತಂದ್ರು ಕೂಡ ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡ್ತಾ ಇರ್ತೀವಿ. ಈಗ ವಾಟರ್ ಸಪ್ಲೈ ಇರ್ಬೋದು, KEB ಇರ್ಬೋದು, ಟೆಲಿಫೋನ್ ಬಿಲ್ ಇರ್ಬೋದು, ಆ ತರ ಮೆಸೇಜ್ ಗಳು ಬಂದ್ಬಿಡುತ್ತಲ್ಲ, ನಿಮ್ದು ಡ್ಯೂ ಇದೆ ಪೇ ಮಾಡಿ ಅಂತ ಬರ್ತಾ ಇರುತ್ತೆ.
1: ಇದಕ್ಕೆ ನಮಗೆ ಕೇಳಿದ್ರೆ ಬೆಸ್ಟ್ ಮೆಥಡ್ ಅಂದ್ರೆ ಹಿಂದೆ ನಾವೇನ್ ಮಾಡ್ತಾ ಇದ್ವಿ, ನಮ್ಮ
0: ಕೌಂಟರ್ನಲ್ಲೇ
1: ಪೇ ಮಾಡೋದು. ಬಟ್ ಸಮಯದ ಅಭಾವ ಇರೋದ್ರಿಂದ ಕೆಲವು ಸರ್ತಿ ನಮಗೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಸರ್ಕಾರದಿಂದ ಯಾವುದು ಓಕೆ ಆಗಿ ಬಂದಿರುವಂತಹ ವೆಬ್ಸೈಟ್ಗೆ ಹೋಗಿ ನೀವು ಬಿಲ್ ಪೇ ಮಾಡೋದು ಸರಿ. ಇಲ್ಲಿ ನಿಮ್ಗೆ ಫೋನ್ ಅಲ್ಲಿ ಬಂದಿದ ತಕ್ಷಣ ಪೇ ಮಾಡಬೇಡಿ, ನಿಮ್ದು ಏನೇ ಮಾಡೋ ಆಗಿದ್ರು ನೀವು ಸರ್ಕಾರದನ್ನ ಓಕೆ ಆಗಿರುವಂತಹ ಒಂದು ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಅಂತ ಏನ್ ಕರಿತೀವಿ ನಾವು, ಅಲ್ಲಿಗೆ ಹೋಗಿ ಪೇ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಇನ್ನೊಂದು ನಮ್ಮ ಗೂಗಲ್ ಪೇ ಅಥವಾ ಭೀಮ್ ಅಲ್ಲಿ, ಅಲ್ಲಿ ನೀವು ಹುಡ್ಕೊಂಡು ಹೋದ್ರೆ ಅಲ್ಲಿ ಬರುತ್ತೆ ನಿಮ್ಗೆ. ಅಲ್ಲಿ ಸಪೋಸ್ ನಿಮ್ದೇನಾದ್ರೂ ಹೆಸ್ಕಾಮ್ದು, ಚೆಸ್ಕಾಮ್, ಮೆಸ್ಕಾಮ್ದು ಅಲ್ಲಿ ಇದೆ ಆಪ್ಷನ್. ಅಲ್ಲಿ ನೀವು ನಿಮ್ಮ RR ನಂಬರ್ ಹಾಕಿದ್ರೆ ನಿಮ್ಮ ಬಿಲ್ ಬರುತ್ತೆ, ಅದನ್ನ ನೀವು ಪೇ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಆದ್ರೆ ನಿಮ್ಗೆ ಏನ್ ಮೆಸೇಜಸ್ ಬರುತ್ತಲ್ಲ ದಯವಿಟ್ಟು ಅದನ್ನ ನೀವು ತಿರಸ್ಕರಿಸಿ.
0: ಪೇಮೆಂಟ್ ಇಸ್ ಡ್ಯೂ ಅಂತ ಬಂದ್ಬಿಡುತ್ತೆ.
1: ಆ ಪೇಮೆಂಟ್ ಇಸ್ ಡ್ಯೂ ಅಂತ ಇದ್ರೆ ನೀವು ಹೋಗ್ಬಿಟ್ಟು ವೆರಿಫೈ ಮಾಡಿ, ನೀವು ಗೂಗಲ್ ಪೇ ಅಥವಾ ಭೀಮ್ ಅಲ್ಲಿ ಅಥವಾ ಬೇರೆ ಯಾವ್ದು ಫೋನ್ ಪೇ ಎಲ್ಲದ್ರಲ್ಲೂ ಇದೆ ಈ ಆಪ್ಷನ್, ಅಲ್ಲಿ ಹೋಗಿ ವೆರಿಫೈ ಮಾಡಿ. ಆ ಲಿಂಕ್ ಅನ್ನ ಯಾವುದೇ ಕಾರಣಕ್ಕೂ ನೀವು ಕ್ಲಿಕ್ ಮಾಡಬೇಡಿ.
0: ಒಂದಿದೆ ನಿಖಿಲ್ ಅವರ, ಇತ್ತೀಚಿನ ದಿನದಲ್ಲಿ ಇನ್ನೊಂದು ನಡೀತಾ ಇರುವಂತದ್ದು ನಿಮ್ಮನ್ನ ಕೇಳಲೇಬೇಕು. ನಿಮ್ಮಲ್ಲಿ ಯಾವ್ಯಾವ ತರ ಅರೆಸ್ಟ್ ಇದೆ?
1: ನಮ್ಮಲ್ಲಿ ಇರೋದು ಓನ್ಲಿ ಫಿಸಿಕಲ್ ಅರೆಸ್ಟ್. ಈ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಪೊಲೀಸ್ ಅಲ್ಲಿ ಇಲ್ವೇ ಇಲ್ಲ. ಇದು ತುಂಬಾ ಈ ನಮ್ಮ ಸೈಬರ್ ಕ್ರಿಮಿನಲ್ಸ್ ಇದನ್ನ ಒಂದು ಹೊಸ ವೃತ್ತಿಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಡಿಜಿಟಲ್ ಅರೆಸ್ಟ್, ನಮ್ ತರಾನೇ ಒಂದು ಯೂನಿಫಾರ್ಮ್ ಹಾಕೊಂಡು ನಿಮಗೆ ವಿಡಿಯೋ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡಿಬಿಟ್ಟು ನೋಡಿ ನಾವು ಮುಂಬೈ ಪೊಲೀಸ್, ಡೆಲ್ಲಿ ಪೊಲೀಸ್ ಇಂದ ನಿಮ್ಗೆ ಕರೆ ಮಾಡ್ತಾ ಇದ್ದೀವಿ, ನೀವು ಇವಾಗ ಡಿಜಿಟಲ್ ಅರೆಸ್ಟ್ ಗೆ ಒಳಪಟ್ಟಿದ್ದೀರಾ, ನೀವು ಏನಾದ್ರೂ ಇದರಿಂದ ನೀವು ಆಚೆ ಬರಬೇಕು ಅಂದ್ರೆ ಇಷ್ಟು ಅಮೌಂಟ್ ನ ನೀವು ಹಾಕ್ಬೇಕು ನಮ್ಗೆ, ಹಾಕ್ಲಿಲ್ಲ ಅಂದ್ರೆ ನೀವು ಇಲ್ಲೇ ನಿಮ್ನ ಅರೆಸ್ಟ್ ಮಾಡಿಕೊಂಡು ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ. ಮೊದಲನೇದಾಗಿ ಅಲ್ಲಿ ಫಿಸಿಕಲಿ ಪ್ರೆಸೆಂಟ್ ಇಲ್ಲ ಅಂದ್ರೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಡಿಜಿಟಲಿ ಅರೆಸ್ಟ್ ಅಂದ್ರೆ ನೀವು ಆಫ್ ಮಾಡ್ಬಿಟ್ರೆ ಮುಗೀತಲ್ಲ ಅದನ್ನ, ಇನ್ಯಾವ ನಿಮ್ಗೆ ಡಿಜಿಟಲ್ ಅರೆಸ್ಟ್ ಮಾಡೋಕೆ ಸಾಧ್ಯ ಅನ್ನ. ಸೊ ನಾವು ಸಾರ್ವಜನಿಕರಿಗೆ ಪದೇ ಪದೇ ಈ ಅವೇರ್ನೆಸ್ ಬಗ್ಗೆ ನಾವು ಹೇಳ್ತಾ ಇದೀವಿ. ಎಸ್ಪೆಷಲಿ ನಮ್ಮ ಸೀನಿಯರ್ ಸಿಟಿಸನ್ಸ್, ಅವರು ಟಾರ್ಗೆಟ್ ಮಾಡೋದು ಸ್ವಲ್ಪ ವಯಸ್ಸಾದವ್ರನ್ನೇ, ಅವ್ರು ಯಾರು ಈ ಯೂತ್ಸ್ ನ ಟಾರ್ಗೆಟ್ ಮಾಡೋದಿಲ್ಲ, ಅವರು ಟಾರ್ಗೆಟ್ ಮಾಡೋದೇ ವಯಸ್ಸಾದವ್ರನ್ನ. ಅವ್ರ ಕಡೆಯಿಂದ ಈ ತರ ನಾವು, ಯಾಕಂದ್ರೆ ಪೊಲೀಸ್ ಅಂದಿದ ತಕ್ಷಣ ಅವ್ರಿಗೆ ಸ್ವಲ್ಪ ಎಂತವ್ರಿಗೂ ಗಾಬರಿ ಆಗುತ್ತೆ ಅದನ್ನ, ಅದು ಸೊ ಗಾಬರಿ ಆಗಿದ ತಕ್ಷಣ ಅವರು ತಲೆ ಓಡೋದಿಲ್ಲ. ಅವರು ಹಂಗೇನಾದ್ರು ಡೌಟ್ ಇದ್ರೆ ನಿಮ್ಗೆ 112 ಫೋನ್ ಮಾಡಿ, ನಿಮಗೆ ಯಾರೋ ಫೋನ್ ಮಾಡಿ ನಿಮ್ಗೆ ಡಿಜಿಟಲ್ ಅರೆಸ್ಟ್ಗೆ ಒಳಪಡಿಸಿದ್ದೀರಾ ಅಂತ ಇದ್ರೆ 112 ನೀವು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಕನ್ಫರ್ಮೇಶನ್ ಕೊಟ್ಬಿಡ್ತೀವಿ ನಿಮ್ಗೆ. ಅವಾಗ ನೀವು ಫೋನ್ ಅನ್ನ ಕಟ್ ಮಾಡಿ ಮುಂದೆ ಅವ್ರು ವಾಪಸ್ ಫೋನ್ ಮಾಡಿದ್ರು ಬ್ಲಾಕ್ ಮಾಡುವ ವ್ಯವಸ್ಥೆನ ಮಾಡಬಹುದು. ಇಲ್ಲಿ ಇನ್ನೊಂದು ಏನ್ ಮಾಡ್ತಾರೆ, ನೀವು 1 ನಂಬರ್ ಬ್ಲಾಕ್ ಮಾಡಿದ್ರೆ ಇನ್ನೊಂದು ನಂಬರ್ ಇಂದ ಫೋನ್ ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ನಾವು ಸೇಫ್ ಗಾರ್ಡ್ ಅಂತೂ ಮಾಡುವ ವ್ಯವಸ್ಥೆ ಮಾಡ್ತೀವಿ.
0: ಇನ್ನೊಂದು ಬಹಳ ಮುಖ್ಯವಾಗಿರುವಂತಹದ್ದು, ನಾನು ಎಸ್ ಪಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮದೇ ಆದಂತಹ ಒಂದು ಡಿಪಿಯನ್ನ ವಾಟ್ಸ್ಆಪ್ ನಲ್ಲಿ ಹಾಕೊಂಡು ವಾಟ್ಸ್ಆಪ್ ಕಾಲ್ ಮಾಡಿ ನಿಮ್ಮದೇ ಚಿತ್ರಣವನ್ನ ಕೊಟ್ಟು ನೀವು ಇಂತಿಷ್ಟು ದುಡ್ಡನ್ನ ಕಟ್ಟದೆ ಇದ್ರೆ ನಿಮ್ ಮನೆ ಅರೆಸ್ಟ್ ಮಾಡ್ತೀವಿ ಅಂತ ಬರುತ್ತಲ್ಲ ಫೋನ್ ಕಾಲ್, ಇದಕ್ಕೇನ್ ಹೇಳ್ತೀರಿ?
1: ಈಗ ಯಾವುದೇ ಆಫೀಸರ್ ನಿಮ್ಗಂತೂ ಫೋನ್ ಮಾಡೋದಕ್ಕಂತೂ ಹೋಗೋದಿಲ್ಲ, ನಮಗ್ ಬರೋ ಫೋನ್ಗಳನ್ನ ಎತ್ತದಕ್ಕೆ ನಮ್ಗೆ ಟೈಮ್ ಇರೋದಿಲ್ಲ, ನಾವೆಲ್ಲಿ ಬೇರೆಯವ್ರಿಗೆ ಫೋನ್ ಮಾಡ್ಕೊಂಡು ಕೂತ್ಕೊಳ್ಳೋಣ. ಇದು ಒಂದು ಹೊಸದಾಗಿ ನಡೀತಾ ಇದೆ, ಅಂದ್ರೆ ಈಗ ಸಪೋಸ್ ನನ್ನ ಫೋಟೋವನ್ನ ಅವರು ಒಂದು ಡಿ ಪಿ ಆಗಿ ಹಾಕೊಂಡು ಇಲ್ಲ ಫೇಸ್ಬುಕ್ ಅಲ್ಲಿ ಒಂದು ಫೇಕ್ ಪ್ರೊಫೈಲ್ ಅನ್ನ ಹಾಕೊಂಡು ನಂತರ ಈ ತರ ಇದೆ. ನೀವು ಒಂದು ಒಂದು ವಿಚಾರದಲ್ಲಿ ಒಂದು ಆಫೀಸರ್ದು ನಾವು ನೋಡಿದೀವಿ, ನನ್ನ ಮನೆಯಲ್ಲಿರುವ ಏನು ಚೇರು ಮತ್ತೆ ಸೋಫಾನ ನಾನು ಮಾರ್ತಾ ಇದ್ದೀನಿ, ಎಸ್ ಪಿ ಆಗಿ ನಾನು ಮಾರ್ತಾ ಇದ್ದೀನಿ, ನೀವು ಇದನ್ನ ತಗೊಂಡ್ರೆ ನಾನು ನಿಮ್ಗೆ ಅಲ್ಲಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವರು ಮೆಸೆಂಜರ್ ಮೂಲಕ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆ ಪಾಪ ಇದು ಬೇರೆ ಒಂದು ರಾಜ್ಯದಲ್ಲಿ ನಡೆದಂತಹ ಘಟನೆ, ಅಲ್ಲಿ ಆಯ್ತೇನೋ ಎಸ್ ಪಿ ಅವರು ಸೇಲ್ ಮಾಡ್ತಾರೆ, ಅವರ ಮನೆಯಲ್ಲಿ ಇರುವಂತಹ ಚೇರ್ ನನ್ನ ಮನೆಯಲ್ಲಿ ನಾನು ಇಟ್ಕೋಬಹುದು ಅಂತ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅವರು 40,000 ರೂಪಾಯಿ ಹಾಕ್ಬಿಟ್ಟಿದ್ದಾರೆ. 40,000 ರೂಪಾಯಿ ಹಾಕಿದ್ಮೇಲೆ ಅಟ್ ಲೀಸ್ಟ್ ಏನು ದೇವ್ರದೆ 40,000ಕ್ಕೆ ನಿಲ್ತಿದೆ. ಅವನ್ ಮತ್ತೆ ಇನ್ನೊಂದು 60,000 ಕೇಳಿದಾನೆ ಇನ್ನೂ ಒಂದು ಐಟಮ್ಗೆ. ಅವಾಗ ಏನೋ ಡೌಟ್ ಬಂದ್ಬಿಟ್ಟು ಅವರು 112ಗೆ ಫೋನ್ ಮಾಡಿದ್ದಾರೆ. 112 ಫೋನ್ ಮಾಡಿದಾಗ ಅವಾಗ ಅವರು ಅಲ್ಲಿನ ಎಸ್ ಪಿ ಆರ್ ಇದಾರೆ, ಅವ್ರಿಗೆ ಫೋನ್ ಮಾಡಿ ಇದ್ರ ಬಗ್ಗೆ ಕೇಳಿದಾಗ ಏ ಆತರ ಯಾವ್ದು ಇಲ್ಲ, ಅದು ಸುಳ್ಳು ವದಂತಿ, ಅದು ಯಾರು ಬೇರೆ ನಮ್ಮ ಫೇಕ್ ಪ್ರೊಫೈಲ್ ಅನ್ನ ಮಾಡ್ಕೊಂಡು ಮಾಡ್ತಾ ಇದಾರೆ, ದಯವಿಟ್ಟು ಅದನ್ನ ನೀವು ಹಾಕಬೇಡಿ ಅಂತ ಹೇಳಿದ್ಮೇಲೆ ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ದಾರೆ, ಅವರು ತಕ್ಷಣ 1930ಗೆ ಫೋನ್ ಮಾಡಿದ್ದಾರೆ. ಅದ್ ಫೋನ್ ಮಾಡಿದ್ರಿಂದ ಆ 40,000 ಏನ್ ಹಾಕಿದ್ರು ಅದು ಫ್ರೀಸ್ ಆಗ್ಬಿಟ್ಟಿದೆ,
0: ಅಕೌಂಟ್
1: ಫ್ರೀಸ್ ಆಗಿದೆ. ಸೊ ಅದನ್ನ ಅವನು ಬೇರೆ ಎಲ್ಲೂ ತಗೊಳಕ್ಕೆ ಸಾಧ್ಯ ಇಲ್ಲ.
0: ಇದನ್ನ ಒಂದನ್ನು ಕೇಳೋರಿಗೆ ಹೇಳಬೇಕು ನಿಖಿಲ್ ಅವರು, ತಾವು ಪೊಲೀಸ್ ವರಿಷ್ಠಾಧಿಕಾರಿಯಾಗಿ, ಯಾಕೆಂತಂದ್ರೆ ಒಂದು ಟೈಮ್ ಲಿಮಿಟ್ ಇರುತ್ತಲ್ಲ, ಒಂದು ಫ್ರಾಡ್ ಆಯ್ತು ಅಂತಂದ್ರೆ ಅದಕ್ಕೆ ಒಂದು 24 ಅವರ್ಸ್ ಒಳಗಡೆಗೆ ಕಂಪ್ಲೇಂಟ್ ಕೊಟ್ರೆ ಏನಾದ್ರೂ ಆಕ್ಷನ್ ತಗೋಬಹುದು ಅಂತ ಅನ್ಕೊಂಡಿದ್ದೀನಿ.
1: ಅವರು ಸ್ಟೇಷನ್ಗೆ ಬರೋ ಅವಶ್ಯಕತೆನೂ ಇಲ್ಲ. ನಾವು ಎಲ್ಲರಿಗೂ ಹೇಳೋದು, ನಿಮಗೆ ಏನಾದರೂ ಒಂದು ಸೈಬರ್ ಫ್ರಾಡ್ ಆಗಿದ ತಕ್ಷಣ ವಿತಿನ್ 24 ಅವರ್ಸ್ ನೀವು 1930 ಫೋನ್ ಮಾಡಬಹುದು, ಇಲ್ಲ 112 ಫೋನ್ ಮಾಡಬಹುದು, ನಿಮಗೆ ಬಿಟ್ಟಿದ್ದು. ಮಾಡಿದ್ರೆ ಇಮಿಡಿಯೇಟ್ ಆಗಿ ಯಾವ ಅಕೌಂಟ್ ನಿಮ್ಮ ಅಕೌಂಟ್ ಇಂದ ಯಾವ ಅಕೌಂಟ್ಗೆ ದುಡ್ಡು ಹೋಗಿರುತ್ತೆ ಆ ಅಕೌಂಟ್ ಫ್ರೀಸ್ ಆಗುತ್ತೆ. ಅಂಡ್ ಪೊಲೀಸ್ಗೆ ಒಂದು ಪೆಟಿಷನ್ ಕೊಟ್ಟು ಕೋರ್ಟ್ ಇಂದ ಪರ್ಮಿಷನ್ ತಗೊಳೋ ತನಕ ಅದು ಅನ್ಫ್ರೀಸ್ ಆಗೋದಿಲ್ಲ ಅದನ್ನ. ಸೊ ಇದು ಒಂದು ಒಳ್ಳೆಯ ಒಂದು ಉಪಾಯ,
0: ಇಮಿಡಿಯೇಟ್ ಆಗಿ.
1: ಬಟ್ ಇದರಲ್ಲಿ ನೀವು 24 ತಾಸು ನಂತರ ಮಾಡಿದ್ರೆ ಅಷ್ಟೊತ್ತಿಗೆ ಅವ್ರ ಆಲೆ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿರ್ತಾರೆ. ನಮಗ್ ಕೇಳಿದ್ರೆ 24 ತಾಸು ಜಾಸ್ತಿ ಆಯ್ತು, ನಮಗ್ ಕೇಳಿದ್ರೆ ನೀವು
0: ಇನ್ನೊಂದು
1: ಗೋಲ್ಡನ್ ಅವರ್ ಅಂತ ಏನು ನಾವು ಆಕ್ಸಿಡೆಂಟ್ ಆದಾಗ ಮಾತಾಡ್ತೀವಿ, ಅದೇ ರೀತಿ ನಮ್ಮ ಸೈಬರ್ ಕ್ರೈಮ್ ಅಲ್ಲೂ ಕೂಡ ನೀವು ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅನ್ನ ನೀವು ತಂದಲ್ಲಿ ಇಟ್ ವಿಲ್ ಬಿ ಮಚ್ ಬೆಟರ್. ಅದನ್ನ ನಾನು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಒಂದು ಸೈಬರ್ ಕ್ರೈಮ್ ಆದ ಇಮಿಡಿಯೇಟ್ ತಕ್ಷಣನೇ ದಯವಿಟ್ಟು ನೀವು 1930 ಅಥವಾ 112 ಎರಡು ನಂಬರ್ಗೆ ನೀವು ಫೋನ್ ಮಾಡಿ ತಿಳಿಸಿ, ಆಮೇಲೆ ನಿಮ್ಗೆ ಪ್ರೊಸೆಸ್ ಆಟೋಮ್ಯಾಟಿಕಲಿ ಸ್ಟೇಷನ್ ಅವರೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ.
0: ಇನ್ನೊಂದಿದೆ ಆನ್ಲೈನ್ ಗೇಮಿಂಗ್,
1: ಅದ್ರ ಬಗ್ಗೆ ಆಕ್ಚುಲಿ ಆನ್ಲೈನ್ ಗೇಮಿಂಗ್ ಕಿನ್ನ ನಮಗೆ ಈ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ತುಂಬಾ ಹೆಚ್ಚಾಗಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕೇಸಸ್ ಅನ್ನ ನಾವು ಒಂದು ಅನಾಲಿಸಿಸ್ ಮಾಡಿದ್ರೆ ಆಲ್ಮೋಸ್ಟ್ 80% ಆಫ್ ದ ಕೇಸಸ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿ ಆಗಿದೆ. ಅಂದ್ರೆ ಹೇಗ್ ಮಾಡ್ತಾರೆ ಅವರು, ನಾನು ನಿಮ್ಗೆ ಪರಿಚಯ ಇಲ್ಲ, ವಾಟ್ಸ್ಆ್ಯಪ್ ಅಲ್ಲಿ ನಾನು ನಿಮ್ಗೆ ಒಂದು ಮೆಸೇಜ್ ಅನ್ನ ಕಳಿಸ್ತೀನಿ, ನಮಸ್ಕಾರ ನಮ್ದು ಈ ತರ ಒಂದು ಕಂಪನಿ ಇದೆ, ಈ ಕಂಪನಿಯಲ್ಲಿ ನೀವು ನನಗೆ 100 ರೂಪಾಯಿ ಹಾಕಿದ್ರೆ ನಾನು ನಿಮಗೆ 4 ದಿನದಲ್ಲಿ 200 ರೂಪಾಯಿ ಕೊಡ್ತೀನಿ ಅಂತ. ಸೊ ಎಂತ ಅವನಿಗೂ ಆಗ್ಲಿ, ಇಟ್ಸ್ ಹ್ಯೂಮನ್ ನೇಚರ್, ಎಂತ ಎಲ್ಲರಿಗೂ ಸ್ವಲ್ಪ ಪುಕ್ಷಟೆ ಏನೋ ಬರ್ತಾ ಇದೆ ಅಂದ್ರೆ ಇಲ್ಲ ಅಂತ ಅಂತೂ ಹೇಳೋದಿಲ್ಲ ನಾವು. ಸೊ 100 ರೂಪಾಯಿ ಹಾಕ್ತೀನಿ ನಾನು, ಅವರು ಏನ್ ಮಾಡ್ತಾರೆ 2 ದಿನದ ನಂತರ ನಿಮಗೆ 200 ರೂಪಾಯಿನ ಕೊಡ್ತಾರೆ. ಆಮೇಲೆ ನಂತರ ಏನ್ ಮಾಡ್ತಾರೆ, ಇನ್ನ ಒಂದು ವಾರ ಆದ್ಮೇಲೆ ಅವ್ನು ಮತ್ತೆ ಮೆಸೇಜ್, ತಕ್ಷಣ ಮೆಸೇಜ್ ಮಾಡೋದಿಲ್ಲ ಅವನು, ಒಂದು ವಾರ ಆದ್ಮೇಲೆ ಮತ್ತೆ ಮೆಸೇಜ್ ಮಾಡ್ತಾನೆ ನಿಮ್ಗೆ. ಮೆಸೇಜ್ ಮಾಡಿಬಿಟ್ಟು ಇವಾಗ ನೋಡು ಲಾಸ್ಟ್ ಟೈಮ್ ನಿಮಗೆ 100 ಹಾಕಿದೆ, 200 ಕೊಟ್ಟಿದ್ದೀನಿ, ಇವಾಗ ನೀ 1,000 ಹಾಕು, ನಾನು ನಿಮಗೆ ಒಂದು ವಾರದಲ್ಲಿ ನಾನು ನಿಮಗೆ 4,000 ಕೊಡ್ತೀನಿ ಅಂತ. ಅವಾಗ್ಲೂ ಕೂಡ ಏನ್ ಮಾಡ್ತೀವಿ, ಆಯ್ತು ಬಿಡಿ ಬಂದಿದೆ ಲಾಸ್ಟ್ ಟೈಮ್ ಹೆಂಗು, ನಂಬಿಕೆ ಇದೆ ಅವನ ಮೇಲೆ, ಅವ್ನ್ ಯಾರು ಗುರುತಿಲ್ಲ ಪರಿಚಯ ಇಲ್ಲ, ಅವ್ನ್ ನಿಮ್ಗೊಂದು ಫೋಟೋ ಕಳ್ಸಿಕೊಡ್ತಾನೆ ನಾನು ಈ ತರ ಎಲ್ಲ ಡಿಗ್ರಿ ಮಾಡಿದೀನಿ ಅಂತಾನೆ. ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆಯಾ ಅಂದ್ರೆ, ಇಲ್ಲ ನಾವು ಅಲ್ಲಿ ಗೋಲ್ಡ್ ಅಲ್ಲಿ ETF ಕಮಾಡಿ

0: ಆಪ್ಷನ್ಸ್ ಆಪ್ಷನ್ಸ್ ಎಲ್ಲದರಲ್ಲೂ ಮಾಡ್ತೀನಿ ಅಂತ ಏನೋ ಒಂದು ಕತೆ ಕಟ್ತಾನೆ. ನಾವಂತೂ ಫೈನಾನ್ಸ್ ಓದಿಲ್ಲ, ಏನ್ ಹೇಳ್ತಾನೋ ಊನಪ್ಪ ಸತ್ಯನೇ ಹೇಳ್ತಾವನೆ, ಅವಾಗ 100 ಕೊಟ್ಟವನು ನಂಗೆ 200 ಅಂತ ಆ ನಂಬಿಕೆ ಮೇಲೆ 1,000 ಕೂಡ ಹಾಕ್ತೀವಿ ನಾವು. ಅವನು ಏನ್ ಮಾಡ್ತಾನೆ, ಒಂದು ವಾರ ಆದ್ಮೇಲೆ ನಿಮಗೆ 4,000 ಕೊಡ್ತಾನೆ ಅವನು. 4,000 ಬರುತ್ತೆ, ಅಟ್ಲೀಸ್ಟ್ ಅವಾಗ ಸುಮ್ಮನಾಗ್ಬೇಕಲ್ಲ. ನಿಮಗೆ ಎಷ್ಟು 400% ಪ್ರಾಫಿಟ್, ಸುಮ್ಮನಾಗ್ಬಿಟ್ಟಿದ್ರೆ ಅವನಿಗೆ 3,000 ಜಾಸ್ತಿ ಬಂದಿರೋದು ಅವನು. ಆಮೇಲೆ ಏನ್ ಮಾಡ್ತಾರೆ, ಒಂದು 15 ನಂತರ ಮತ್ತೆ ಅವನು ಫೋನ್ ಮಾಡ್ತಾನೆ, ಇವಾಗ ಒಂದು ಒಳ್ಳೆ ಸ್ಕೀಮ್ ಬಂದಿದೆ, 1,00,000 ಹಾಕಿದ್ರೆ ನೀವು ನಿಮಗೆ 1 ನಾನು 5,00,000 ಕೊಡ್ತೀನಿ. ಅವಾಗ ಏನಾಗುತ್ತೆ, ಇಷ್ಟು ದಿನ ಅವನು ಕೊಟ್ಟಿದ್ದಾನಲ್ಲ, ಕೊಟ್ಟಾಗ ನಿಮಗೆ ಒಂದು ನಂಬಿಕೆ ಇದೆ. ಸೊ ಎಲ್ಲೋ ಸಾಲ ಸೋಲ ಏನೋ ಮಾಡಿಬಿಟ್ಟು ಅವರು 1,00,000 ಹಾಕ್ತಾರೆ. 1,00,000 ಹಾಕಿದ ತಕ್ಷಣ ಬ್ಲಾಕ್ ಹೋಯ್ತು ನಿಮ್ಗೆ, ನೀವಾಗ ನೀವೇ ದುಡ್ಡು ಹಾಕಿದ್ದೀರಾ. ಇವಾಗ ಅದನ್ನ ಸೈಬರ್ ಫ್ರಾಡ್ ಅಂತಾನು ಹೇಳಕ್ ಬರೋದಿಲ್ಲ ಅದನ್ನ, ಬಿಕಾಸ್ ನೀವೇ ಖುದ್ದಾಗಿ ಒಪ್ಕೊಂಡು ಹಾಕಿದ್ದೀರಾ ನೀವು. ಅಂಡ್ ಅವ್ರು ಎಷ್ಟು ಬುದ್ಧಿವಂತರು, ನೀವು ಹಾಕಕ್ಕಿನ ಮುಂಚೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಅದರಲ್ಲಿ ಹಾಕ್ಬಿಡ್ತಾರೆ. ಎಲ್ಲ ನಾನು ಸ್ವಯಂ ಪ್ರೇರಿತವಾಗಿ ಆಗ್ತಾ ಇರೋದು, ಇದರಿಂದ ಏನಾರು ಲಾಸಸ್ ಆದ್ರೆ ನಾನೇ ಜವಾಬ್ದಾರಿ, ಬೇರೆ ಯಾರು ಜವಾಬ್ದಾರರಲ್ಲ ಅಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಓಕೆ ಮಾಡ್ಕೊಂಡೆ ನಂತರ ಪ್ರೊಸೀಡ್ ಆಗ್ತಾರೆ.
1: ಅಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಕೇಸ್ ಅನ್ನ ರಿಜಿಸ್ಟರ್ ಮಾಡೋದಕ್ಕೂ
0: ಅವಕಾಶ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಲೀಗಲ್ ಆಕ್ಷನ್ ನಮ್ಗೆ ಇನಿಶಿಯೇಟ್ ಮಾಡೋದಕ್ಕೆ ತುಂಬಾ ತೊಂದರೆಗಳಾಗುತ್ತೆ. ಸೊ ನಾಳೆ ನಮ್ಗೆ ಇನ್ವೆಸ್ಟಿಗೇಷನ್ ಆಯ್ತು, ನಾನು ಕೇಸ್ ರಿಜಿಸ್ಟರ್ ಮಾಡಬಹುದು, ಆದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ನಾನು ಮುಂದುವರ್ಸೋದಕ್ಕೆ ಆಗೋದಿಲ್ಲ, ಅಲ್ಲಿ ನಾವು ಸಿಗಾಕೊಂಡ್ ಬಿಡ್ತೀವಿ. ಸೊ ಇವಾಗ 1,00,000 ತಗೊಂಡು ಅವನು ಬ್ಲಾಕ್ ಮಾಡ್ಕೊಂಡು ಹೋಗ್ತಾನೆ. ಇದು ಆಯ್ತು, 1,00,000 ನಿಂತ್ರೆ ಪರವಾಗಿಲ್ಲ. ಇದರಲ್ಲಿ ಇನ್ನೂ ಒಂದು ತಪ್ಪು ಏನ್ ಮಾಡ್ತಾರೆ, 1,00,000 ಹಾಕಿದ ತಕ್ಷಣ, ಇದು ಸೈಬರ್ ಫ್ರಾಡ್ ಅಲ್ವಲ್ಲ, ಅವರು 24 ಅಲ್ಲಿ ಯಾರಿಗೂ ಬಂದು ಹೇಳೋದಿಲ್ಲ. ಅವನು ಹೇಳಿರ್ತಾನೆ ನಿನಗೆ ನನಗೆ 1 ಟೈಮ್ ಬೇಕು ಅಂತ ಹೇಳಿರ್ತಾನೆ. ಸೊ ಆಯ್ತಪ್ಪ 1 ಆದ್ಮೇಲೆ ನೋಡೋಣ ಅಂತ ಹೇಳಿ ಆ 1 ಅವನು 2 ಮಾಡ್ತಾನೆ, 2 4 ಮಾಡ್ತಾನೆ, ಆಮೇಲೆ ನಿಮ್ ಕೈಗೆ ಸಿಗೋದಿಲ್ಲ. ನೀವು ನಮ್ಮ ಹತ್ರ ಬರೋದು ಯಾವಾಗ, 6 ಆದ್ಮೇಲೆ. ಅಷ್ಟೊತ್ತಿಗೆ ಈ ದುಡ್ಡು ಆಗ್ಲೇ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿರುತ್ತೆ, ಅದನ್ನ
1: ಟ್ರ್ಯಾಕ್ ಕೂಡ ಸಿಗೋದಿಲ್ಲ,
0: ನಮಗೆ ಸಿಗೋದಿಲ್ಲ. ನಾವು ಒಂದು ಕೇಸಲ್ಲಿ ಬೆನ್ ಹತ್ತು ಹೋದ್ರೆ ಅದನ್ನ 50 ಅವನು ಬೇರೆ ಬೇರೆ ಅಕೌಂಟ್ಗೆ ಹಾಕ್ಬಿಟ್ಟಿದ್ದಾನೆ. ನಾವು ಅದರಲ್ಲಿ ಬೆನ್ ಹತ್ತು ಹೋಗಿ ಹೋಗಿ ಹೋಗಿ ಆಮೇಲೆ 67 ಹೋಗಿದ್ರಲ್ಲಿ 50 ನಾವು ಯುವರ್ ಏಬಲ್ ಟು, ಬಟ್ 2 ಆಯ್ತು ನಮಗೆ ಅದನ್ನ ಮಾಡೋದಕ್ಕೆ, ಒಂದೇ ಕೇಸಲ್ಲಿ 2 ಆಯ್ತು. ಸೊ ಈ ತರ ತೊಂದರೆಗಳು ನಮ್ಗೆ ಬರೋ ಸಾಧ್ಯತೆ ಇರ್ತವೆ. ಸೊ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಫ್ರಾಡ್ ಯಾರೇ, ಇದು ನಾನು ಎಕನಾಮಿಕ್ಸ್ ಓದಿರೋದ್ರಿಂದ ನಾನು ಈ ಒಂದು ಮಾತನ್ನ ಹೇಳ್ತೀನಿ, ಯಾರಾದರೂ ನಿಮ್ಗೆ 12% ಜಾಸ್ತಿ ನಿಮ್ಗೆ ಪ್ರಾಫಿಟ್ಸ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಅವ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಅಂತ ನೀವು ಬರ್ದಿಟ್ಕೊಂಡ್ಬಿಡಿ. 12% ಜಾಸ್ತಿ ಎಕನಾಮಿಕಲಿ ಫೈನಾನ್ಷಿಯಲಿ ಇಟ್ ಈಸ್ ಇಂಪಾಸಿಬಲ್.
1: ಇದು ಒಂದು ಕಾಲದಲ್ಲಿ ಇತ್ತು, ನಾವು ಮನಿ ಚೈನ್ ಅಂತ ಕರೀತಾ ಇದ್ವಿ. ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಕಡಿಮೆ ಆಗಿಲ್ಲ,
0: ಅದೆಲ್ಲ ಆನ್ಲೈನ್ ಬಂದ್ಬಿಟ್ಟಿದೆ ಇವಾಗ ಅಷ್ಟೇ. ಏನ್ ನಾವು ನಮ್ಮ ಪಾನ್ಸಿ ಸ್ಕೀಮ್ಗಳೆಲ್ಲ ಹಿಂದೆ ಏನ್ ನಡೀತಾ ಇತ್ತು ಅದೆಲ್ಲವನು ಇವಾಗ ಆನ್ಲೈನ್ ಫಾರ್ಮ್ಯಾಟ್ ಗೆ ಬಂದ್ಬಿಟ್ಟಿದೆ.
1: ಅಪ್ಡೇಟ್ ಆಗಿದೆ,
0: ಅವರು ಅಪ್ಗ್ರೇಡ್ ಆಗಿದ್ದಾರೆ ನಮ್ಮ ಕ್ರಿಮಿನಲ್ಸ್. ಸೊ ಈ ವಿಚಾರವಾಗ್ಲೂ ಕೂಡ ದಯವಿಟ್ಟು ನಾನು ನಮ್ಮ ಸಾರ್ವಜನಿಕರಲ್ಲಿ ಯಾರೇ ನಿಮಗೆ ಯಾವುದೇ ಕಂಪನಿ ಟ್ರೇಡಿಂಗ್ ಕಂಪನಿ ಅಂತ ಹಾಕೊಂಡು ಬಂದಿದ್ದಾರೆ ಅಂದ್ರೆ ದಯವಿಟ್ಟು ಅದರಿಂದ ದೂರ ಇರಿ. ಯಾಕಂದ್ರೆ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಇವು MBA ಫೈನಾನ್ಸ್ ಆಗಿರ್ಬೇಕು, ಅದರಲ್ಲಿ ನೀವು ಪರಿಣಿತಿ ಹೊಂದಿರಬೇಕು. ಮಾರ್ಕೆಟ್ಸ್ ಯಾವಾಗ ಮೇಲೆ ಹೋಗುತ್ತೆ ಯಾವಾಗ ಕೆಳಗೆ ಬರುತ್ತೆ ಅದನ್ನೆಲ್ಲವನ್ನು ನೀವು ಕರೆಕ್ಟ್ ಆಗಿ ಗೇಜ್ ಮಾಡಿ ರಿಸ್ಕ್ ನ ತಗೊಂಡು ಮಾಡಬೇಕಾಗತ್ತೆ. ಅದು ಎಲ್ಲರಿಗೂ ಬರೋದಿಲ್ಲ,
1: ಅದರಲ್ಲೇ ಸ್ಟಡಿ ಮಾಡಿ ಡೀಪ್ ಆಗಿ ಹೋಗಬೇಕಾಗತ್ತೆ.
0: ಎಸ್, ಅದಕ್ಕೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು 4-5 ಅದಕ್ಕೆ ಓದಿರ್ಬೇಕು, MBA ಫೈನಾನ್ಸ್ ಮಾಡಿರ್ಬೇಕು ನೀವು, ಅವಾಗಷ್ಟೇ ನಿಮ್ಗೆ ಸ್ವಲ್ಪ ಐಡಿಯಾ ಇರುತ್ತೆ. ಅದನ್ನ ಇಲ್ಲಿ ಏನು ನಮ್ಮ ಯಾವುದು ನಮ್ಮ ಊರಲ್ಲಿ ಯಾರೋ ಒಬ್ಬ ಒಂದು ಬೋರ್ಡ್ ಹಾಕೊಂಡು ಒಂದು ಸಣ್ಣ ಆಫೀಸ್ ಮಾಡ್ಕೊಂಡ್ಬಿಡ್ತಾನೆ ಟ್ರೇಡಿಂಗ್ ಕಂಪನಿ ಅಂತ, ಎಲ್ಲಾರು ಆಯ್ತು ಕರೆಕ್ಟ್ ಆಗಿದೆ ನಡಿ ಅಂತ ಹೇಳಿ ಫಸ್ಟ್ ಕೊಡ್ತಾರಲ್ಲ ನಿಮ್ಗೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ದು ಒಂದು ಸ್ಕ್ಯಾಮ್ ನಡೀತು, ಎಲ್ಲ ಯಾಕಂದ್ರೆ ಏಕದಮ್ ಪ್ರೈಸ್ ಇನ್ಕ್ರೀಸ್ ಆಯ್ತಲ್ಲ. ಸೊ ಆ ಟೈಮಲ್ಲಿ ಈ ಟ್ರೇಡಿಂಗ್ ಕಂಪನಿ ಎಲ್ಲ ಗೋಲ್ಡ್ ಇನ್ವೆಸ್ಟ್ ಮಾಡ್ತಾ ಇದೀವಿ ನೀವು ಕೊಡಿ ಕೊಡಿ ಕೊಡಿ ಅಂತ ಹೇಳಿ ತಗೊಂಡು ಇವಾಗ ಎಲ್ಲ ಕೈ ಎತ್ಬಿಟ್ಟಿದ್ದಾರೆ. ಸಾರ್ವಜನಿಕರು ನಮ್ಮ ಹತ್ರ ಬರ್ತಾರೆ ಇವಾಗ, ಸರ್ ಈ ತರ ಆಗ್ಬಿಟ್ಟಿದೆ ದುಡ್ಡು ಕೊಡ್ತಾ ಇಲ್ಲ ನಮ್ಗೆ ಅಂತ. ಅವಾಗ ಅವರು ನಾವು ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಸರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅವ್ರು ಕೊಟ್ಬಿಡ್ತಾರೆ ನಮ್ಗೆ, ಸರ್ ಅವರೇ ಒಪ್ಕೊಂಡಿದ್ದಾರೆ ನೋಡಿ ಇಲ್ಲಿ ಅಂತ, ಏನ್ ಮಾಡೋದಕ್ಕೂ ಬರೋದಿಲ್ಲ.
1: ಆಮೇಲೆ ನಮ್ಮಲ್ಲಿ ಒಂದಷ್ಟು ಎಜುಕೇಟೆಡ್ ಗಳೇ ಇದಕ್ಕೆ ಬಲಿ ಆಗ್ತಾ ಇರುವಂತಹದ್ದು,
0: ವೆರಿ
1: ಓದೋದಕ್ಕೆ ಬರುತ್ತೆ ಆದ್ರೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ ದಲ್ಲಿ ಏನಿದೆ ಅಂತ ನಾವು ಓದೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಸಿಗ್ನೇಚರ್ ಹಾಕೊಂತ ಸಿಗ್ನೇಚರ್ ಹಾಕ್ಬಿಟ್ಟು ಕೊಟ್ಬಿಟ್ಟಿರ್ತೀವಿ.
0: ಅದು ಆಸೆ, ನೀವು ಹೇಳಿದ್ರಿ ನೋಡಿ ಆ ಮಾತು,

0: ಅದಕ್ಕೆ ನಿನ್ ಕೆಲಸಕ್ಕೋಸ್ಕರನೆ ಹೋಗಿದೆ ನಾನು ಅಂತ ಹೇಳುದು. ಈ ರೀತಿ ತುಂಬಾ ಕಡೆ ನಡೀತಾ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೆಲಸ ದುಡ್ಡು ಕೊಟ್ಟು ಸಿಗತ್ತೆ ಅನ್ನೋ ಕಾಲ ಇಲ್ಲ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಮೆಜಾರಿಟಿ ಕಡೆ ಇದೆ, ಅಷ್ಟು ಸುಲಭ ಇಲ್ಲ. ಅವ್ರು ಯಾರಾದ್ರೂ ನಿಮ್ಗೆ ಆ ತರ ಹೇಳ್ತಾ ಇದಾರೆ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಮಿಸ್ಗೈಡ್ ಮಾಡ್ತಾ ಇದಾರೆ, ನಿಮಗೆ ಮೋಸ ಮಾಡಬೇಕು ಅಂತಾನೆ ಆಗತ್ತೆ. ಆಮೇಲೆ ನಿಮ್ಮ ಕಷ್ಟಪಟ್ಟು ನೀವು ಪಾಸ್ ಮಾಡಿದ್ರು ಕೂಡ ನಾನೇ ಮಾಡಿದೀನಿ ಅಂತ ಹೋಗಿ ಹೇಳಿ ಮತ್ತೆ ಇನ್ನೂ ಒಂದು 100 ಜನಕ್ಕೆ ಅವನು ಮೋಸ ಮಾಡ್ತಾನೆ. ಸೊ ದಯವಿಟ್ಟು ಆ ತರ ಯಾವುದೇ ಸರ್ಕಾರಿ ಕೆಲಸ ಆಗಿರ್ಬೋದು ಅಥವಾ ಬೇರೆ ಕಡೆ ನಮ್ಮ ಫಾರಿನ್ ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಆಗಿರ್ಬೋದು, ಫಾರಿನ್ ನಲ್ಲೂ ಅವು ಯಾವಾಗ್ಲೂ ಅವರು ರಿಜಿಸ್ಟರ್ಡ್ ಇದಾರಾ ಅಂತ ದಯವಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರ ಎಂಬಸಿ ಜೊತೆ ರಿಜಿಸ್ಟರ್ಡ್ ಆಗಿರ್ಬೇಕು, ಅವಾಗಷ್ಟೇ ಅವ್ರಿಗೆ ಆ ಅವಕಾಶ ಇರೋದು, ಇಲ್ಲ ಅಂದ್ರೆ ಅವಕಾಶ ಇಲ್ಲ.
1: ಆಮೇಲೆ ಈ ತರದನ್ನ ನೋಡೋದಕ್ಕೆ ನಮ್ಮ ಯುವ ಜನಾಂಗಕ್ಕೆ ಹೇಳಲೇಬೇಕು. ಈಗ ಹೇಗಿದ್ರು ಜಗತ್ತು ಕೈಲಿದೆ. ಅವರು ಒಂದ್ಸಾರಿ ಅವರು ಹೇಳಿದ ಕಂಪನಿ ಎಕ್ಸಿಸ್ಟಿಂಗ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಸಾಧ್ಯ ಇದ್ದರೆ ಅಲ್ಲಿ ವೆಬ್ಸೈಟ್ ಫೋನ್ ನಂಬರ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ನಿಮ್ಮಲ್ಲಿ ಜಾಬ್ ಕರೆದಿದ್ದೀರಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ.
0: ಅಲ್ಲ, ಅದು ಸರ್ಕಾರಿ ಕೆಲಸಕ್ಕೆ ಇದು ಅನುಕೂಲ ಆಗುತ್ತೆ. ಯಾಕಂದ್ರೆ ಸರ್ಕಾರಿ ಆಲ್ ಗವರ್ನಮೆಂಟ್ ರಿಕ್ರೂಟ್ಮೆಂಟ್ ಹ್ಯಾಸ್ ಟು ಬಿ ನೋಟಿಫೈಡ್.
1: ಹೌದು.
0: ಅಂಡ್ ಇಟ್ ವಿಲ್ ಬಿ ಪುಟ್ ಅಪ್ ಆನ್ ದೇರ್ ವೆಬ್ಸೈಟ್ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಖಂಡಿತವಾಗ್ಲೂ ಬಂದೇ ಬಂದಿರುತ್ತೆ. ಆದ್ರೆ ಈ ಬೇರೆ ತರದ ಜಾಬ್ಸ್ ಇದೆಯಲ್ಲ, ಅದು ಅವರು ಎಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ ಒಂದು ಫೇಕ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ, ಒಂದು ಫೇಕ್ ನಂಬರ್ ಅನ್ನ ಕೊಟ್ಟು ಅದನ್ನ ಆನ್ಸರ್ ಮಾಡೋದಕ್ಕೆ ಒಬ್ಬನ್ನ ಇಟ್ಟು, ಸೊ ಈ ತರ ಎಲ್ಲ ಮಾಡ್ತಾರೆ. ಎಲ್ಲ ನಮ್ಮ ಲಿಸ್ನರ್ಸ್ಗೆ ನಾನು ಹೇಳೋದು, ನೀವು 112 ಏನೇ ಡೌಟ್ ಇದ್ರು, ಯಾವ ವಿಚಾರವಾಗಿ ಏನೇ ಡೌಟ್ ಇದ್ರು 112ಕ್ಕೆ ಫೋನ್ ಮಾಡಿ 8 ಒತ್ತಿದ್ರೆ ನಾವು ನಮಗೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಒಂದು ಟೆಲಿಕಾಲರ್ಗೆ ಹೋಗುತ್ತೆ. ಅವರೆಲ್ಲರೂ ಈ ತರ ಫ್ರಾಡ್ಸ್ಗಳ ಬಗ್ಗೆ ಒಂದು ದೇ ಹ್ಯಾವ್ ಅವೇರ್ನೆಸ್, ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಹೇಳ್ತಾರೆ ಇದು ಸರಿನಾ ತಪ್ಪಾ ಅಂತ. ಅದನ್ನ ನೀವು ಪಾಲನೆ ಮಾಡಿಬಿಟ್ರೆ ಅರ್ಧ ನೀವು ಮೋಸ ಆಗೋದು ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ.
1: ಇನ್ನೊಂದಿದೆ ಮ್ಯಾರೇಜ್ ಬ್ಯೂರೋ.
0: ಇತ್ತೀಚಿನ ದಿನಗಳಲ್ಲಿ ಆಪ್ಸ್ ಅನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಿಂದೆ ಎಲ್ಲ ಬ್ರೋಕರ್ ಅಷ್ಟೇ ಇರೋರು, ಇವಾಗ ಆಪ್ಸ್ ಕೂಡ ಇದೆ. ಅಂಡ್ ಅದರಲ್ಲೂ ಕೂಡ ಎಲ್ಲ ಫೇಕ್ ಫೋಟೋಸ್, ಫೇಕ್ ಕ್ವಾಲಿಫಿಕೇಶನ್ಸ್, ಅದೇನು ಆಯ್ತು ಎಷ್ಟು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ,
1: ಸಾವಿರ ಸುಳ್ಳು ಹೇಳಿ ದುಡ್ಡು ಮಾಡ್ತಿದಾರಲ್ಲ ಇಲ್ಲೇ.
0: ಇಲ್ಲ, ಅದೇ ಇದು ಈ ವಿಚಾರ ತುಂಬಾ ತುಂಬಾ ಕಡೆ ನಡೀತಾ ಇದೆ. ಎಸ್ಪೆಷಲಿ ಇದನ್ನ ಯಾವ ರೀತಿ ಟಾರ್ಗೆಟ್
1: ಮಾಡಿದ್ರೆ ಎರಡು ತರದಲ್ಲಿ ಮೋಸ ಆಗುತ್ತೆ. ಹಣಕಾಸಿಂದು ಒಂದ್ ತರ ಆದ್ರೆ ಜೀವನವನ್ನೇ ಪಣಕ್ಕಿಡುವಂತ ಒಂದು ಪ್ರಸಂಗನು ಕೂಡ ಬಂದ್ಬಿಡುತ್ತೆ.
0: ಎಸ್ ಸತ್ಯ. ಯಾಕಂದ್ರೆ ಅವ್ರಿಗೆ ಒಂದು ದೇ ಅಂಡರ್ಗೋ ಅ ಲಾಟ್ ಆಫ್ ಡಿಪ್ರೆಷನ್ ಅಂಡ್ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಸ್ವಲ್ಪ ಮೇಲೆ ಕೆಳಗೆ ಆಗೋ ಸಾಧ್ಯತೆ ಕೂಡ.
1: ಆಮೇಲೆ ಇಲ್ಲಿ ಮದುವೆ ಆಗುವಂತ ಹುಡುಗ ಹುಡುಗಿಯ ಪರಿಚಯ ಇಲ್ದೇನೆ ಆನ್ಲೈನ್ ಅಲ್ಲಿ ನಡೆಯುತ್ತೆ. ಆಮೇಲೆ ಹಣಕಾಸನ್ನ ಇಷ್ಟನ್ನ ಕೊಡು ಅಷ್ಟನ್ನ ಕೊಡುವಂತ ಹಣವನ್ನ ಪೀಕಿದ್ದನ್ನ ನಾವು ಎಷ್ಟೋ ಸಾರಿ ನೋಡಿದೀವಿ.
0: ಸತ್ಯ. ಅದಕ್ಕೇನೆ ನಾವು ಏನು ಎಲ್ಲ ನಮ್ಮ ಎಸ್ಪೆಷಲಿ ವಿಮೆನ್ ವ್ಯೂವರ್ಸ್ ಗೆ ಹೇಳೋದು, ನೀವು ಅನ್ನೋನ್ ನಂಬರ್ ಜೊತೆ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ. ನಿಮಗೆ ಯಾರೋ ಒಬ್ರು ಹಾಯ್ ಕಳ್ಸಿದ್ದಾರೆ, ಯಾರೋ ನಿಮಗೆ ಒಂದು ಮೆಸೇಜ್ ಕಳ್ಸಿದ್ದಾರೆ, ಅಥವಾ ನಿಮ್ಗೆ ಈ ತರ ಮ್ಯಾರೇಜ್ ಬ್ಯೂರೋ ಕಡೆಯಿಂದ ಅಥವಾ ಯಾವುದೋ ಒಂದು ಆ್ಯಪ್ ಕಡೆಯಿಂದ ಒಂದು ನಂಬರ್ ಸಿಕ್ಕಿದೆ ಅಂದ್ರು ದಯವಿಟ್ಟು ಮಾತಾಡಬೇಡಿ. ಅದನ್ನ ಫಿಸಿಕಲಿ ವೆರಿಫೈ ಮಾಡಾದ್ಮೇಲೆ ನೀವು ಮಾತಾಡಿ. ಅಂಡ್ ನಿಮ್ಮ ಡಿ ಪಿ ಅನ್ನು ಕೂಡ ನಿಮ್ಮ ದಯವಿಟ್ಟು ನಮ್ಮ ವಿಮೆನ್ಗೆ ಹೇಳೋದು, ಹೆಣ್ಮಕ್ಳಿಗೆ ಹೇಳೋದು, ಡಿ ಪಿ ಅನ್ನು ಕೂಡ ನೀವು ಓನ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋರಿಗಷ್ಟೇ ಕಾಣಂಗೆ ಮಾಡ್ಕೊಳ್ಳಿ. ಪಬ್ಲಿಕ್ಗೆ ಕಾಣುವಂಗೆ ನೀವು ಡಿ ಪಿ ಅನ್ನ ಹಾಕೋಬೇಡಿ. ಯಾಕಂದ್ರೆ ಯಾವುದೇ ಒಂದು ಫೋಟೋ ಸಿಕ್ಕರು ಇಮಿಡಿಯೇಟ್ಲಿ ಅವ್ರ ಎ ಐ ಅನ್ನ ಯೂಸ್ ಮಾಡಿಬಿಟ್ಟು ಅದನ್ನ ಬೇರೆ ರೀತಿಯ ಒಂದು ಚಿತ್ರಣ ಮಾಡಬಹುದು. ಅದನ್ನೇ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ನಾನು ಕಳಿಸ್ತೀನಿ, ನೀನು ನನಗೆ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಬ್ಲಾಕ್ ಮೇಲ್ ಕೂಡ ಮಾಡಿರೋ ಸಂಗತಿಗಳು ನಮಗೆ ರಿಪೋರ್ಟ್ ಆಗಿದೆ. ಸೊ ಇದನ್ನು ಕೂಡ ಎಲ್ಲರೂ ಸ್ವಲ್ಪ ಹೆಣ್ಮಕ್ಳು ವಿಶೇಷವಾಗಿ ಕಾಳಜಿಯನ್ನು
1: ವಹಿಸಬೇಕು. ನಮ್ಮ ವಿಶೇಷವಾಗಿ ತಾವು ಹೆಣ್ಮಕ್ಳ ಬಗ್ಗೆ ಹೇಳ್ತಿರೋದ್ರಿಂದ ಸಾಧ್ಯವಾದರೆ ಪರಿಚಯ ಇಲ್ಲದೆ ಇರೋವರಿಗೆ ವಾಟ್ಸ್ಆಪ್ ಕಾಲ್ ಅನ್ನ ಮಾತ್ರ ಮಾಡೋದಕ್ಕೆ ಹೋಗ್ಲೇಬೇಡಿ ಅಂತ ಹೇಳೋದು ಒಳ್ಳೇದು.
0: ಸತ್ಯ. ನೀವು ಏನ್ ಮೆಸೇಜು ಮಾಡಬೇಡಿ, ಕಾಲು ಮಾಡಬೇಡಿ, ಏನು ಮಾಡಬೇಡಿ. ನೀವು ನಿಮಗೆ ಯಾರು ಪರಿಚಯ ಇದ್ದಾರೆ ಮುಖ ಪರಿಚಯ ಇದ್ದವ್ರ ಹತ್ರ ಮಾತ್ರ ಮಾತಾಡಿ, ಇಲ್ಲ ಅಂದ್ರೆ ಬೇರೆಯವ್ರ ಹತ್ರ ನೀವು ಮೆಸೇಜು ಮಾಡಬೇಡಿ, ಕಾಲ್ ಮಾಡಬೇಡಿ. ಅದು ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಇದನ್ನೇ ಯೂಸ್ ಮಾಡಿ ಅದನ್ನ ನಿಮಗೆ ಬ್ಲಾಕ್ ಮೇಲ್ ಮಾಡೋ ಸಾಧ್ಯತೆಗಳು ತುಂಬಾ ಹೆಚ್ಚಿರುತ್ತೆ.
1: ಯಾಕಂದ್ರೆ ಈಗ ಆನ್ಲೈನ್ ಬ್ಲಾಕ್ ಮೇಲ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಾವು ಅದನ್ನ ಸೋಷಿಯಲ್ ಮೀಡಿಯಾಗೆ ಹಾಕ್ತೀವಿ ಅಂತ ಎ ಐ ಫೋಟೋಗಳನ್ನ ತೆಗೆದು ಹಾಕುವಂತದ್ದನ್ನ ನೋಡ್ತೀವಿ. ಈ ತರದ ಪ್ರಸಂಗ ಬಂದಾಗ ಏನ್ ಮಾಡ್ಬೇಕು ಅವರು?
0: ಇಲ್ಲ, ಮೊದಲನೇದಾಗಿ ಭಯ ಪಡ್ಕೋಬೇಡಿ.

0: ಅಂದ್ರೆ ಅವರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಒಂದು ತರಹದ ಮುಜುಗರ ಇರುತ್ತೆ.
1: ಇಲ್ಲ ಅದಕ್ಕೇನೆ ನಾವು ಎಲ್ಲರಿಗೂ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳೋದು, ಫಸ್ಟ್ ನೀವು ತೊಂದರೆ ಆದ್ರೂ ಪರವಾಗಿಲ್ಲ, ನಿಮಗೆ ಬೇಜಾರಾದ್ರೂ ಪರವಾಗಿಲ್ಲ, ಬಯಸ್ಕೊಂಡ್ರು ಪರವಾಗಿಲ್ಲ, ಫಸ್ಟ್ ನಿಮ್ಮ ಮನೆಯವರಿಗೆ ತಿಳಿಸಿ ಇದನ್ನ. ಯಾಕಂದ್ರೆ ನೀವು ಮನೆಯವರಿಗೆ ತಿಳಿಸಿದ್ರೆ ಅರ್ಧ ಆಯ್ತು ಅಲ್ಲಿ ನಿಮಗೆ ಫಸ್ಟ್
0: ಏನೋ ಇನ್ಸಿಡೆಂಟ್ ನಡೆದಿದ್ರು ಕೂಡ.
1: ಎಸ್ ಎಸ್ ಎಸ್. ಬಟ್ ನೀವು ಯಾವಾಗ ಮನೆಯವರಿಗೆ ಹೇಳ್ತೀರಾ ನಿಮ್ಮ ಜೊತೆ ನಿಲ್ಲೋದಕ್ಕೆ ಅವ್ರು ಯಾವಾಗ್ಲೂ ಸದಾ ಸಿದ್ಧರಾಗಿರ್ತಾರೆ.
0: ಮುಚ್ಚಿಡೋದಕ್ಕೆ ಹೋಗ್ಬೇಡಿ.
1: ಹೌದು, ಯಾವುದೇ ಕಾರಣಕ್ಕೂ ಮುಚ್ಚಿಡೋದಕ್ಕೆ ಹೋಗ್ಬೇಡಿ. ನೀವು ಅದನ್ನೇನಾದ್ರೂ ಮುಚ್ಚಿಟ್ಟಲ್ಲಿ ಏನಾಗುತ್ತೆ, ನಿಮ್ಮ ಮೇಲೆನೆ ಒತ್ತಡ ಹೆಚ್ಚಾಗ್ಬಿಟ್ಟು ಅದು ಅದನ್ನ ಮುಚ್ಚಿಡೋದಕ್ಕೆ ಮತ್ತಿನ್ನೊಂದೇನೋ ಒಂದು ಅನಾಹುತ ಮಾಡ್ಕೋತೀರಾ ನೀವು. ಅದನ್ನ ಆಗೋದ್ ಬೇಡ. ಸೊ ಫಸ್ಟ್ ನೀವು ಫ್ಯಾಮಿಲಿಗೆ ಹೇಳಿ ಅಂಡ್ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಯಾಕಂದ್ರೆ ಇದನ್ನ ನಿಮಗೆ ಇವತ್ತು ಮಾಡಿದ್ದಾರೆ ಅಂದ್ರೆ ನಾಳೆ ಮತ್ತೊಬ್ರಿಗೂ ಇದೇ ತರ ಮಾಡಿ.
0: ಸುಮ್ಮನೆ ಇದ್ರೆ ಅದನ್ನೇ ಅಡ್ವಾಂಟೇಜ್ ತಗೊಂಡು
1: ಖಂಡಿತ
0: ಇವರೇ ಏನಾದ್ರು ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಬಿಟ್ರೆ
1: ಮುಗಿತ್ತು, ಅವನ್ನ ಜೈಲ್ಗೆ ಹೋದ್ರೆ ಮತ್ತೆ ಈ ತರ ಮಾಡೋದಿಲ್ಲ. ಸೊ ಅದು ಒಂದು ಪಾಠ ಆಗುತ್ತೆ. ಅದನ್ನ ಇದನ್ನ ನಾನು ಎಲ್ಲಾ ಹೆಣ್ಮಕ್ಳು ಹೇಳೋದು ಅರ್ಥ ಆಗತ್ತೆ, ನಿಮ್ಮ ನಿಮ್ಮ
0: ನೋವು
1: ನೋವು ಅರ್ಥ ಆಗತ್ತೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಸೊಸೈಟಿ ನೀವು ಮುಂದೆ ಬರಲೇಬೇಕಾಗತ್ತೆ. ನೀವು ಬಂದಾಗ ನಾವಂತೂ ಅವ್ರನ್ನ ಬಿಡೋದಿಲ್ಲ, ಅವ್ರನ್ನ ನಾವು ಒಳಗೆ ಹಾಕಿಯೇ ತೀರ್ತೀವಿ ನಾವು. ಅಂಡ್ ಮತ್ತೊಂದು ಹೆಣ್ಮಗು ಈ ತರ ಅನುಭವಿಸಿಲ್ದಂಗೆ ನಮ್ಮ ಒಂದು ಹೆಜ್ಜೆ ಇಟ್ಟಂಗೆ ಆಗುತ್ತೆ.
0: ಹೌದು, ಯಾಕಂತಂದ್ರೆ ಇತ್ತೀಚಿನ ದಿನದಲ್ಲಿ ಹನಿ ಟ್ರ್ಯಾಪ್ ಅನ್ನೋದನ್ನ ಕೇಳ್ತೀವಿ. ಈ ಹನಿ ಟ್ರ್ಯಾಪ್ಗಳಲ್ಲಿ ಮುಚ್ಚಿಟ್ಟುವುದರಿಂದನೇ ಇನ್ನೊಂದಿಷ್ಟು ಜನ ಅದಕ್ಕೆ ಬಲಿಯಾಗುವುದನ್ನ ನಾವು ನೋಡ್ತೀವಿ. ಆರಂಭದಲ್ಲೇ ಅದಕ್ಕೆ ಕಡಿವಾಣವನ್ನ ಹಾಕಿದ್ರೆ
1: ಮುಗ್ದೇ ಹೋಗುತ್ತೆ
0: ಸಮಸ್ಯೆ,
1: ಇಲ್ಲಿಗೆ
0: ಬಂದ ಸಮಸ್ಯೆ ಅಲ್ಲಿಗೆ ನಿಲ್ಲುತ್ತೆ
1: ನಿಲ್ಲುತ್ತೆ ಅದಿನ್ನು
0: ಎಕ್ಸ್ಟೆಂಡ್ ಆಗೋದಿಲ್ಲ, ಎಕ್ಸ್ಪಾಂಡ್ ಆಗೋದಿಲ್ಲ,
1: ಇನ್ನು ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಅದು ಸತ್ಯ. ನಾ ಮತ್ತೆ ಇನ್ನೂ ಒಂದು ವಿಚಾರ ಜಸ್ಟ್ ನಮ್ಮ ಎಲ್ಲಾ ಲಿಸ್ನರ್ಸ್ಗೆ, ಈ ಸೈಬರ್ ಕ್ರೈಮ್ ವಿಚಾರವಾಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ ನೋಡಿ, ನಿಮ್ಗೆ ಏನೇ ಡೌಟ್ ಇದ್ರು ಕನ್ನಡದಲ್ಲಿ ಮಾತಾಡೋಕೆ ಶುರು ಮಾಡಿ. ನೀವು ಯಾರೇ
0: ಯಾವ ಫೋನ್ ಬಂದ್ರು ಕೂಡ
1: ಕನ್ನಡದಲ್ಲಿ ಮಾತಾಡಿ, ಕನ್ನಡ ನಮ್ಮನ್ನ ಉಳಿಸುತ್ತೆ. ಇಷ್ಟ ದಿನ ಉಳಿಸಿದೆ, ಇವಾಗ್ಲೂ ಉಳಿಸುತ್ತೆ, ಬರೋ ದಿನಗಳಲ್ಲೂ ಉಳಿಸ್ಕೊಂಡೆ.
0: ಕನ್ನಡ ಯಾಕೆ ಮಾತಾಡ್ಬೇಕು ನಿಖಿಲ್ ಅವರು?
1: ಕನ್ನಡ ಮಾತಾಡಿದ್ರೆ ಅವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೇನೆ ದಯವಿಟ್ಟು ನಾನು ಎಲ್ಲಾ ನಮ್ಮ ಲಿಸನರ್ಸ್ಗೆ ಹೇಳೋದು, ನಿಮಗೆ ಯಾರೇ ಫೋನ್ ಮಾಡಿದ್ರು ಕನ್ನಡದಲ್ಲಿ ಮಾತಾಡಿ, ಬೇರೆ ಯಾವ ಭಾಷೆಯಲ್ಲೂ ಮಾತಾಡೋದು ಬೇಡ.
0: ಆಗ ಅರ್ಧ ಬಚಾವಾಗ್ತೀರಿ ಅಂತ.
1: ಅರ್ಧ ಅಲ್ಲ, ಅರ್ಧಕ್ಕಿಂತ ಜಾಸ್ತಿಯೇ ಬಚಾವಾಗ್ತೀರಾ ಅಂತ. ಸೊ ಇದನ್ನ ನಾನು ದಯವಿಟ್ಟು ಎಲ್ಲರಿಗೂ ಅದೊಂದು ನಮ್ಮ ಮನವಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಕನ್ನಡಿಗನಾಗಿರೋ ನಾನು ಈ ಒಂದು ಮನವಿಯನ್ನ ಮಾಡ್ತಾ.
0: ಇನ್ನೊಂದಿದೆ ನಿಖಿಲ್ ಅವರೇ, ಪಾರ್ಸೆಲ್ ಗಳಲ್ಲಿ ದುಡ್ಡು ಮಾಡ್ಬಿಡ್ತಾರಲ್ಲ, ಇದು ಹೇಗೆ? ಇದು
1: ನಮ್ಮ ಕೊರಿಯರ್ ಸರ್ವಿಸಸ್ ಅಲ್ಲಿ ವೆರಿ ಅನ್ಫಾರ್ಚುನೇಟ್. ಇವಾಗ ನಿಮ್ಗೆ ಜನರಲಿ ಕೊರಿಯರ್ ಬಂದಾಗ ಒಂದು OTP ಹೇಳಬೇಕಾಗತ್ತೆ ನಾವು. ಸೊ ಇದನ್ನ ನಾವು ಅಬ್ಸರ್ವ್ ಮಾಡಿರಲ್ಲ. ಯಾವ ಅವ್ರು ಯಾವಾಗ ಮಾಡ್ತಾರೆ, ಬೆಳಗ್ಗೆ 9 ಗಂಟೆಯಿಂದ 10:30 ತನಕ ಫೋನ್ ಮಾಡ್ತಾರೆ. ವಿಪರೀತ ಗಡಿಬಿಡಿ ನಮಗೆ, ಇದು ವಿಪರೀತ ಗಡಿಬಿಡಿ ಇರುವಂತಹ ಒಂದು ಸಮಯದಲ್ಲೇ ನಮ್ಗೆ ಫೋನ್ ಮಾಡ್ತಾರೆ.
0: ಎಲ್ಲರೂ ಒಂದು ರೀತಿಯಲ್ಲಿ ಆಫೀಸ್ಗೆ ಹೋಗೋದು, ಸ್ಕೂಲ್ಗೆ ಹೋಗೋದು, ಎಲ್ಲ ಕೆಲಸದ ನಿಮಿತ್ತ ಹೋಗುವ ತರಾತುರಿಯಲ್ಲಿ ಇರ್ತಾರೆ.
1: ಅದಕ್ಕೂ ಆ ಟೈಮಲ್ಲೇ ಫೋನ್ ಮಾಡಿ ನಿಮ್ಗೆ ಒಂದು ನಾವು ಕೊರಿಯರ್ ಇಂದ ಬಂದಿದೀವಿ, ಈ ನಿಮ್ಗೆ ಒಂದು OTP ಬಂದಿದೆ, ಇಮಿಡಿಯೇಟ್ ಆಗಿ ಕೊಡಿ ಮೇಡಮ್, ಇಲ್ಲಿ ಬಂದು ನಾನು ಡೆಲಿವರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ. ನಾವು ಗಡಿಬಿಡಿಯಲ್ಲಿ ಹೇಳ್ಬಿಡ್ತೀವಿ,
0: ಯಾಕೆ ನಾವು ಮನೇಲೆ ಇರೋದಿಲ್ಲ,
1: ಪಕ್ಕದ ಮನೆಯವರಿಗೆ ಕೊಡಿ, ಇವ್ರಿಗೆ ಕೊಡಿ, ಅವ್ರಿಗೆ ಕೊಡಿ, ಗಾರ್ಡನರಿಗೆ ಕೊಡಿ, ಯಾರಿಗೋ ಒಬ್ರಿಗೆ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ. ಸೊ ಇದು ಒಂದು ಆಗೋ ಒಂದು ಹೊಸ ಪದ್ಧತಿ ಶುರುವಾಗಿದೆ. ದಯವಿಟ್ಟು ಯಾರಿಗೂ OTP ಅನ್ನು ಹೇಳ್ಬೇಡಿ. ನಿಮ್ಮಲ್ಲಿ ಇವಾಗ ನೀವು ಮನೆ ಹತ್ರ ಇಲ್ಲ ಅಂದ್ರೆ ನೀವು ನಾಳೆ ಬಾರಪ್ಪ ಅಂತ ಹೇಳಿ,
0: ಇರುವಾಗ ಬನ್ನಿ,
1: ಇರುವಾಗ ಬಂದ್ರೆ ಮುಗೀತು, ಅವಾಗ ನಿಮ್ಗೆ ತೊಂದರೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆನು ಸ್ವಲ್ಪ ನೀವು ಕಾಳಜಿ ವಹಿಸೋದು ಸೂಕ್ತ.
0: ಆಮೇಲೆ ಇದು ಒಂದು ರೀತಿಯ ಪಾರ್ಸಲ್ ಆಯ್ತು. ಇತ್ತೀಚಿನ ದಿನದಲ್ಲಿ ನಮ್ಮ ಬಹಳಷ್ಟು ಹುಡುಗರುಗಳು ಫಾರಿನ್ ದಲ್ಲಿದ್ದಾರೆ. ಫಾರಿನ್ ನಿಂದ ನಿಮ್ಗೆ ಪಾರ್ಸಲ್ ಅನ್ನ ನಿಮ್ಮ ಮಗ ಕಳಿಸಿದಾನೆ ಅಂತ ಹೇಳ್ಬಿಟ್ಟು ಇಲ್ಲಿರತಕ್ಕಂತ ವಯಸ್ಸಾದವರ ಹತ್ರ ಈ ಪಾರ್ಸಲ್ ಬಿಡಿಸ್ಕೋಬೇಕು ಅಂತಂದ್ರೆ ಇಷ್ಟು ದುಡ್ಡನ್ನ ಕೊಡಿ ಅಂತ ಕೇಳ್ತಾರಲ್ಲ.
1: ಎಸ್, ಯಾವುದೇ ಪಾರ್ಸಲ್ ಬಂದ್ರು ನೀವು ಕಾಸು ಕೊಡೋ ಪದ್ಧತಿ ಇರೋದಿಲ್ಲ, ದುಡ್ಡು ಕೊಡೋ ಪದ್ಧತಿ ಇರೋದಿಲ್ಲ. ಅವಾಗ ಏನಾದ್ರು ಡೌಟ್ ಇತ್ತು ಅಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಫೋನ್ ಮಾಡಿ ವೆರಿಫೈ ಮಾಡಿ ನಂತರ ಇದನ್ನ ಪ್ರೊಸೀಡ್ ಮಾಡಿ. ಇಲ್ಲ ಅಂದ್ರೆ ಈ ತರ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಇದು ಒಂದು ಹೊಸದಾಗಿ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ಗೆ ಇದೊಂದು ಫ್ರಾಡ್ ಶುರು ಆಗಿದೆ. ಅದಕ್ಕೆ ನಾವು ಇವಾಗ ಈ ಆಸರೆ ಪ್ರೋಗ್ರಾಮ್ ಅಂತ ಏನು ನಾವು ಇವಾಗ ಶುರು ಮಾಡಿದೀವಿ. ಎಲ್ಲ ನಮ್ಮ ಸೀನಿಯರ್ ಸಿಟಿಸನ್ಸ್ನ ದಿನಕ್ಕೆ 2 ದಿನಕ್ಕೊಂದ್ಸರ್ತಿ ಒಂದು ಫೋನ್ ಮಾಡ್ತೀವಿ ನಾವು. ಪೊಲೀಸರೇ ನಮ್ಮ ಕಾನ್ಸ್ಟೇಬಲ್ ಕಡೆಯಿಂದ ಫೋನ್ ಮಾಡಿಸಿ ಅವ್ರ ಬಗ್ಗೆ ನಾವು ಒಂದು ಏನ್ ಮಾಡ್ತಾ ಇದ್ದೀರಾ, ಏನ್ ಬಿಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನಾವು ಒಂದು ಅವ್ರ ಮೇಲೆ ನಿಗಾ ಇಡೋ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತಾನು ಕೂಡ ನಾನು ಎಲ್ಲ ಪಡ್ತೀನಿ.
0: ಇನ್ನು ಕೊನೆಯಾಗಿ ನಮ್ಗೆ ಹೇಳಲೇಬೇಕು, ಒಂದಿಷ್ಟು ನೂಡ್ ಫೋಟೋಗಳನ್ನು ತೆಗೆದ್ಬಿಟ್ಟು ಬ್ಲಾಕ್ ಮೇಲ್ ಮಾಡೋದು ಪ್ಯೂರ್ಲಿ ಸೈಬರ್ ಕ್ರೈಮ್ ನಲ್ಲಿ ಬರುವಂತಹದ್ದು.
1: ಎಸ್ ಎಸ್, ಅದನ್ನು ಕೂಡ 100% ಅದು. ಆ ತರ ಏನೇ ಆದ್ರೂ ಇಮಿಡಿಯೇಟ್ಲಿ ದಯವಿಟ್ಟು ಪೊಲೀಸ್ ಹತ್ರ ಬನ್ನಿ, ಯಾಕಂದ್ರೆ ಇವತ್ತು ನಿಮ್ಮ ಹತ್ರ ಮಾಡಿದವರು ನಾಳೆ ಮತ್ತೊಬ್ಬರ ಹತ್ರ ಮಾಡೋ ಸಾಧ್ಯತೆ ಇರುತ್ತೆ.

0: ಇಂಥವ್ರನ್ನ ನಾವು ಇಮಿಡಿಯೇಟ್ ಆಗಿ FIR ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ಕೊಟ್ಟು ಆ ಫೋಟೋಸ್ ಅನ್ನ ಮತ್ತೆ ಫಾರ್ವರ್ಡ್ ಆಗಿಲ್ದಂಗೆ ನಾವು ಸಂಪೂರ್ಣ ನಮ್ಮ ಸಾಕ್ಷಿಯನ್ನ ಇಟ್ಕೊಂಡು ಅದನ್ನ ನಾವು ಡಿಸ್ಟ್ರಾಯ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತೀವಿ.
1: ಈ BNS ಬಂದ್ಮೇಲೆ ಅದು ಇನ್ನೂ ಜಾಸ್ತಿ ಆಗಿದೆ ಅಂತ ಸ್ಟ್ರಾಂಗ್ ಕೇಸ್ ಅನ್ನ ಹೋಲ್ಡ್ ಮಾಡಬಹುದು.
0: ಸ್ಟ್ರಾಂಗ್ ಕೇಸ್ ಆಗಿದೆ, ಅದಕ್ಕೋಸ್ಕರನೇ ನೀವೆಲ್ಲರೂ ಕೂಡ ಯಾವುದೇ ರೀತಿ ಭಯ ಇಲ್ಲದಲ್ಲಿ ನೀವು ಬಂದು ಇದನ್ನ ಅಟೆಂಡ್ ಮಾಡಬಹುದು ಅಂತ ಹೇಳ್ಬೋದು.
1: ಸೂಕ್ಷ್ಮವಾಗಿ ಹೇಳಬೇಕು ಅಂತಂದ್ರೆ APK ಫೈಲ್ ಬಂದ್ರೆ ತೆಗಿಬೇಡಿ, OTP ಅನ್ನ ಕೊಡಬೇಡಿ, ಆಧಾರ್ ನಂಬರ್ ಅನ್ನ ಹೇಳಲೇಬೇಡಿ, ಬ್ಯಾಂಕ್ ನಿಂದ ಯಾವುದು ಫೋನ್ ಬರೋದಿಲ್ಲ, ಮತ್ತು ನೀವು ಎಲ್ಲಕ್ಕಿಂತ ಹೇಳಿದರೆ ಸ್ವಚ್ಛ ಕನ್ನಡದಲ್ಲಿ ಮಾತನಾಡಿ.
0: ಸತ್ಯ,
1: ಬೇರೆ ಸ್ಟೇಟ್ ನಲ್ಲಿ ಕೂತು ಎಲ್ಲೋ ಕಾಣದ ಜಾಗದಲ್ಲಿ ಇದ್ದು ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಮ್ಮ ಹಣವನ್ನ ಅವರ ಖಾತೆಗೆ ವರ್ಗಾಯಿಸುವಂತಹ ಪ್ರಕ್ರಿಯೆ ಈ ಸೈಬರ್ ಕ್ರೈಮ್ ನಲ್ಲಿ ನಡೆಯುತ್ತೆ. ನಿಮ್ಮನ್ನ ಯಾರು ಡಿಜಿಟಲ್ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಂದ್ರೆ ಪೊಲೀಸರೇ ಬಂದು ನೀವೇ ಬಂದು ಅರೆಸ್ಟ್ ಮಾಡಬೇಕು,
0: ಖುದ್ದಾಗಿ ಬರಬೇಕು,
1: ಖುದ್ದಾಗಿ ಬರಬೇಕು, ಅದು ವಿತ್ ವಾರಂಟ್.
0: ವಿತ್ ವಾರಂಟ್, ಎಸ್ ಎಕ್ಸಾಕ್ಟ್ಲಿ,
1: ಅಂದಾಗ ಮಾತ್ರ ಅರೆಸ್ಟ್ ಸಾಧ್ಯ. ಇದನ್ನೆಲ್ಲವನ್ನು ತಿಳಿದಿಟ್ಕೊಂಡು ನೀವು ಸೈಬರ್ ಕ್ರೈಮ್ ಗೆ ಈಡಾಗದಿರಿ ಎನ್ನೋ ಆಶಯ ನಮ್ದು. ಇನ್ನು ಬಹಳಷ್ಟು ಸೈಬರ್ ಕ್ರೈಮ್ ಗಳ ವಿಭಾಗ ಇದೆ, ಕೆಲವನ್ನ ಮಾತ್ರ ಇವತ್ತು ಹೇಳೋದಕ್ಕೆ ಸಾಧ್ಯ ಆಯ್ತು. ನೀವು ಕೆಲವರೇ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೆ ಸೈಬರ್ ಅಪರಾಧದ ವಿವಿಧ ಪ್ರಕಾರ ಹಾಗೂ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ಕುರಿತು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿ ನಿಖಿಲ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್ ಅವರು.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಆತ್ಮೀಯ ಕೇಳಿದರೆ ಬೆಳಿಗ್ಗೆ 9:35 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಆಲಿಸುವಿರಿ. 10:00 ಇವತ್ತು ಗುರುವಾರ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಟ್ಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481572206000.

ಸಮಯ 9:05 ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.

ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಹಿಂದಿನ ವಿಶೇಷತೆಗಳ ಜೊತೆಗೆ ಒಂದಿಷ್ಟು ಹಾಡುಗಳನ್ನು ಆಲಿಸೋಣ. ಈ ಹಾಡಿನೊಂದಿಗೆ ಇವತ್ತಿನ ಈ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. 1982 ತೆರೆ ಕಂಡಂತಹ ಸಿನಿಮಾ ಡಿಸ್ಕೋ ಡ್ಯಾನ್ಸರ್, ಮಿಥುನ್ ಚಕ್ರವರ್ತಿ ಮತ್ತು ಕಿಮ್ ಪಾತ್ರದಲ್ಲಿದ್ದಾರೆ. ಅದರ ಒಂದು ಗೀತೆ ಈಗ ಸಾಹಿತ್ಯ ಅಂಜಾನ್ ಅವರದ್ದು, ಸಂಗೀತ ಬಪ್ಪಿ ಲಹರಿ.

9:13:53 ಆಗ್ತದೆ. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ ಮೂಡು ಬರ್ತಾ ಇರುವಂತಹ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ. ಇದರಲ್ಲಿ ವಿಶೇಷತೆಯನ್ನ ಆರಂಭ ಮಾಡಿದ್ವಿ ಡಿಸ್ಕೋ ಡ್ಯಾನ್ಸರ್ ಚಿತ್ರಗೀತೆಯೊಂದಿಗೆ. ಹಾಗೆ ಮಾಹಿತಿಯನ್ನು ನೋಡೋಣ. ಮಧುರಿಮಾ ಬ್ಯಾನರ್ಜಿ ಅಂತ ಏನು ಕರೀತಾರಲ್ಲ ನೇರಾ ಬ್ಯಾನರ್ಜಿ ಅವರ ಹೆಸರು. ವಾಸ್ತವವಾಗಿ ಅವರು ಮಧುರಿಮಾ ಬ್ಯಾನರ್ಜಿ ಅಂತ ಹೇಳಿ ಕರೀತಾರೆ. ಅವರು ಹಿಂದಿ, ತೆಲುಗು, ತಮಿಳು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದಂತಹ ಭಾರತೀಯ ನಟಿ ಮತ್ತು ರೂಪದರ್ಶಿ ಕೂಡ. ಅವರು May 14, 1987 ಮಹಾರಾಷ್ಟ್ರದ ಮುಂಬೈನಲ್ಲಿ ಜನಿಸ್ತಾರೆ. ನೈರಾ ಮನೋರಂಜನ್ ಉದ್ಯಮಕ್ಕೆ ಕಾಲಿಡೋದ್ರ ಮೂಲಕ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಕಾನೂನು ಪದವಿಯನ್ನು ಮಧುರಿಮಾ ಬ್ಯಾನರ್ಜಿ ಅವರು ಪಡಿತಾರೆ. ಹೆಚ್ಚು ಹೆಚ್ಚು ಬಾಲಿವುಡ್ನಲ್ಲಿ ಪಾದಾರ್ಪಣೆ ಮಾಡೋದ್ರ ಮೂಲಕ ತಮ್ಮದಾದಂತಹ ಒಂದು ಛಾಪನ್ನು ಮೂಡಿಸಿ ಮಧುರಿಮಾ ಬ್ಯಾನರ್ಜಿ ಅಲಿಯಾಸ್ ನೈರಾ ಬ್ಯಾನರ್ಜಿ ಇವತ್ತಿಗೂ ಕೂಡ ಹೆಸರುವಾಸಿ.

ಆಗಿದ್ದಾರೆ. ಇನ್ನಷ್ಟು ಚಿತ್ರಗಳನ್ನು ಇವರ ಒಂದು ನಟನೆಯಲ್ಲಿ ನಿರ್ದೇಶನದಲ್ಲಿ ಹೊರಗೆ ಬರಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ, ಈಗ ಇನ್ನು ಮಿಕ್ಸ್ ಮೆಲೋಡಿ ಈ ಒಂದು ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ ತಾಯಿಯೇ ನನ್ನ ದೇವರು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆಯನ್ನು ಮಾಡಿದ್ದಾರೆ ಸತ್ಯಂ ಅವರು.

ಆತ್ಮೀಯ ಕೇಳಿದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ರಿ. ಸಮಯ 9:12:13.14. ಮುಂದಿನ ವಿಶೇಷತೆಯನ್ನು ನೋಡೋಣಂತೆ. ಸಂಭಾಜಿ ಅವರ ಜನ್ಮದಿನ. ಸಂಭಾಜಿ ಗೊತ್ತಲ್ಲ, ಇತಿಹಾಸ ತಿಳಿದಿದ್ರೆ ಬಹುಶಃ ಗೊತ್ತಾಗುತ್ತೆ. ಇತಿಹಾಸ ಓದಬೇಕು. ನಮ್ಮ ಭಾರತದ ಇತಿಹಾಸ ಹೇಗಿದೆ ಅಂತಂದರೆ, ಯಾರ್ಯಾರು ಆಳಿದ್ರು, ಯಾರ್ಯಾರನ್ನ ಯಾವ್ಯಾವ ರೀತಿ ಧ್ವಂಸ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ನಮ್ಮ ಇತಿಹಾಸಗಳಿಂದ ಉಲ್ಲೇಖ ಆಗುತ್ತೆ. ಯಾರ್ಯಾರು ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಗಟ್ಟಿಗೊಳಿಸ್ಕೊಂಡ್ರು ಅಂತ ಹೇಳಿ. ಹಾಗೆಯೇ ಶಂಭುರಾಜ ಅಂತ ಹೇಳಿ ಕರೀತಾರೆ ಇವರಿಗೆ, ಸಂಭಾಜಿ ಅಂತಲೂ ಕೂಡ ಕರೀತಾರೆ. ನಮ್ಮ ಶಿವಾಜಿಯ ಹಿರಿಯ ಮಗ ಸಂಭಾಜಿ ಅಂತ ಹೇಳಿ. ಭಾಳ ಹುಟ್ಟು ಹೋರಾಟಗಾರ, ಶಿವಾಜಿ ಥರನೇ ಹುಟ್ಟು ಹೋರಾಟಗಾರ. 9 ವಯಸ್ಸಿನಲ್ಲಿ ಸಂಭಾಜಿಯನ್ನು ಮೊಘಲ್ ಸಾಮ್ರಾಜ್ಯದ ದೊರೆ ಸೆರೆವಾಸಕ್ಕೆ ತಳ್ಳಿಬಿಡ್ತಾನೆ. ಬರೀ 9 ವಯಸ್ಸು. ಆವಾಗಲೇ ಇವ್ರು ನಿರ್ಧಾರ ಮಾಡ್ಕೊತಾರೆ, ಹೋರಾಟವನ್ನು ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅವತ್ತಿನಿಂದ ಹೋರಾಟಕ್ಕೆ ಇಳಿದಂತಹ ಸಂಭಾಜಿ ಶಂಭುರಾಜೆ ಮೊಘಲ್ ಸಾಮ್ರಾಜ್ಯ ಏನಿತ್ತಲ್ಲ, ಮೊಘಲ್ ಸಾಮ್ರಾಜ್ಯವನ್ನು ಕಿತ್ತೊಗೆಯೋದಕ್ಕೆ ವ್ಯಾಪಕವಾದ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಯುದ್ಧವನ್ನು ಸಾರ್ತಾರೆ ಮೊಘಲ್ ಸಾಮ್ರಾಜ್ಯದ ಮೇಲೆ. ಹೀಗೆ ವಿವಿಧ ಪ್ರಕಾರಗಳಲ್ಲಿ ಆಡಳಿತ ವ್ಯವಸ್ಥೆಯಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಹಿಡಿತವನ್ನು ಸಾಧಿಸ್ತಾರೆ. ಜೊತೆಗೆ ಸಂಸ್ಕೃತ ಭಾಷೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ, ಅದರಲ್ಲಿ ಪಾರಂಗತರು ಕೂಡ ಅವರಾಗಿರ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಪುಸ್ತಕಗಳನ್ನು ಕೂಡ ರಚಿಸ್ತಾರೆ ಸಂಭಾಜಿಯವರು. ಮುಖ್ಯವಾಗಿ ಸಂಸ್ಕೃತದಲ್ಲಿ ಹೇಳಿದ್ನಲ್ಲ ನಾನು, ನಾಯಕ ಭೇದ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾರೆ. ಅವರು ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳೋಗೇ ಇಲ್ಲ, ಅಂತ ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಹುತಾತ್ಮರ ಸ್ಥಾನವನ್ನು ಇವತ್ತಿಗೂ ಕೂಡ ಪಡ್ಕೊಂಡಿದ್ದಾರೆ ಶಂಭುರಾಜೆ ಆಲಿಯಾಸ್ ಸಂಭಾಜಿ, ಶಿವಾಜಿಯ ಹಿರಿಯ ಮಗ. ಇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಈಗ ಇನ್ನು ಮುಂದಿನ ಒಂದು ಗೀತೆಯನ್ನು ಆಲಿಸೋಣ.

0: बता बता, अरे कहाँ है तेरा ठिकाना।
1: ಸಾವಿರದ ಒಂಬೈನೂರ 1984 ಬಿಡುಗಡೆಗೊಂಡಂತಹ ಸಿನಿಮಾ ಶರಾಬಿ, ಅಮಿತಾಬ್ ಬಚ್ಚನ್ ಜಯಪ್ರದ ಅವರ ಈ ನಟನೆಯ ಒಂದು ಗೀತೆಯನ್ನು ಆಲಿಸೋಣ ಈಗ.

ಕಿಶೋರ್ ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ದೇ ದೇ ಪ್ಯಾರ್ ದೇ ಶರಾಬಿ ಚಿತ್ರದ ಗೀತೆಯನ್ನು ಹಾಲಿಸಿದ್ರಲ್ಲ. ಓಕೆ, ಸಮಯ 9:28:52 ತಾವೆಲ್ಲ ಟ್ಯೂನ್ ಮಾಡಿದರೆ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಆಲಿಸ್ತಾ ಇದ್ದೀರಿ. ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಈ ದಿನದ ವಿಶೇಷ ಇನ್ನೊಂದೇನು ಅಂದರೆ, ಇವತ್ತು ಖ್ಯಾತ ಚಿತ್ರ ನಿರ್ದೇಶಕ ಮೃಣಾಲ್ ಸೇನ್ ಅವರ ಹುಟ್ಟಿದಬ್ಬ ಕೂಡ ಇವತ್ತೇನೆ. 1923 May 14 ಅವರು ಪಶ್ಚಿಮ ಬಂಗಾಳದ ಭವಾನಿಪುರದಲ್ಲಿ ಜನಿಸ್ತಾರೆ. ಬಹಳಷ್ಟು ಬಂಗಾಳಿ ಸಿನಿಮಾಗಳ ಮೂಲಕ ಜನಪ್ರಿಯವನ್ನು ಗಳಿಸ್ತಾರೆ ಮೃಣಾಲ್ ಸೇನ್ ಅವರು. ಹಿಂದಿ ಮತ್ತು ತೆಲುಗು ಸಿನಿಮಾಗಳನ್ನು ಕೂಡ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ಸುಮಾರು 71 ಜನಪ್ರಿಯ ಬಂಗಾಳಿ ಸಿನಿಮಾಗಳು ಅವ್ರ ಖಾತೆಗೆ ಸೇರಿದ್ದಾವೆ. ಮೃಣಾಲ್ ಸೇನ್ ಅವರಿಗೆ ಈ ಭಾರತೀಯ ಸಿನಿಮಾ ರಂಗದ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಮತ್ತು ಭಾರತದ ಪದ್ಮಭೂಷಣ ಪುರಸ್ಕಾರಗಳು ಅಲ್ಲದಲ್ಲೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅವರಿಗೆ ಲಭಿಸಿದೆ. ಮೃಣಾಲ್ ಸೇನ್ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಈಗ ಮುಂದಿನ ಗೀತೆಯನ್ನು ಆಲಿಸೋಣ.

0: ಹೀಗೆ ಮಾ ಅಂತ ಹುಡುಗಿಗೆ ನೀ ಆಂಟಿ ಇಂಥ ಜೋಡಿ ಎಲ್ಲುಂಟು ಆನಂದನ ಹೆಂಡಿರ ಚಿಕ್ಕಮ್ಮ.
1: ಈ ವಯಸ್ಸಿನಲ್ಲಿ ಏನ್ರಿ ಇದು?
0: ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು. ಮನಸ್ಸ

0: ಅವಳಿನಲ್ಲಿ ಶಕ್ತಿ ಇದೆ, ಮನಸ್ಸಿನಲ್ಲಿ ಆಸೆ ಇದೆ. ಇಂಥ ಚಾನ್ಸು ಸಿಕ್ಕದು, ಬಾನನ್ನೇ ಕೊಡುವೆ ಮುದುಕಮ್ಮ.
1: ಬಿಡ್ರಿ, ಬಿಡ್ತಿರಲ್ವಾ?
0: ಮೊದಲ

ಓಕೆ, ಒಳ್ಳೆ ಸಾಂಗ್ ಕೇಳಿದ್ವಿ. ದೇವರಾಟ ಸಿನಿಮಾ ಅದು ಚೆನ್ನಾಗಿತ್ತು ಹಾಡಲ್ಲ ಅದು. ಎಸ್, ಓಕೆ. ಇನ್ನು ಈ ದಿನದ ಕಡೆಯ ಗೀತೆಯನ್ನು ಆಲಿಸೋಣಂತೆ. ಕಯಾಮತ್ ಸೆ ಕಯಾಮತ್ ಗೀತೆ, ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಆಲಿಸ್ತಾ ಇದ್ರಿ FM 103.5 ಹಾಗೂ 101.4 MHz ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಸಂದೇಶಗಳನ್ನೆಲ್ಲ ಕಳಿಸ್ತಾ ಇದ್ರಿ. ನಿಮ್ಮೆಲ್ಲ ಸಂದೇಶಗಳನ್ನು 9:50 ತಗೊಳ್ತೀನಿ ಅಂತ ಹೇಳ್ತಾ, ಇವತ್ತಿನ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಶುಭ ವಿದಾಯವನ್ನು ಹೇಳ್ತಾ ಇದ್ದೀನಿ ಈ ಗೀತೆಯೊಂದಿಗೆ.

ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂತು. ಸಮಯ 9:40:20. ಆತ್ಮೀಯ ಕೇಳುಗರೆ, ತಗಲ ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ಇವತ್ತು ಬೆಳಗಿನಿಂದ ಕಾರ್ಯಕ್ರಮವನ್ನೆಲ್ಲ ಆಲಿಸಿ ನಿಮ್ಮ ಸಂದೇಶಗಳನ್ನೆಲ್ಲ ಈ ಒಂದೆರಡು ಭಾವಗೀತೆಗಳನ್ನು ಕೇಳಿಕೊಂಡು ಆಮೇಲೆ ಓದೋಣಂತೆ. ಓಕೆ ಅಲ್ಲ. ಈಗ ಮೊದಲನೇ ಭಾವಗೀತೆ ಮೂಡ್ ಬರ್ತಾ ಇದೆ. ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆ, ಶ್ರುತಿ ಮೀರಿದ ಹಾಡು. ಹಾಡಿದ್ದಾರೆ ಬಿ ಎಸ್ ವಿಜಯ ರಾಘವನ್.

ಭಾವಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 11:35 ಕೇಳುವಿರಿ.

ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ, ನಂತರ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಭಾವಗೀತೆಗಳನ್ನು ಆಲಿಸುವಿರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳ ಲಕ್ಷಣಗಳು ಮತ್ತು ಪರಿಣಾಮ ಈ ಕುರಿತು ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿಯನ್ನು ಆಲಿಸುವಿರಿ.

47 48 49 ಸೆಕೆಂಡ್ ಆಯಿತು. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಆಗಲೇ ಹೇಳಿದ್ದೆ, ಬೆಳಗಿನಿಂದ ತಾವೆಲ್ಲ ಕಾರ್ಯಕ್ರಮವನ್ನು ಆಲಿಸಿದಿರಿ, ಕಾರ್ಯಕ್ರಮವನ್ನು ಆಲಿಸಿ ಸಂದೇಶವನ್ನು ಕಳಿಸಿದಿರಿ. ಓಕೆ, ಇದೆಲ್ಲ ಸಂದೇಶವನ್ನು ಒಂದು ಸಂಕ್ಷಿಪ್ತವಾಗಿ ತಗೊಳ್ಳೋಣಂತೆ. ಮೊದಲನೇದಾಗಿ ಹೊನ್ನೂರು ಆಲಿ ಹನುಮಂತಾಪುರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಇನ್ನು ಮಂಜುಳಾಬಾಯಿ ಚಂದ್ರಹಾಸ ಗಡದೆ ಕೆರೆ ಬೀರನ ಹಳ್ಳಿಯಿಂದ. ಓಕೆ, ಸ್ಟಿಕ್ಕರ್ ಕಳಿಸ್ಬೇಡಿ ಕಳಿಸ್ಬೇಡಿ ಅಂತ ಏನೇ ಹೇಳಿದ್ರು ನೀವು ಬಿಡಲ್ವಲ್ಲ, ಏನು ಮಾಡೋಣ? ನಿಮಗೂ ನಷ್ಟ ನಮಗೂ ನಷ್ಟ. ನಮಗೇನು ನಷ್ಟ ಅಂದರೆ ನಿಮ್ಮ ಹೆಸರು ಹೇಳಿಲ್ವಲ್ಲ, ಅಷ್ಟು ಒಂದು ಕಾರ್ಯಕ್ರಮ ಕೇಳಿ ನೀವು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಬರೀ ಸ್ಟಿಕ್ಕರ್ ಕಳಿಸಿ ಇರಲ್ಲ ಅಂತ ನಮಗೆ ಬೇಸರ. ನಿಮಗೆ ನಿಮ್ಮ ಹೆಸರು ಬರಲಿಲ್ಲ ಅಂತ ನಿಮಗೆ ಬೇಸರ. ಏನು ಮಾಡೋದು? ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಾರದಲ್ಲಿ ಮರಳು ಸಿದ್ಧರ ಮಾಹಿತಿ ಚೆನ್ನಾಗಿ ತಿಳಿಸಿದ್ರಿ. ನಮೋ ಭಗವತೆ ಸದ್ಗುರುನಾಥ ಪೂಜ್ಯ ಸಮರ್ಥ ಹಾಡು ಚೆನ್ನಾಗಿತ್ತು. ಅಂತರಂಗದಲ್ಲಿ ಅರಿವಾದಡೆ ಬಸವೇಶ್ವರ ವಚನ ಹಾಡು ಚೆನ್ನಾಗಿತ್ತು. ನಿರೂಪಣೆ ಮಾನಮುಟ್ಟು ಅಂತ ಇತ್ತು ಅಂತ ಹೇಳ್ತಾರೆ ಶಿವಲಿಂಗಪ್ಪ ಭದ್ರೆ ಮತ್ತು ಮನೆಯವರು ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗೆಯಿಂದ. ಓಕೆ, ಧನ್ಯವಾದ ಭದ್ರೆ ಅವರೇ. ಇನ್ನು ಪ್ರತಿಮಾ ನಾಯಕರು ಶಿವಮೊಗ್ಗದ ಸಂದೇಶವನ್ನು ಕಳಿಸ್ತಾ ಗೀತಾನಂದದಲ್ಲಿ ಗುರು ಮರಳು ಸಿದ್ದೇಶ್ವರ ಗುರುಗಳ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಹಾಗೆಯೇ ಕರ್ಜಿಗೆ ಅವರ ಕಥಾನಕದಲ್ಲಿ ತನಗೆ ಬೇಕಾದ ವಸ್ತುಗಳನ್ನೇ ನಾವು ಬೇರೆಯವರಿಗೆ ದಾನ ಮಾಡಬೇಕು, ಬೇಡವಾದ್ದನ್ನು ಕೊಟ್ಟರೆ ದಾನ ಆಗೋದಿಲ್ಲ ಅಂತ ಹೇಳಿದ್ರು, ಚೆನ್ನಾಗಿತ್ತು ಅಂತ. ಓಕೆ, ವೆಲ್. ಇನ್ನು ಗುರುಗಳೇ ನಮಸ್ತೆ ಜಿ, ನಮಸ್ತೆ. ಮುಂಜಾನೆಯಿಂದ ಪ್ರಸಾರವಾಗುತ್ತಿರುವ ಎಲ್ಲ ಕಾರ್ಯಕ್ರಮಗಳು ಜಬರ್ದಸ್ತಾಗಿ ಮೂಡಿ ಬರ್ತವೆ. ಯಾರಪ್ಪ ಇದು? ಓಹೋ, ವೆಂಕಟೇಶ್ವರ ಶಿವಮೊಗ್ಗದಿಂದ ಅನ್ಕೊಂಡೆ, ಇದು ಜಬರ್ದಸ್ತಿ ಬರ್ತದೆ, ಹಿಂದಿ ಪದ ಬಂತಲ್ಲ, ಇವರೇ ಇರಬೇಕು ದೊಡ್ಡ ಗುರುಗಳು ಅಂತ. ಪ್ರತಿ ವಾರ ಒಳ್ಳೆ ಹೋಮ್ವರ್ಕ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆಗ್ತಿದ್ರಿ. ಓಹೋ, ನಾನು ಇವತ್ತು ಸ್ಟೂಡೆಂಟು, ನೀವು ಮೇಸ್ಟ್ರ್ ಹಂಗಾರೆ. ನಾನು ಹೋಮ್ವರ್ಕ್ ಮಾಡ್ತೀನಿ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಗೊತ್ತಾಗ್ಬಿಡೋದಿವೆಲ್ಲ ಅಲ್ಲ, ಹೆಂಗೋ ವಿಷಯಗಳು ಗೊತ್ತಾಗ್ಬಿಡ್ತು, ನಮಗಿನ್ನ ಹೆಚ್ಚು ನಿಮಗೆ ವಿಷಯ ಜಾಸ್ತಿ ಗೊತ್ತಾಗಿರೋದು. ಓಕೆ, ತೆರಳೆ ಆಗ್ತಿದ್ರಿ. ಅರ್ಥ ಇಷ್ಟೇ, ಕಾರ್ಯಕ್ರಮ ನಿರೂಪಣೆ ಎಲ್ಲವೂ ಸೂಪರ್ ಸೂಪರ್ ಸೂಪರ್. ಅದಕ್ಕೆ ನಿಮ್ಮನ್ನು ಮಾರ್ನಿಂಗ್ ಸ್ಟಾರ್ ಅಂತ ಕರೆಯಬಹುದು. ಕೊಟ್ರ ಬಗ್ಗೆ ಯಾಕೆ ಮಾರ್ನಿಂಗ್ ಸ್ಟಾರ್ ಅವರು ಕರೀರಿ, ಗೋಲ್ಡನ್ ಸ್ಟಾರ್. ಏ, ಗೋಲ್ಡನ್ ಸ್ಟಾರ್ ಬೇಡ, ನಮ್ಮ ಗಣೇಶ್ ಇದ್ದಾರೆ. ಅದೆಲ್ಲ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೇನೆ ಕೊಟ್ಬಿಡ್ತೀನಿ. ಓಕೆ, ಮುಂದಿನ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಬರಲಿ ಅಂತ ಹಾರೈಸ್ತೀನಿ. ಧನ್ಯವಾದ ಅಂತಾರೆ. ಧನ್ಯವಾದಗಳು ವೆಂಕಟೇಶ್ವರ ಶಿವಮೊಗ್ಗದಿಂದ. ರೈಟ್, ಇನ್ನು ಬೆಳಗಿನ ಶುಭಾಶಯಗಳು ಗುರುಗಳೇ, ಕಾರ್ಯಕ್ರಮ ಚೆನ್ನಾಗಿ ಮೂಡಬರುತ್ತೆ. ಹುತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇ ಗೌಡ್ರು, ಥ್ಯಾಂಕ್ ಯು ಗೌಡ್ರೆ. ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ತಾ, ನಮಸ್ಕಾರ ಗುರುಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ, ಉತ್ತಮ ಮಾಹಿತಿ ಆರಂಭ ಆಯಿತು. ತಂದೆ ತಾಯಿಗಳ ಚಿತ್ರಗೀತೆ ಬೆಳಿಗ್ಗೆ 7:45ಕ್ಕೆ ಚೆನ್ನಾಗಿತ್ತು. ಹಾಗೆ ಹೆಸರು ಭಟ್ ಅವರ ಸಂದರ್ಶನ ಸೈಬರ್ ಕ್ರೈಮ್ ಅಪರಾಧ ಬಗ್ಗೆ ನಿಖಿಲ್ ಸರ್ SP ಸಾಹೇಬರು ಮೋಸ ಹೋಗುವವರಿಗೆ ಯಾವ ರೀತಿ ಇದು ಮಾಡಬೇಕು ಅಂತ ತಿಳಿಸ್ಕೊಟ್ರು. ನಮ್ಗೆ ಯಾರಾದರೂ ಫೋನ್ ಮಾಡಿ 100 ರೂಪಾಯಿಗೆ 200 ರೂಪಾಯಿ ಕೊಡ್ತೀವಿ ಅಂದರೆ ನಾವು ಎಚ್ಚೆತ್ಕೊಳ್ಕೋಬೇಕು, ಧನ್ಯವಾದ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗ. ಧನ್ಯವಾದ ರಾಮೇಶ್ವರ ಚಿಕ್ಕಪ್ಪ ಅವರೇ. ಇನ್ನು ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ನಿಖಿಲ್ ಸರ್ ಅವರು ನಡೆಸ್ಕೊಟ್ಟ ಮಾಹಿತಿ ಚೆನ್ನಾಗಿತ್ತು, ಸಂದರ್ಶನ SP ಸಾಹೇಬ್ರದ್ದು. ಓಕೆ, ಎಸ್, ಓಕೆ. ಹಾಗೆಯೇ ಇನ್ನು ಸದಾಶಿವಪ್ಪ ಮಂಡಗಟ್ಟ, ನಮಸ್ತೆ SP ಸಾಹೇಬರು. ಸಂದರ್ಶನ ಸೈಬರ್ ವಂಚನೆ ಉತ್ತಮ ಮಾಹಿತಿ ನೀಡಿದ್ರು SP ಅವರಿಗೂ ಮತ್ತು ನಮ್ಮ ಭಟ್ರಿಗೂ, ಧನ್ಯವಾದ ಅಂತಾರೆ ಸದಾಶಿವಪ್ಪ ಮಂಡಗಟ್ಟ. ಓಕೆ, ಧನ್ಯವಾದ ತಗು ಕೂಡ. ಮಮತಾ ಅವರು ಭದ್ರಾವತಿಯಿಂದ ಗುಡ್ ಮಾರ್ನಿಂಗ್ ಗುರುಗಳೇ, ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ 8:30ಕ್ಕೆ ಪ್ರಸಾರವಾದಂತಹ ಸಂದರ್ಶನ ಸೈಬರ್ ಕ್ರೈಮ್ ಬಗ್ಗೆ ಚೆನ್ನಾಗಿತ್ತು. ಸೈಬರ್ ಕ್ರೈಮ್ ಮಿಕ್ಸ್ ಮೆಲೋಡಿ ಡಿಸ್ಕೋ ಡ್ಯಾನ್ಸರ್ ಹಾಡ್ ಚೆನ್ನಾಗಿ ಮೂಡ್ ಬಂತು. ಓಕೆ, ವೆಲ್. ರೂಪಾ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಅವರು ಸಂದೇಶವನ್ನು ಕಳಿಸ್ತಾ, ಬೆಳಗಿನ ಶುಭೋದಯ ಗುರುಗಳೇ, ಶುಭೋದಯ. 7:15ಕ್ಕೆ ಪ್ರಸಾರವಾದ ಭಾವಗೀತೆ ಭಾವಪೂರ್ಣವಾಗಿದ್ದು ಮತ್ತು 7:40ಕ್ಕೆ ಪ್ರಸಾರವಾದ ಚಿತ್ರಗೀತೆಗಳು ಮನಸ್ಸಿಗೆ ತುಂಬ ಹಿತವಾಗಿತ್ತು. 8:30ಕ್ಕೆ ಪ್ರಸಾರವಾದ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಸರ್ ಜೊತೆ ನಡೆಸಿದ ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. SR ಭಟ್ ಮತ್ತು ನಿಖಿಲ್ ಸರ್ಗೂ ಧನ್ಯವಾದ ಅಂತಾರೆ. ಓಕೆ, ಇನ್ನು ಶುಭೋದಯ ಗುರುಗಳೇ, ಶುಭೋದಯ. ಬೆಳಗಿನ ಎಲ್ಲ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀವಿ, ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿ ಅಭಿಪ್ರಾಯನ ವ್ಯಕ್ತಪಡಿಸ್ತಿರೋರು ಯಾರು? ಶಿವಮೊಗ್ಗದಿಂದ ರೋಟೇಶ್ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್. ಹಾಗೆಯೇ ಅವ್ರು ಮುಂದುವರಿತಾ

ಏಳು ಕಾಲದ ಭಾವಗೀತೆ, ಏಳು ಚಿತ್ರಗೀತೆ, ಕ್ರೈಮ್ ಸೈಬರ್ ಕ್ರೈಮ್ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕುರಿತು ಸಂದರ್ಶನ ನಡೆಸಿ ಚೆನ್ನಾಗಿತ್ತು. ಮಿಕ್ಸ್ ಮೆಲೋಡಿಯಲ್ಲಿ ಡಿಸ್ಕೋ ಡ್ಯಾನ್ಸರ್ ಗೀತೆ ಸೂಪರ್, ಒಂದಕ್ಕಿನ್ನ ಒಂದು ಅಂತಾರೆ. ಓಕೆ, ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ರೋಟಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರಿಗೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗ್ರಾಮ ಬೇರ್ಕೊಡಿಗೆಯಿಂದ ಏನು ಕಳಿಸಿದೆ ನಮ್ಮ ಪುಟ್ಟಿ ನೋಡೋಣ ಒಂದ್ಸಲ. ಚುಟುಕು, ಗುರುವಾರದ ದಿನ, ಗುರುವಾರದ ದಿನ ಅಂತ ಹೇಳಿ ಒಂದು ಟೈಟ್ಲು ಕೊಟ್ಟು ಕಳಿಸಿದೆ ಪುಟ್ಟಿ. ಗುರುವಾರದ ದಿನ ಗುರುಗಳು ಬಂದರೆ ನಮಗೇನೋ ಆನಂದ, ಅದು ನಮ್ಮ ಆಕಾಶವಾಣಿಯಿಂದ. ಥ್ಯಾಂಕ್ ಯು ಪುಟ್ಟಿ, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಖುಷಿಯಾಗಿರ್ತೀರಾದ್ರೆ ಇನ್ನು ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಇವತ್ತು ಅಂತಂದರೆ ನಮ್ಗೆ ಅದಕ್ಕಿಂತ ಇನ್ನೇನು ಯಾವ ಪ್ರಶಸ್ತಿನೂ ಬೇಡ ಕೇಳಿದ್ರೆ. ಓಕೆ, ಎಸ್. ಈ ಥರದ ಕಾರ್ಯಕ್ರಮದಲ್ಲಿ ಮುಳುಸಿದ್ದೇಶ್ವರ ಬಗ್ಗೆ ಮಾಹಿತಿ, ಕರುಣಾಳಭ ಬೆಳಕ್ಕೆ ನೇಗಿಲು ಮಿಡಿತ ಎಲ್ಲ ಚೆನ್ನಾಗಿ ಮೂಡು ಬಂತು. ಮಿಕ್ಸ್ ಮೆಲೋಡಿ ಸೂಪರ್, ನಾಗಶ್ರೀ ಜಯಂತಿ ಗಣಪತಿ ನಿಗ್ರಹ ಬೇರ್ಕೊಡಿಗೆ ಅಂತ. ವೆಲ್, ಹಾಗೆಯೇ ಶಿವಮೊಗ್ಗ ಕೃಷಿ ನಗರ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಶುಭ ಮುಂಜಾನೆ ಗುರುಗಳೇ, ಶುಭ ಮುಂಜಾನೆ. ಎಲ್ಲ ಕಾರ್ಯಕ್ರಮ ಆಲಿಸ್ತಾ ಇದ್ದೀವಿ. ಓಕೆ, ಕಾರ್ಯಕ್ರಮ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅರ್ಥಪೂರ್ಣ ಮೂಡ್ ಬರ್ತದೆ. ಸೈಬರ್ ಕ್ರೈಮ್ ಮಾಹಿತಿ ಬಗ್ಗೆ ಎಸ್ಆರ್ ಭಟ್ರು ಎಸ್ ಪಿ ಸಾಹೇಬ್ರ ಜೊತೆ ನಡೆಸಿದ ಸಂದರ್ಶನ ತುಂಬ ಚೆನ್ನಾಗಿತ್ತು. ಹಾಗೆಯೇ ಭಾವಗೀತೆ, ಭಕ್ತಿಗೀತೆ, ಭಕ್ತಿಗೀತೆ ಅಲ್ಲ, ಭಾವಗೀತೆ ಮತ್ತು ಚಿತ್ರಗೀತೆ. ಗುರುರಾಜ್ ಕರ್ಜಿಗೆ ಅವರ ಕಥಾನಕ ಸೂಪರ್. ಹಾಗೆಯೇ ಡಿಸ್ಕೋ ಡ್ಯಾನ್ಸ್ ಚಿತ್ರ, ಹಾಗೆಯೇ ಪ್ಯಾರ್ದೆ ಪ್ಯಾರ್ದೆ ಗೀತೆಗಳು ಅದ್ಭುತವಾಗಿತ್ತು. ಓಕೆ, ಇನ್ನು ಒಗಟಿಗಾಗಿ ಕಾಯ್ತಾ ಇದ್ದೀವಿ. ಎಸ್, ಹೋಗೋಣ ಸವಿತಾ ಗಣೇಶ್ ಅವರೇ. ಇನ್ನು ಬ್ರಹ್ಮಾನಂದ ಅನಡೆ ಶಿವಮೊಗ್ಗದಿಂದ ಅವ್ರ ಸಂದೇಶವನ್ನು ಕಳಿಸ್ತಾ, 7:15ಕ್ಕೆ ಸುಮಧುರವಾದ ಭಾವಗೀತೆಗಳು ಪ್ರಸಾರ ಆದವು, 7:45ಕ್ಕೆ ಚಿತ್ರಗೀತೆಗಳು ಚೆನ್ನಾಗಿದ್ದವು. ತಂದೆ ತಾಯಿ ಕುರಿತಾದ ಮಕ್ಕಳ ಪ್ರೀತಿಯನ್ನು ಹೊತ್ತದಂತಹ ಚಲನಚಿತ್ರಗೀತೆಗಳು ನಮ್ಮನ್ನು ಕೂಡು ಕುಟುಂಬ ಮತ್ತು ಸಂಸಾರದ ಸವಿ ನೆನಪಿಗೆ ಕೊಂಡೊಯ್ದವು. ಇನ್ನು 8:30ಕ್ಕೆ ಮೂಡಿಬಂದಂತಹ ಶಿವಮೊಗ್ಗ ಎಸ್ ಪಿ ಸಾಹೇಬ್ರ ಜೊತೆ ಸಂದರ್ಶನ ಚೆನ್ನಾಗಿತ್ತು. ಎಸ್ ಆರ್ ಭಟ್ರು ನಡೆಸ್ಕೊಟ್ಟಿದ್ದು. ಆನ್ಲೈನಲ್ಲಿ ಆಗುವಂಥ ಮೋಸ ಮತ್ತು ನಾವು ಹೇಗಿರಬೇಕು ಅನ್ನೋದು ತಿಳಿಸ್ಕೊಟ್ರು. ಇನ್ನು ಆಕಾಶವಾಣಿ ಭದ್ರಾವತಿ ಆಲ್ವೇಸ್ ಸ್ಪೆಷಲ್ ಅಂತಲೇ ಹೇಳಬೇಕು. ಮಿಕ್ಸ್ ಮೆಲೋಡಿ ಅಂತೂ ಸೂಪರಾಗಿ ಮೂಡಿಬಂತು. ನಾನು ಕೇಳ್ತಾ ಎಂಜಾಯ್ ಮಾಡಿದೆ ಅಂತಾರೆ ಬ್ರಹ್ಮಾನಂದ ನಡೆ ವಿದ್ಯಾನಗರ ಶಿವಮೊಗ್ಗದಿಂದ. ವೆಲ್, ಹಾಗೆಯೇ ಗುರುಜಿ, ವಾಟ್ ಎ ವಂಡರ್ಫುಲ್ ಸಾಂಗ್ ಆಫ್ ಶರಾಬಿ ಮೂವಿ, ದೇ ದೇ ಪ್ಯಾರ್ ದೇ ಪ್ಯಾರ್ ದೇ ಪ್ಯಾರ್ ದೇ. ಮಂಜುನಾಥ್ ಭದ್ರಾವತಿ ಸೂಪರ್ ಅಂತ ಕಳಿಸಿದ್ದಾರೆ, ಧನ್ಯವಾದ ಮಂಜುನಾಥ್ ಜಿ. ಇನ್ನು ಗುರುಗಳೇ, ಬೆಳಿಗ್ಗೆನೆ ನೀವು ಡ್ಯಾನ್ಸ್ ಮಾಡೋ ಹಾಕ್ಗಳನ್ನ ಹಾಡುಗಳನ್ನ ಪ್ರಸಾರ ಮಾಡಿಬಿಟ್ರೆ ನಾವು ಕೆಲಸ ಮಾಡಬೇಕು ಅಥವಾ ಡ್ಯಾನ್ಸ್ ಮಾಡಬೇಕು? ಇದಪ್ಪ ವರ್ಷ ಇದ್ರೆ ನೀವೇ ಹೇಳಿ, ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡ್ತೀವಿ. ಮುಳ್ಳಿದಾರೆ ಶಿವಮೊಗ್ಗದಿಂದ. ನೋಡ್ರಿ, ಡ್ಯಾನ್ಸ್ ಗೀತೆ ಬರ್ತಾ ಇದೆಯಾ, ತಲೆ ಕೆರೆಸ್ಕೊಬಿಡ್ರಿ. ಎಲ್ಲಿರ್ತೀರ ಅಲ್ಲಿ ಡ್ಯಾನ್ಸ್ ಮಾಡ್ಬಿಡ್ರಿ ಒಂದೆರಡು ನಿಮಿಷ. ಅವಾಗ ಏನಾಗುತ್ತೆ ಗೊತ್ತಾ, ದೇಹದ ನರನಾಡಿಗಳೆಲ್ಲ ಫುಲ್ ಫ್ರೀ ಆಗ್ಬಿಡ್ತವೆ, ಫುಲ್ ಹ್ಯಾಪಿ ಆಗ್ಬಿಡ್ತೀರಾ, ಖುಷಿಯಾಗಿ ಡ್ಯಾನ್ಸ್ ಮಾಡಿಬಿಡ್ರಿ. ಓಕೆ, ನಾನಿದ್ದೀನಿ, ನನ್ನಲ್ಲಿ ಬಾರಾಗಿ ಡ್ಯಾನ್ಸ್ ಮಾಡಿರಿ. ಒಳ್ಳೆ ಮುದ್ದೆ ರೈಸ್ ಏನು ಸಖತ ಕಳಿಸ್ತಾರೆ ಬಿಡ್ರಿ. ಓಕೆ, ಉಮಾದೇವಿ ಪಿಳಿಯೋಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ ಗುಡ್ ಮಾರ್ನಿಂಗ್. ಸೈಬರ್ ಕ್ರೈಮ್ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರು ಎಸ್ ಪಿ ಸಾಹೇಬರು. ಎಸ್ ಆರ್ ಭಟ್ರಿಗೆ ಧನ್ಯವಾದ. ಮಿಕ್ಸ್ ಮೆಲೋಡಿ ಸೂಪರ್ ಅಂತಾರೆ. ಓಕೆ, ಇನ್ನು ನಮಸ್ತೆ ಗುರುಗಳೇ, ನಮಸ್ಕಾರ. ಮುಡ್ಲು ವಿಟ್ಲಾಪುರ ಶ್ರೀಧರ ಪನ್ನಗ ಟಿ ಅನಂತಕುಮಾರ್ ಅವರು. ಓಕೆ, ಸುಮಿತ್ರ ಮಾಂಡ್ರೆ ಶಿವಮೊಗ್ಗದಿಂದ ಅವ್ರ ಸಂದೇಶವನ್ನು ಕಳಿಸ್ತಾ, ಸೈಬರ್ ಅಪರಾಧ ಅವೇರ್ನೆಸ್ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು, ಮಿಕ್ಸ್ ಮೆಲೋಡಿ ಬಹಳ ಚೆನ್ನಾಗಿತ್ತು. ಓಕೆ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಅವ್ರ ಸಂದೇಶವನ್ನು ಕಳಿಸ್ತಾ, ನಮಸ್ಕಾರ ಗುರುಗಳೇ, ನಮಸ್ಕಾರ. 7:30 ಚಿತ್ರಗೀತೆಗಳು ತುಂಬ ಇಷ್ಟ ಆಯಿತು. ಮಿಕ್ಸ್ ಮೆಲೋಡಿ ಮಾಹಿತಿಯೊಂದಿಗೆ ಕನ್ನಡ ಮತ್ತು ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಅದ್ಭುತ ಗುರುಗಳಿಗೆ. ಎಸ್, ಥ್ಯಾಂಕ್ ಯು. ಇನ್ನು ಶುಭೋದಯ ಸರ್, ಸೈಬರ್ ಕ್ರೈಮ್ ವಿಷಯ ತುಂಬ ತಿಳಿಯುವ ಹಾಗೆ ತಿಳಿಸಿದ್ದಾರೆ ಎಸ್ ಪಿ ಅವರು. ಭಟ್ರು ಸಹ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರು. ಇನ್ನು ಮಿಕ್ಸ್ ಮೆಲೋಡಿ ಎಲ್ಲವೂ ತುಂಬ ಜೋಶು ಶಾಂಗ ಹಾಕಿದ್ರು, ಎದ್ದು ಡ್ಯಾನ್ಸ್ ಮಾಡೋಷ್ಟು ಜೋಶ್ ಇತ್ತು. ತುಂಬ ಧನ್ಯವಾದ ಸರ್, ಮಾಡಿಬಿಡ್ಬೇಕಂತ ಡ್ಯಾನ್ಸ್ನ ತಲೆ ಕೆಡಿಸ್ಕೊಬಾರ್ದು ಮಾಟ್ ಎಲ್ಲರಿಗೂ. ಓಕೆ, ರೈಟ್. ಅಂಪಣ್ಣನೆ ಹಂಪತಿಯಿಂದ ಅವರು ಸಂದೇಶವನ್ನು ಕಳಿಸ್ತಾ, 8:30ಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಸೈಬರ್ ಕ್ರೈಮ್ನಲ್ಲಿ ಹೇಗೆಲ್ಲ ಜನರಿಗೆ ಮೋಸಗೊಳಿಸ್ತಾರೆ, ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಆಯಿತು. ಹಾಗೆ ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ಫೋನ್ ಮಾಡೋಲ್ಲ, ಮೆಸೇಜ್ ಹಾಕೋಲ್ಲ, ಓಕೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಎಸ್ ಆರ್ ಭಟ್ ಅವ್ರಿಗೂ ಧನ್ಯವಾದ, ಎಸ್ ಪಿ ಸಾಹೇಬ್ರಿಗೂ ಧನ್ಯವಾದ ಅಂತಾರೆ ಅಂಪಣ್ಣ ನೆಮ್ಮದಿಯಿಂದ. ಓಕೆ ಅಂಪಣ್ಣವರೇ, ನಮಸ್ಕಾರ ಗುರುಗಳೇ. ಮಧುಸೂದನ್ ಬೆಂಗಳೂರು ಹಾಡುಗಳು ಇಷ್ಟ ಆಯಿತು.

ಸುಭಾನ್ ಕೋರಿ, ಅಗರಬೊಮ್ಮನಹಳ್ಳಿ, ಹಂಪಸಾಗರ ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್ ಅಂತಾರೆ. ಓಕೆ, ಇನ್ನು ಗುಡ್ ಮಾರ್ನಿಂಗ್ ಶರ್ಮಾ, ಗುಡ್ ಮಾರ್ನಿಂಗ್ ಜಿ ಶರ್ಮಾ ಟೀಚರ್ ತರೀಕರೆ, ಮಿಕ್ಸ್ ಸಾಂಗ್ಸ್ ಸೂಪರ್, ಆಲ್ ಪ್ರೋಗ್ರಾಮ್ ಸೂಪರ್ ಸೂಪರ್, ಸ್ಮೈಲ್ ಸೂಪರ್, ಥ್ಯಾಂಕ್ ಯು ಟೀಚರ್ ಜಿ. ಗುರುಗಳ ಚರಣಕ್ಕೆ ವಂದಿಸುತ್ತ ಯಾರಪ್ಪ ಇವರು, ಶಿಷ್ಯಾತ್ಮ ರಾಜು ಶಂಕರ್ ಕಟ್ಟ. ಆಯ್ತಪ್ಪ, ಗೀತಾನದಲ್ಲಿ ರಾಯರ ಗೀತೆಯೊಂದಿಗೆ ನಿಮ್ಮ ಅಮೃತವಾಣಿ ಚಿಂತನೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬಂತು, ಧನ್ಯವಾದ ಅಂತಾರೆ. ಓಕೆ, ಇನ್ನು ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ, ಶುಭೋದಯ, ತುಂಬ ಚೆನ್ನಾಗಿ ಮೂಡ್ ಬರ್ತದೆ ಕಾರ್ಯಕ್ರಮ, ಶುಭೋದಯ ತಮಗೂ ಕೂಡ. ಹಾಗೆಯೇ ಇಂದು ಬೆಳಿಗ್ಗೆ ಪ್ರಸಾರವಾದಂಥ ಕ್ರೈಮ್ ಬಗ್ಗೆ ಎಸ್ ಪಿ ಹಾಗೂ ಎಸ್ ಪಿ ಸರ್ ಮತ್ತು ಎಸ್ ಆರ್ ಭಟ್ರು ನಡೆಸಿಕೊಟ್ಟ ಮಾಹಿತಿ ಚೆನ್ನಾಗಿತ್ತು. ಹಾಗೆ ನಮಗೆ ಪ್ರಿಯವಾದ ಮಿಕ್ಸ್ ಮೆಲೋಡಿ ಹಾಡುಗಳು, ಅದರಲ್ಲಿ ಡಿಸ್ಕೋ ಡ್ಯಾನ್ಸರ್ ಹಾಡು ತುಂಬ ಇಷ್ಟ, ಎಸ್ ಆರ್ ಪ್ರಸಾರ ಮಾಡಿದ ಧನ್ಯವಾದ ಅಂತಾರೆ. ಮಂಜುಳ ಜನಾರ್ದನ್ ಉದಯ ಟೈಲರ್ ಬೂತ್ರಂಗಡಿ ಭದ್ರಾವತಿಯಿಂದ. ಓಕೆ, ಧನ್ಯವಾದ. ಗುರುವಾರದ ವಂದನೆಗಳು ಸರ್, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ. ಸೈಬರ್ ಕ್ರೈಮ್ ಬಗ್ಗೆ ಎಸ್ ಪಿ ಅವ್ರ ಜೊತೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಡಿಸ್ಕೋ ಡ್ಯಾನ್ಸರ್ ಹಾಡು ಅಮೋಘ ಸರ್ ತುಂಬ ಇಷ್ಟವಾಯಿತು ಅಂತಾರೆ. ಶ್ರೀಶೈಲಕುಮಾರಿ ಅವರು ಶುಭದಿಂದ, ಧನ್ಯವಾದ ಶ್ರೀಶೈಲಕುಮಾರ್ ಜಿ. ಮಿಕ್ಸ್ ಮೆಲೋಡಿ ತುಂಬ ಇಷ್ಟ ಆಯಿತು. ಮೂರ್ತಿ ಮಂಗಳಮ್ಮ ವಿಲ್ಸನ್ ಗಾರ್ಡನ್. ಓಕೆ, ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಇಂದಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್. ಓಕೆ, ಹಾಗೆಯೇ ಬಿ ಎಚ್ ಆಂಜನೇಯ ವೋಲ್ಟೋನ್ ಹನುಮಂತ ನಗರ ಭದ್ರಾವತಿನ, ಎಸ್ ಗುಡ್ ಮಾರ್ನಿಂಗ್ ಆಲ್ ಪ್ರೋಗ್ರಾಮ್ ಸೂಪರ್. ಓಕೆ, ಇನ್ನು ನರಸಿಂಹಮೂರ್ತಿ ಆರ್ ಪ್ರಥಮ ಭದ್ರಾವತಿ ಗುರುಗಳೇ, ಶರ್ಮಾಜಿ ಗುರುಗಳೇ, ನೀವು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಾ. ಓಕೆ, ನಾನು ನಿಮ್ಮ ಅಭಿಮಾನಿ, ನಾನು ಮತ್ತೆ ನಮ್ಮ ವಿಜಯಕುಮಾರ್ ಅವರ ಸ್ನೇಹಿತ ಶುಭೋದಯ, ಎಸ್ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇರಬೇಕು, ಯಾಕೆಂದ್ರೆ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನನಗೆ ಅಭಿಮಾನಿಗಳಾಗಕ್ಕಿಂತ ಹೆಚ್ಚಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಅಭಿಮಾನಿಗಳಾಗ್ಬಿಟ್ರೆ ಸಾರ್ಥಕ ಆಗುತ್ತೆ, ಯಾಕೆಂದ್ರೆ ಆಕಾಶವಾಣಿ ಭದ್ರಾವತಿ ಇದ್ರೆ ನಾನು ಅಲ್ವಾ. ಎನಿಹೌ, ನಿಮ್ಮ ಅಭಿಮಾನಕ್ಕೆ ನನ್ನ ಆಭಾರಿ. ಇನ್ನು ಗುರುಗಳಿ ಶಿರಸಾಷ್ಟಾಂಗ ಪ್ರಣಾಮಗಳು. ಎಸ್, ಬೆಳಿಗ್ಗೆ ವಾರ್ತೆ ನಂತರ ಸೈಬರ್ ಅಪರಾಧ ಕುರಿತು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಡೆಸಿದ ಸಂದರ್ಶನ ಚೆನ್ನಾಗಿತ್ತು, ಎಲ್ಲರಿಗೂ ಉಪಯುಕ್ತವಾಯಿತು. ನಂತರ ಮಿಕ್ಸ್ ಮೆಲೋಡಿ ಹಾಡುಗಳು ಅವಿಸ್ಮರಣೀಯ ಅಂತ ಹೇಳ್ತಾರೆ ವಿಶ್ವಾಸ್ ಸವಳಂಗೆ. ಓಕೆ ವಿಶ್ವಾಸ್ ಜಿ, ಇನ್ನು ಶುಭೋದಯ ಸರ್, ಮಿಕ್ಸ್ ಮೆಲೋಡಿ ಹಾಡುಗಳು ಚೆನ್ನಾಗಿತ್ತು. ಪೊಲೀಸ್ ಎಸ್ ಪಿ ಅವರ ಜೊತೆ ನಡೆಸಿದಂಥ ಎಸ್ ಆರ್ ಭಟ್ ನಡೆಸಿಕೊಂಡ ಸಂದರ್ಶನ ಉಪಯುಕ್ತ. ಕೇಶವಮೂರ್ತಿ ಬಿ ಟಿ ಎಂ ಲೇಔಟ್ ಬೆಂಗಳೂರು. ವ್ಯಾಲ್, ಇನ್ನು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡು ಬರ್ತಾ ಇದೆ. ಪವನ್ ನಾಯಕ್ ಸಿದ್ದಾಪುರ ಉತ್ತರ ಕನ್ನಡದಿಂದ. ಓಕೆ, ಗುರುವಾರ ಮಾತ್ರ ಬರುವ ಗುರುಗಳೇ, ಏನೇನು ಶೀರ್ಷಿಕೆ ಕೊಟ್ಟು ಕಳಿಸ್ತೀರಾ ನೀವು ಅಂದ್ರೆ ಆ ಶೀರ್ಷಿಕೆ ನೋಡಿದ್ರೆ ನಗೂ ಬರೋದು. ಅಂದ್ರೆ ಸರಸ ಜೈಶಂಕರ್ ನಿವೃತ್ತ ಶಿಕ್ಷಕಿ ಹೊಸಕರೆ. ಆಯ್ತಪ್ಪ, ಗುರುವಾರ ಮಾತ್ರ ಬರುವ ಗುರುಗಳೇ. ಈಗ ತಾನೇ ಪ್ರಸಾರವಾದ ಭಾವಗೀತೆ ಶ್ರುತಿ ಮೀರಿದ ಹಾಡು ತುಂಬಾ ಚೆನ್ನಾಗಿತ್ತು, ಧನ್ಯವಾದ. ಓಕೆ, ಧನ್ಯವಾದ. ಇನ್ಫಾರ್ಮೇಶನ್ ಬೈ ಎಸ್ ಪಿ ಇಸ್ ಎ ವೆರಿ ಗುಡ್ ಅಂಡ್ ಟೈಮ್ಲಿ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ. ಓಕೆ, ಇನ್ನು ವೀಲೀಲ ವಿದ್ಯಾನಗರ ಶಿವಮೊಗ್ಗದಿಂದ ಅವರು ಸಂದೇಶವನ್ನು ಕಳಿಸ್ತಾರೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬಂತು. ಬೆಳಗಿನಿಂದ ಭಕ್ತಿಗೀತೆಗಳು, ಕರ್ಜಿಗೌರ ಕತೆ ಅರ್ಥಪೂರ್ಣವಾಗಿದ್ದು. ಹಾಗೇನೆ 7:45 ಅಮ್ಮನ ನೆನಪಿಸುವ ಚಿತ್ರಗೀತೆಗಳು ಮನಸ್ಸಿಗೆ ಮುದ ನೀಡುದು. 8:30 ಪ್ರಸಾರದ ಸಂದರ್ಶನ ಸೈಬರ್ ಅಪರಾಧ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ನಿಖಿಲ್ ಅವರು ಬಹಳ ವಿವರವಾಗಿ ಎಲ್ಲ ಮಾಹಿತಿಗಳನ್ನು ತಿಳಿಸಿದ್ರು. ನಾವು ಸದಾ ಹುಷಾರಾಗಿರಬೇಕು, ಸಂದರ್ಶನ ಬಹಳ ಉಪಯುಕ್ತವಾಗಿತ್ತು. ಇನ್ನು ಮಿಶ್ರ ಮಾಧುರ್ಯದ ಭೀತಿಗಳು ಬಹಳ ಚೆನ್ನಾಗಿದ್ದು, ಧನ್ಯವಾದ ಅಂತಾರೆ. ಓಕೆ, ಧನ್ಯವಾದಗಳು ತಮ್ಮ ಕೂಡ. ಎಸ್, ಶಿವಮೊಗ್ಗ ಬಸವೇಶ್ವರ ಸದಾಶಿವ ಅವರು ಸಂದೇಶವನ್ನು ಕಳಿಸ್ತಾ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂತು, ಮಿಕ್ಸ್ ನೋಡಿ ಅಂತೂ ಸೂಪರ್, ಖುಷಿ ಆಯಿತು ಅಂತಾರೆ. ಎಸ್, ಓಕೆ, ಮಂಜುಳಾ ಜನ್ನಾಪುರದಿಂದ ಅವರು ತಮ್ಮ ಸಂದೇಶವನ್ನು ಕಳಿಸ್ತಾ ಸೈಬರ್ ಕ್ರೈಮ್ ಬಗ್ಗೆ ನಡೆಸಿದಂಥ ಕಾರ್ಯಕ್ರಮದಲ್ಲಿ ಯಾವುದೇ ಪರಿಚಯ ಇಲ್ಲದ ನಂಬರ್ನಿಂದ ಫೋನ್ ಬಂದರೆ ಅವರು ಅನ್ಯ ಭಾಷೆಯಲ್ಲಿ ಮಾತಾಡ್ತಿದ್ರೆ ದಯವಿಟ್ಟು ನೀವು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ, ತುಂಬ ಒಳ್ಳೆಯ ಮಾಹಿತಿ ಎಂಬುದು ನನ್ನ ಅಭಿಪ್ರಾಯ. ಎಸ್, ಕನ್ನಡ ಭಾಷೆ ನಮ್ಮನ್ನು ಕಾಪಾಡುತ್ತೆ, ಕಾಯಿತೆಯನ್ನು ಸತ್ಯವಾದ ಮಾತು, ಖಂಡಿತವಾಗಿ ಹೌದು. ಮಂಜುಳಾ ಚೆನ್ನಾಪುರದಿಂದ. ಓಕೆ, ಇನ್ನು ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿ ಎಚ್ ರಸ್ತೆ ಭದ್ರಾವತಿ. ನಮಸ್ತೆ ಸರ್, ನಮಸ್ಕಾರ. ಕ್ಯಾಮೆಸೆ ಕ್ಯಾಮೆತಕ್ ಚಿತ್ರದ ಪಾಪ ಕೇತೆ ಹೇ ಬಡ ನಾಮಕರಿಗೆ ನನ್ನ ಕಾಲೇಜ್ ದಿನಗಳನ್ನು ನೆನಪಿಸಿದಕ್ಕೆ ಧನ್ಯವಾದ ಅಂತಾರೆ. ಓಕೆ, ಧನ್ಯವಾದ ತಮಗೂ ಕೂಡ. ಇನ್ನು ಸುಮಾ ವಿರೂಪಾಕ್ಷ ಹೊರಗಡಲೆ ನ್ಯಾಮತಿ, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮುಂದಿನ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀವಿ. ಎಸ್, ಹೋಗೋಣ. ನಿಮ್ಮ ಸಂದೇಶಗಳನ್ನು ಓದ್ತಾ ಇದ್ರೆ ಟೈಮ್ ಆಗದೆ ಗೊತ್ತಾಗಲ್ಲ ನೋಡಿ, ಹಾಗೆ ಹೋಗ್ತಾಗಲ್ಲ. ಕಡೆ ಸಂದೇಶ, ದೇವರ
ಆಟ ಚಿತ್ರ ಚೆನ್ನಾಗಿತ್ತು ಹಾಡು ಅಂತ ಹೇಳ್ತಾರೆ. ಅದು ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯಿತು. ಓಕೆ, ಮೂರ್ತಿ ಮಂಗಳಮ್ಮ ವಿಸಲ್ಗಾಡು. ಓಕೆ, ಇನ್ನು ನಿಮ್ಮ ಸಂದೇಶಕ್ಕೆ ಸ್ವಲ್ಪ ಅಲ್ಪವಿರಾಮವನ್ನು ಕೊಡಿ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ, ಈ ಒಂದು ಕಮರ್ಷಿಯಲ್ ಬ್ರೇಕ್ ತಗೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಓಕೆ, ಯಸ್.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
4: ಸಂದೇಶಕ್ಕೆ ಸ್ವಲ್ಪ ಅಲ್ಪ ವಿರಾಮ ಕೊಡಿ ಎಂದು ನಮ್ ಕೇಳೋದ್ರು ಬಿಡದೇ ಇಲ್ಲ ಗಂಟೆ ಕಳಿಸ್ತಾ. ಹಂಗಾದ್ರೆ ಮುಂದಿನ ಕಾರ್ಯಕ್ರಮ ಹೆಂಗ್ರಪ್ಪ ಮಾಡೋದು? ನಿಮ್ದೇ ಕಾರ್ಯಕ್ರಮ ತಾನೇ, ಲೇಟ್ ಆಗಲ್ವಾ? ಓಕೆ, ಎರಡು ಸಂದೇಶ ಮಾತ್ರ ತಗೊಳ್ತೀವಿ. ಓಕೆ, ಯಾಕೆಂದ್ರೆ ಕೇಳಿದ್ರು ಗಂಟೆ ನಮ್ಗೆ ಆಸ್ತಿ, ಹಂಗ ನೀವು ಬೇಸರ ಮಾಡಬಾರ್ದು ಅಂತ. ಓಕೆ, ಎಸ್ ಎಸ್ ಮುದಿಗೌಡರು ಇನಾಮ ಹೊಂಗಲ ಸವದತ್ತಿಯಿಂದ ಕಾರಣಾಂತರದಿಂದ ಇಷ್ಟು ದಿವಸ ರೇಡಿಯೋ ಕೇಳಲಿಲ್ಲ ರೀ, ರೇಡಿಯೋ ಒಗಟು ಕಾರ್ಯಕ್ರಮ ಕಾಯ್ತಾ ಇದ್ದೀರಿ. ಓಕೆ ವೆಲ್, ಹಾಗೆ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಮಂಡಗದ್ದೆ ಹೋಬಳಿ ಕಾರ್ಯಕ್ರಮಗಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಎಸ್, ಓಕೆ, ನಾವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದಾಗ ಯಾವಾಗಲೂ ಅದನ್ನು ಮುಂದಕ್ಕೆ ಹಾಕಬಾರ್ದು, ತಕ್ಷಣ ಮಾಡಬೇಕು. ನಾಳೆ ಮಾಡುವ ಕೆಲಸ ಹಿಂದೆ ಮಾಡು, ಹಿಂದೆ ಮಾಡುವ ಕೆಲಸ ಈಗಲೇ ಮಾಡು, ಒಳ್ಳೆ ಕೆಲಸಗಳನ್ನು. ಇದು ಹಿರಿಯರು ಹೇಳಿರ್ತಕ್ಕಂಥ ಮಾತು. ಬಹುಶಃ ಶಾಲಾ ದಿನಗಳಲ್ಲಿ ಅದು ಎಸ್ ಎಸ್ ಎಲ್ ಸಿ ಅಂತ ಕಾಣುತ್ತೆ, ಓದ್ತಾ ಇರ್ಬೇಕಾದ್ರೆ. ಈಗ ನನಗೆ ಈ ಮ್ಯಾಥಮೆಟಿಕ್ಸ್ ಅಂದರೆ ಅರ್ಥ ಆಗಲ್ಲ, ಗಣಿತ ಇದೆಯಲ್ಲ ತಲೆ ಒಳಗೆ ಈಗಲೂ ಹೋಗಲ್ಲ ಬಿಡಿ. ಲೆಕ್ಕಾಚಾರ ಕೆಲವೆಲ್ಲ ಎಷ್ಟು ಲೆಕ್ಕಾಚಾರದಲ್ಲಿ ಇರ್ತಾರೆ, ನನಗೆ ಲೆಕ್ಕಾಚಾರವೇ ಗೊತ್ತಾಗಲ್ಲ, ಅದೇನೋ ವ್ಯವಹಾರಗಳು. ಈ ಅದರಲ್ಲಿ ಈ ಮ್ಯಾಥಮೆಟಿಕ್ಸಲ್ಲಿ ಅವಾಗ ಈ ಅಂಕಗಣಿತ, ರೇಖಾಗಣಿತ ಅಂತ ಎಲ್ಲ ಇತ್ತು. ಅದೇನೋ ರೇಖೆಗಳೆಲ್ಲ ತೊಗೊಂಡೋಗ್ಬೇಕು, ಅದೇನೋ 90 ಡಿಗ್ರಿಗೆ ಅದು ಇದು ಮಾಡಬೇಕು, ಬೀಜಗಣಿತ, ಅಂಕಗಣಿತ, ರೇಖಾಗಣಿತ, ಪೈಥಾಗೊರಸ್ ಪ್ರಮೇಯ, ಲಾಸ ಮಾಸ, ತಲೆ ಒಳಗೆ ಹೋಗ್ತಿರಲಿಲ್ಲ. ನಾನು ಹೇಳಿ ಕೇಳಿ ಮೊದಲನೇ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದೆ. ಅವಾಗ ನಮ್ಮ ಮೇಷ್ಟ್ರು ಶ್ರೀಧರ್ ಮಾಷ್ಟ್ರು ಅಂತಿದ್ದರು, ಅವ್ರು ಪಾಪ ತುಂಬ ಚೆನ್ನಾಗಿ ಪಾಠ ಮಾಡಿದ್ರು, ನನ್ನ ತಲೆಯೊಳಗೆ ಹೋಗ್ತಿರ್ಲಿಲ್ಲ. ನಾನು ಅಷ್ಟು ದಡ್ಡ ಏನು ಮಾಡೋಣ ಹೇಳ್ರಿ, ಇತಿಹಾಸ ಚೆನ್ನಾಗಿ ಹೋಗುತ್ತೆ ತಲೆಯೊಳಗೆ ನನಗೆ, ಬಟ್ ಇದು ಗೊತ್ತಾಗಲ್ಲ, ಏನು ಮ್ಯಾಥಮೆಟಿಕ್ಸ್ ಗೊತ್ತಾಗಲ್ಲ. ನೀವು ಪಾಣಿಪಟ್ ಕದನ ಕೇಳ್ಬೋದು, ಪ್ಲಾಸಿ ಕದನ ಕೇಳ್ಬೋದು, ಬಂಗಾಳ ವಿಭಜನೆ, ಅವೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾಪಕ ಇರುತ್ತೆ ಇಸ್ವಿಗಳು. ಅದು ನೋಡಿದ್ರೆ ಮಗ್ಗಿ ಸ್ವಲ್ಪ ಪರವಾಗಿಲ್ಲ, ಈ ಬೇರೆ ಗೊತ್ತಾಗಲ್ಲ. ಅವರು ಪಾಪ ಪಾಠ ಮಾಡ್ತಾ ಇದ್ರು ನಮ್ಮ ಶ್ರೀಧರ್ ಮಾಸ್ಟ್ರು. ನಂದೇನೋ ಭಾಳ ಬುದ್ಧ ಅಂತ ಅನ್ಕೊಂಡು ಅರ್ಥ ಆಯ್ತು ಅಂದರು. ನಾನು ದೊಡ್ಡ ಸ್ಕೇಲ ಮೊದಲನೇ ಮೆಂಚಲ್ಲ. ಹ್ಞೂ ಸರ್, ಹೌದಾ, ಬಾ ಇದನ್ನು ಬಿಡಿಸು ಅಂದರು. ಏನು ಹೇಳಬೇಕು ನಾನು? ಚಾಕ್ ಪೀಸ್ ಕೊಟ್ಟರು, ಎಲ್ಲ ಕಪ್ಪು ಬೋರ್ಡ್ ಅವಾಗೆಲ್ಲ ಇದ್ದಿದ್ದು ಗೊತ್ತಲ್ಲ, ನಿಮಗೆ ಗೊತ್ತಾಗಲಿಲ್ಲ. ಚಾಕ್ ಪೀಸ್ ಇಸ್ಕೊಂಡೆ. ಆಮೇಲೆ ಸರ್ ನೀವು ಪಾಠ ಏನೋ ಚೆನ್ನಾಗಿ ಮಾಡ್ತೀರಿ, ನನ್ನ ತಲೆಯೊಳಗೆ ಹೋಗಲಿಲ್ಲ ದಯವಿಟ್ಟು, ಅದಕ್ಕೆ ಮನೆ ಹತ್ರ ಏನಾದ್ರು ಬರ್ತೀನಿ, ಒಂಚೂರು ಹೇಳ್ಕೊಡಿ ಸರ್, ಇಲ್ಲೆಲ್ಲ ಹೇಳಿದ್ರೆ ಹುಡುಗರು ಹುಡುಗಿರೆಲ್ಲ ಇದ್ದಾರೆ, ಮರ್ಯಾದೆ ಪ್ರಶ್ನೆ ಅಂತಂಗೆ ಇದಕ್ಕಂತೆ. ಪಾಪ ಅವರು ಬೇರೆ ಬೇಸರ ಮಾಡ್ಕೊಳ್ಳಿಲ್ಲ, ಹೌದಾ, ಸರಿ ಆಯ್ತು ಹೋಗಿ ಕೂತ್ಕೋ ಅಂದು. ಆಮೇಲೆ ಸಾಯಂಕಾಲದ ಹೊತ್ತು ಹೋಗಿ ಹೇಳಿಸ್ಕೊಂಡು ಅವ್ರ ಮನೆಗೆ ಒಂದು ಅರ್ಧ ಗಂಟೆ ಅಂತೂ ಇತ್ತು. ಎಸ್ ಎಸ್ ಎಲ್ ಸಿ ಪೈಥಾಗೊರಸ್ ಪ್ರಮೇಯ, ಲಾಸ ಮಾಸ ಎಲ್ಲ ಮಾಡಿ ಗಣಿತ ಪಾಸ್ ಮಾಡಿದ್ ನಾವು. ಯಾಕೊಂದು ಗ್ಯಾಪ್ ಬಂತು ಹಚ್ಕೊಂಡೆ. ಓಕೆ, ಶುರು ಮಾಡೋಣ ಇವತ್ತಿನ ಒಗಟು ಕಾರ್ಯಕ್ರಮದ. ಎಸ್, ಎಂದಿನಂತೆ ಎರಡು ಒಗಟುಗಳು ಅವಸರ.

ಕೊಟ್ಬಿಟ್ರೆ ಎರಡು ಒಂದು ಸಫಿಷಿಯಂಟ್ ಉತ್ತರ ಸಿಗುತ್ತೆ, ಅಲ್ಲ ನಿಮಗೆ ಟೈಮ್ ಸಿಗುತ್ತೆ, ಒಂದು 8 ನಿಮಿಷ ಅಂತೂ ಟೈಮ್ ಸಿಗುತ್ತಲ್ವಾ. ಆಮೇಲೆ ಒಗಟುಗಳು ಕೂಡ ಸ್ವಲ್ಪ ಸುಲಭವಾದೇ ತಂದು, ಸ್ವಲ್ಪ ಏನು ಭಾರಿ ಸುಲಭ ಇದೆ ಬಿಡ್ರಿ, ಆಯ್ತಾ, ಭಾರಿ ಸುಲಭವಾದ ಒಗಟುಗಳನ್ನೇ ತಂದಿದ್ದೀರಿ. ಆರಾಮ್ಸೆ ಟಕ್ಕಂತ ಉತ್ತರ ಕೊಟ್ಬಿಡಬೇಕು ಅಂತ ಒಂದಕ್ಕೆ ಉತ್ತರ ಕೊಡಬೇಡ್ರಿ, ಒಂದಕ್ಕೆ ಉತ್ತರ ಕೊಟ್ಬಿಟ್ರೆ ನಾನು ನಿಮ್ಮ ಹೆಸರು ಯಾರಿಗೂ ಹೇಳೋದೇ ಇಲ್ಲ, ಆಮೇಲೆ ಬೈಕೊಂಡ್ರೂ ಪರವಾಗಿಲ್ಲ. ಏನಂತೀರಾ? ಇಲ್ಲ ಹಂಗೆ ಮಾಡಬೇಡಿ, ಎರಡಕ್ಕೂ ಉತ್ತರ ಕೊಡಿ. ಇವೆಲ್ಲ ಓಕೆನಾ? ಶುರು ಮಾಡೋಣ. ಜೋರಾಗಿ ಹೇಳ್ಬೇಕಲ್ಲ ಹ್ಞೂ ಅಂತ. ಹಾಂ, ಈಗ ಬಂತು ನೋಡ್ರಪ್ಪ ಆನ್ಸರ್, ಸ್ವಲ್ಪ ಜೋರಾಗಿ ಹೇಳ್ಬೇಕು ನೀವು. ಓಕೆ ರೈಟ್. ಮೊದಲೇ ಹೋಗ್ಬಿಟ್ಟು ಬರ್ತಾ ಇದೆ, ಜಲದಲ್ಲೇ ನನ್ನ ಜೀವನ, ಜಲದಲ್ಲೇ ನನ್ನ ಯೌವನ, ನನ್ನ ಅಂತ್ಯವು ಜಲದಲ್ಲೇ ಹೇಳುವಿರಾ ನಾನು ಯಾರೆಂದು. ಜಲದಲ್ಲೇ ನನ್ನ ಜೀವನ, ಜಲದಲ್ಲೇ ನನ್ನ ಯೌವನ, ನನ್ನ ಅಂತ್ಯವು ಜಲದಲ್ಲೇ ಹೇಳುವಿರಾ ನಾನು ಯಾರೆಂದು. ಇದು ಮೊದಲನೇ ಹೋಗ್ಬಿಟ್ಟು. ಇನ್ನು ಯಾರು ಏರಲಾರದ ಮರವನ್ನು ಏರುವೆನು ನಾನು, ಕರೆಯುವರು ನನ್ನನ್ನು ಸರಗೂರು ಕರಿಯಪ್ಪ ಎಂದು. ಹೇಳುವಿರಾ ನನ್ನ ನಿಜ ನಾಮಧೇಯವ? ಯಾರು ಇವರು? ಯಾರು ಏರಲಾಗದ ಮರವನ್ನು ಏರುವೆನು ನಾನು, ಕರೆಯುವರು ನನ್ನನ್ನು ಸರಗೂರು ಕರಿಯಪ್ಪ ಎಂದು. ಹೇಳುವಿರಾ ನನ್ನ ನಿಜ ನಾಮಧೇಯವ? ಒಂದೊಂದು ಒಗಟನ್ನ ಎರಡೆರಡು ಸಲ ಹೇಳಿದ್ದೀನಿ, ಈಗ ಎರಡು ಒಗಟನ್ನ ಇನ್ನೊಂದ್ಸಲ ಹೇಳ್ತೀನಿ. ಆಮೇಲೆ ತಿರ್ಗಾ ನಂಗೆ ಕೇಳಲಿಲ್ಲ, ಯಾರೋ ಬಂದಿದ್ರು, ಮೊಬೈಲ್ ಹಂಗಾಗಿತ್ತು ಅಂದ್ರೆ ಏನು ಮಾಡಬೇಕು? ಅನಿವಾರ್ಯ ಆದಾಗ ಒಂದ್ಸಲ ಹೇಳ್ತಿದ್ದೆ, ಅದೇ ಅಭ್ಯಾಸ ಮಾಡ್ಕೊಬಿಡ್ರಿ. ಓಕೆ, ಎಸ್. ಜಲದಲ್ಲೇ ನನ್ನ ಜನನ, ಜಲದಲ್ಲೇ ನನ್ನ ಯೌವನ, ನನ್ನ ಅಂತ್ಯವು ಜಲದಲ್ಲೇ ಹೇಳುವಿರಾ ನಾನು ಯಾರೆಂದು. ಯಾರು ಏರಲಾರದ ಮರವನ್ನು ಏರುವೆನು ನಾನು, ಕರೆಯುವರು ನನ್ನನ್ನು ಸರಗೂರು ಕರಿಯಪ್ಪ ಎಂದು. ಹೇಳುವಿರಾ ನನ್ನ ನಿಜ ನಾಮಧೇಯವ? ಎರಡಕ್ಕೂ ಉತ್ತರ ಕೊಡಿ, 9481577200 ಯೋಚನೆ ಮಾಡಿ. ಎರಡಕ್ಕೂ ಆ ಒಗಟಿನಲ್ಲೇ ಉತ್ತರ ಇದೆ, ಆ ಥರ ಮಾಡ್ಕೋಬೇಡಿ. ಓಕೆ ಓಕೆಲಾ ರೈಟ್.

ಸಮಯ 10:47. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದರೆ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ ಮೂಡು ಬರ್ತಾರಂತಹ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನಾವು ಕೇಳಿದಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572602000

ಎಸ್, ನಿಮ್ ಉತ್ತರಗಳೆಲ್ಲ ಹೇಗ್ ಬಂತು ಅಂದ್ರೆ, ನೆನೆ ಕೊಹ್ಲಿ ಸೆಂಚುರಿ ಬಾರಿಸಿದ್ರಲ್ಲ ಆರ್ ಸಿ ಬಿ ಪರವಾಗಿ ಅಲ್ವಾ, 3 ಸಿಕ್ಸರ್ 11 ಬೌಂಡ್ರಿ 60 ಚೆಂಡಿಗೆ 105 ರನ್ ಅಮೋಘವಾಗಿ ಬಾರಿಸಿದ್ರಲ್ಲ, ಆ ರೀತಿ ಬಂದಿದ್ಯಾಪ ನಿಮ್ದೆಲ್ಲ ಉತ್ತರಗಳು. ಅಬ್ಬಾ ಅಬ್ಬಾ, ಅದು ಉತ್ತರ ಓದೋದಕ್ಕೆ ಒಂದ್ ಗಂಟೆ ಬೇಕು ಅಂತ ಹೆದರಿಕೆ ಆಗುತ್ತೆ. ನೋಡೋಣ ಇದರಲ್ಲಿ ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ನೋಡೋಣ. ಎರಡೆರಡು ಉತ್ತರಗಳು ಒಗಟಿಗೆ. ಎಸ್, ಓಕೆ ಓಕೆ ಓಕೆ ಓಕೆ. ಸರಿಯಾದ ಉತ್ತರವನ್ನು ಯಾರೇ ಕೊಟ್ಟಿದ್ದಾರೆ ನೋಡೋಣ ಅಂತ. ಓಕೆ, ಹೊನ್ನೂರು ಅಲಿ ಹನುಮಂತಪುರ ಜಗಳೂರಿಂದ. ಹಾಗೇನೇ ಆಯ್ತು, ಈಗ ಒಂದು ಉತ್ತರ ಕೊಟ್ಟರು ಓದ್ಬಿಡ್ತೀನಿ, ಯಾಕಂದ್ರೆ ನಮ್ಗೆ ಕೇಳಿದ್ರು ಮತ್ತೆ ನಾವು ಒಂದು ಉತ್ತರ ಕೊಟ್ಟಿದ್ದೆ ಓದಲಿಲ್ಲ ಅಂತೇಳಿ. ನಮ್ಮ ಆಕಾಶವಾಣಿ ಭದ್ರ ನನ್ನ ಮೇಲೆ ಬೇಜಾರಾದ್ರೆ ಪರವಾಗಿಲ್ಲ, ಆಕಾಶವಾಣಿ ಭದ್ರಾವತಿ ಮೇಲೆ ಬೇಜಾರಾಗ್ಬಿಟ್ಟಾರು ಅಂತ ಅಷ್ಟೇ, ಏನಿಲ್ಲ. ಓಕೆ, ಹಂಗೆ ಮಾಡ್ಕೊಬಿಡ್ರೆ. ನಿರಂಜನ್ ಬೆನಕನಹಳ್ಳಿ ಹೊನ್ನಾಳಿಯಿಂದ. ಓಕೆ, ಹಾಗೇನೆ ಇನ್ನು ಉಮಾ ಮೋಹನ್ ಮುರಳಿ ಜೋಗಿ ಮಠೆ ರಸ್ತೆ 1ನೇ ಚಿತ್ರದುರ್ಗ ವ್ಯಾಲ್. ಎಲ್ಲ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಿ. ಹಾಗೇನೆ ಮಂಜುಳಾ ಜನ್ನಾಪುರದಿಂದ ರಾಧಿಕಾ ಶ್ರೀರೇಖಾಂಧ್ರದ ಅಕ್ಷಯ ಅನ್ವಯ ಪಾರ್ಥಸಾರ ಜಯನಗರ ಶಿವಮೊಗ್ಗದಿಂದ ಗೋಡ್. ಹಾಗೇನೆ ಇನ್ನು ಮುದಿಗೌಡರು ಇನಾಮಹೊಂಗಲ ಸವದತ್ತಿ ನೇವಿ ಡಿಸೋಜ ರಾಜನಗರ ಶಿವಮೊಗ್ಗದಿಂದ ಗೋಡ್. ಹಾಗೇನೆ ಇನ್ನು ಎಸ್ ಎಲ್ ಅಶೋಕ್ ಎಸ್ ಎಲ್ ಶಿವಮೊಗ್ಗ ಗೋಡ್. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಫೈನ್ ಫೈನ್. ಪ್ರಯತ್ನ ಪಟ್ಟಿದ್ದಾರೆ ಪಾಪ, ಇಲ್ಲ ಪ್ರಯತ್ನ ಸಾಗಿದೆ ನಮ್ಗೆ ಕೇಳಿದ್ರು. ರೈಟ್, ಮುರಳೀಧರ್ ಶಿವಮೊಗ್ಗದಿಂದ ಗೋಡ್. ಡ್ಯಾನ್ಸ್ ಮಾಡ್ಕೊಂಡು ಉತ್ತರ ಕೊಟ್ರ ಮುರಳೀಧರ್ ಅವರೇ. ನಾಗಶ್ರೀ ಜಯಂತಿ ಗಣಪತಿ ನಿಗ್ರಹ ಬೇರ್ಗಡದಿಂದ ಪುಟಿ ಗೋಡ್. ಹಾಗೇನೆ ಇನ್ನು ಶಿವಮೊಗ್ಗದಿಂದ ಉಡುಗಣಿ ಭಾಗ್ಯ ವಿಜಯ್ ಕುಮಾರ್ ಅವರು. ಆಮೇಲೆ ಬಿ ಸತ್ಯನಾರಾಯಣ ಜಯ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಗೋಡ್. ಇಂಗ್ಲೀಷಲ್ಲಿ ಕಳಿಸ್ಬಿಡ್ತೀರಾ, ಆಗಲ್ಲ, ಓದೋದಕ್ಕೆ ಕಷ್ಟ ಆಗುತ್ತೆ, ದಯಮಾಡಿ ಕನ್ನಡದಲ್ಲಿ ಕಳಿಸಿ. ಏನು ಈಗ ನೀವು ಬರೆದು ಕಳಿಸಿರ್ತೀರಿ, ನಾವೇನೋ ದೆಬ್ಬೆ ಬೆಬ್ಬೆ ಬೆಬ್ಬೆ ಅಂದ್ಬಿಟ್ರೆ ಸರಿ ಹೋಗಲ್ಲ. ಕನ್ನಡದಲ್ಲಿ ಎರಡೇ ಎರಡು ಶಬ್ದ ಕಳಿಸಿ ಸಾಕು, ಖುಷಿಯಾಗ್ಬಿಡುತ್ತೆ. ಓಕೆ, ರೇಣುಕಾ ಡಿ ಶಿವಮೊಗ್ಗದಿಂದ ಫೈನ್. ಮತ್ತು ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪ್ಪಲ್ ಯೋಡ್ ಜನ್ನಾಪುರ. ಮಮತಾ ಭದ್ರಾವತಿಯಿಂದ ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಗೋಡ್. ಹಾಗೇನೆ ಇನ್ನು ಗೌರಮ್ನವರು ಹಾವೇರಿಯಿಂದ ಫೈನ್, ಇಲ್ಲ. ಇನ್ನು ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು. ರಾಧಾ ಅವರು ನಿದಿಗೆಯಿಂದ ಗೋಡ್. ಹಾಗೇನೆ

ಇನ್ನು ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ನಿಂದ ಉಮಾದೇವಿ ಅವರು, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾ ಇಸ್ ಗುಡ್, ಹಾಗೆಯೇ ರಾಘವ ಮಣಿಯಾಳಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ಫೈನ್ ಫೈನ್. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಫೈನ್. ಹಾಗೆಯೇ ಇನ್ನು ಮಹೇಶ್ ಹೊಸೂರು ಗುಡ್, ಏನೋ ಕಳಿಸ್ಬಿಡ್ತೀರ ಪರ್ಲಿಗೆ, ಅದು ನಿಮ್ಮ ಸಂದೇಶಗಳು ನಿಮಗೂ ಬಂದ್ಬಿಡುತ್ತೆ ನೋಡಿ, ಅಷ್ಟೇ ಇನ್ನೇನಿಲ್ಲ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಗುಡ್. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಫೈನ್. ಹಾಗೆಯೇ ಇನ್ನು ಇಲ್ಲ, ಪ್ರಯತ್ನಗಳು ಸಾಗಿದೆ ನಮ್ಗೆ ಕೇಳೋದ್ರದ್ದು, ತುಂಬ ಚೆನ್ನಾಗಿ ಪ್ರಯತ್ನ ಮಾಡಿದೆ. ಶಾಂತಾಚಾರ್ಯ ಬಡಗೇರ್ ಕೊಕ್ಕನವರು ಹರಿಹರದಿಂದ ಫೈನ್. ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ. ಹಾಗೆಯೇ ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಗುಡ್. ಇಲ್ಲ, ಪ್ರಯತ್ನ ಚೆನ್ನಾಗಿದೆ, ಉತ್ತರ ತಪ್ಪಾಗ್ಬಿಟ್ಟಿದೆ. ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರದಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು. ಶಿವಮೊಗ್ಗದಿಂದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಗುಡ್. ಇನ್ನು ಕೆ ಶಿವಾನಂದಪ್ಪ ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದ್ರ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ. ಹಾಗೆಯೇ ಇನ್ನು ಕಲ್ಪನಾ ಹೊನ್ನಾಳಿಯಿಂದ ಚೇತನ್ ಗುಡ್. ಚೇತನ್ ಎಲ್ಲಿ, ಯಾವ ಊರು, ಊರೇ ಕಳಿಸಿರಲ್ಪ, ಊರ ಹೆಸರು ಊರು ಉತ್ತರ ಕಳಿಸ್ಬೇಕಲ್ವಾ, ಕಳಿಸಿ ಕಳಿಸಿ. ಓಕೆ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಗುಡ್. ಹಾಗೆಯೇ ಇನ್ನು ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಫೈನ್. ಪವನ್ ಸಿದ್ದಾಪುರ ಉತ್ತರ ಕನ್ನಡ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ. ಗುರುಗಳೇ, ಶಾಲೆ ಅಂದಮೇಲೆ ಬುದ್ಧಂತ ದಡ್ಡ ಹುಡುಗರು ಇದ್ದೇ ಇರ್ತಾರೆ, ಅದರಲ್ಲಿ ನಾನು ದಡ್ಡ ಹುಡುಗ ಅಂತ ತಿಳ್ಕೊಳ್ಳಿ. ಅದಕ್ಕಾಗಿ ನೀವು ಹೋಗ್ಲಿ ಬಿಡು ಅಂತ ಕಡೆ ಪಕ್ಷ ಗ್ರೇಸ್ ಮಾಡಿಸ್ಕೊಟ್ಟು ಪಾಸ್ ಮಾಡಿ ಮುಂದಕ್ಕೆ ದಬ್ಬಣ ಅಂತ ನೀವು ಮನಸ್ಸು ಮಾಡಿದ್ರೆ ಸಾಕು ಗುರುಗಳು. ಯಾರು ಕಳ್ಸಿ, ಉಮೇಶ್ ಸರಿಯಲ್ಲೇ ಈ ಸ್ವಾಮಿ ಕಷ್ಟಪಟ್ಟು ಓದಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಡಿತೀರಲ್ರಿ, ಉತ್ತರ ನೋಡದ ನೋಡಿದ್ರ ಎರಡಕ್ಕೂ ಸರಿ ಉತ್ತರ ಕೊಟ್ಟಿದ್ರಲ್ಲ, ಇನ್ನೇನು ಗ್ರೇಸ್ ಮಾರ್ಕ್ಸ್, ಭಾರಿ ಇದ್ರ ನೀವು, ನಾನೇನು ಅನ್ಕೊಂಡ್ಬಿಟ್ಟಿದ್ದೆ ಉಮೇಶ್. ಜ್ಯೋತಿ ರಾಜಶೇಖರ್ ಸಿದ್ದ ರುಡನಗರ ಭದ್ರಾವತಿ ಗುಡ್. ಇಲ್ಲ, ಪ್ರಯತ್ನ ಚೆನ್ನಾಗಿದೆ. ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಗುಡ್. ಓಕೆ, ಸಾಯಿ ಪ್ರಿಯಾ ಅಂತ ಹೇಳಿ ಕೇರಳದ ತ್ರಿಸೂರ್ ಜಿಲ್ಲೆಯಿಂದನಾ, ಫೈನ್. ಓ, ಇತ್ತೀಚೆ ಅಲ್ಲಿ ತನಕ ಹೋಗ್ತಾ ಇದೆಯೋದು ನಮ್ದು ಆಕಾಶವಾಣಿ ಭದ್ರಾವತಿ, ವೆರಿ ಫೈನ್ ವೆರಿ ಫೈನ್. ಬಹಳ ಖುಷಿ ಆಯ್ತು ಬಿಡ್ರಿ, ಕೇರಳದ ತ್ರಿಶೂರ್ ಜಿಲ್ಲೆಯಿಂದ ಸಾಯಿ ಪ್ರಿಯಾ ಅವರು. ಓಕೆ, ಒಂದು ಕುತ್ರ ಕೊಟ್ಟಿದ್ದೀರಿ, ಈಗ ಯಾರ್ಯಾರು ಒಂದು ಕುತ್ರ ಕೊಟ್ಟಿರ್ತೇವೆ ಎಲ್ಲದ್ದು ಹೇಳ್ತಾ ಇದ್ದೀನಿ, ಎರಡು ಕುತ್ರ ಕೊಟ್ಟಿರೋದು ಮಾತ್ರ ಗುಡ್ ಅಂತ ಇದ್ದೀನಿ. ಇನ್ನೊಂದು ಪ್ರಯತ್ನ ಪಡಿ ಸಾಯಿ ಪ್ರಿಯಾ ಅವರೇ. ಓಕೆ, ಹಾಗೇನೆ ಇನ್ನು ರೇಖಾ ಅವರು ಬೆಂಗಳೂರಿನಿಂದ. ಓಕೆ, ಮತ್ತೆ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಗುಡ್. ನಾಗೇಂದ್ರ ಗುಂಡಮ್ಮ ಏನದು ದೊಡ್ಡ ಉಲ್ಲಾಟ್ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ. ಓಕೆ, ಹಾಗೆಯೇ ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ. ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಫೈನ್. ಮೋನಿಷಾ ಚೈತನ್ಯ ತರೀಕೆರೆಯಿಂದ ಗುಡ್. ಪ್ರಯತ್ನ ಚೆನ್ನಾಗಿದೆ ಕೆಲವ್ರದ್ದೆಲ್ಲ. ಹಾಗೇನೆ ಇನ್ನು ಪುಷ್ಪ ವಿನೋಬ್ ನಗರ ಶಿವಮೊಗ್ಗದಿಂದ ಗುಡ್. ಏನ್ ಕೆಲವೆಲ್ಲ ಏನ್ ಮಾಡ್ತಿರೋ ಗೊತ್ತಾ, ನಾಲ್ಕನಾಲ್ಕು ಐದೈದು ಉತ್ತರ ಕಳಿಸ್ಬಿಡ್ತಾರೆ, ಯಾವ್ದಾರು ಆಯ್ಕೆ ಮಾಡ್ಕೊಳ್ಳಿ ಅತ್ಲಾಗ ಅವರು ಅಂತ. ಹಂಗ್ ಮಾಡ್ಬೇಡ್ರಿ, ನಿಮ್ ಬಗ್ಗೆ ನೀವು ಕಾನ್ಫಿಡೆಂಟ್ ಇಟ್ಕೊಂಡು ಎರಡೇ ಉತ್ತರ ಕೊಡಿ, ಅದು ತಪ್ಪಾಗ್ಲಿ ಪರವಾಗಿಲ್ಲ, ಗೊತ್ತಾಯ್ತೇನ್ರಿ. ನಾಲ್ಕನಾಲ್ಕು ಐದೇ ಉತ್ತರ ಕೊಟ್ರೆ ಯಾರು ಅದ್ರಲ್ಲಿ ಸರಿ ಇದ್ದೇ ಇರ್ತಾರೆ, ಎರಡಾರು ಆಯ್ಕೆ ಮಾಡ್ಕೊಂಡು ತಂದ್ಬಿಡತ್ಲ ಪಾಸ್ ಆಗ್ಬಿಡ್ತೀವಿ ಅಂತ. ಭಾರಿ ಪ್ರಸೆಂಟ್ ಇದ್ರ ನೀವು ಕೇಳಿದ್ರು ಬಬ್ಬಬ್ಬಬ್ಬಬ್ಬ. ಓಕೆ, ವಿಶ್ವಾಸ ಒಳಗ ಗುಡ್. ಹಾಗೇನೆ ಇನ್ನು ಮಂಜುಳಾ ಜನಾರ್ದನ್ ರೇಟ್ ಭೂತಂಗಡಿ ಭದ್ರಾವತಿಯಿಂದ ಗುಡ್.
ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ

ಅನಿತಾ ಅನಿತಾ ಹಾಗೂ ಕುಟುಂಬದವರು ಫೈನ್ ಫೈನ್. ಕೆಪಿ ದಿನೇಶ್ ಭಟ್, ರಚನಾ ಭಟ್, ಆದಿತ್ಯ ಭಟ್, ಕೋರಿ ಮಂಡಗದ್ದೆ ಹೋಬಳಿ ಗೋಡ್, ಮತ್ತೆ ಶಿವಮೊಗ್ಗ ತಾಲೂಕು ಕೊರಗಿರವನಿಂದ ಬಸವರಾಜ್, ಶ್ರೀಧರ್ ಹಾಗೂ ಸ್ನೇಹ ಫೈನ್. ಇನ್ನು ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು ಫೈನ್. ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ. ಹಾಗೇನೆ ಇನ್ನು ಸರೋಜಾ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ್ ಆರಾಧ್ಯ, ರಶ್ಮಿ ಆರಾಧ್ಯ, ನಿರಂಜನ ಆರಾಧ್ಯ, ಹೊಸಕೆರೆ ಫೈನ್. ಮಂಜುಳಾ ಶ್ಯಾಮ್, ಸುರೇಶ್, ಹರ್ಷ, ಬಿ ಹೆಚ್ ರಸ್ತೆ, ಭದ್ರಾವತಿ ಗುಡ್. ವಾಸುಕಿ ವಿಜಯಲಕ್ಷ್ಮಿ ಫ್ರಮ್ ಸಾಗರ್ ಫೈನ್ ಫೈನ್. ಎಲ್ಲಿ ಉತ್ತರನೇ ಬರಲಿಲ್ವಲ್ಲ. ಹನುಮಂತಪ್ಪ ಮಡಿವಾಳ, ಜಗಳೂರು ಗುಡ್. ಬೃಂದಾ ರವೀಂದ್ರ ನಗರ ಶಿವಮೊಗ್ಗದಿಂದ. ಮೂಡ್ಲ ವಿಟ್ಲಾಪುರದಿಂದ ಪದ್ಮಾ ಶ್ರೀಧರ ಪನ್ನಗಟ್ಟಿ ಅನಂತಕುಮಾರ್ ಓಕೆ ಫೈನ್. ಅಲ್ಲಪ್ಪ ನೀವು ದಾವಣಗೆರೆಯಿಂದ ಚಂದಿಕಾ ನೇರ್ಲಗುಂಡಿ ಗೋಡ್ ಓಕೆ. ಸಾಧ್ಯವಷ್ಟು ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನೀವು ಸಂದೇಶವನ್ನು ಕಳಿಸ್ಬೇಕು ನೋಡಿ. 9481512607200 ಸಂದೇಶವನ್ನು ಕಳಿಸ್ಬೇಕು ಓಕೆ. ಇದಕ್ಕೆ ಸಂದೇಶ ಕಳಿಸಿದ್ರೆ ಮಾತ್ರ ರೀಚ್ ಆಗುತ್ತೆ. 9481512607200 ಓಕೆ. ಅಲ್ಲ ಆಯ್ತು, ಎಲ್ಲ ಆಲ್ಮೋಸ್ಟ್ ಆಲ್ ಸರಿಯಾಗಿ ಉತ್ತರ ಕೊಟ್ಟಿದ್ರಿ. ಒಂದಕ್ಕಂತೂ ಗೊತ್ತೇ ಗೊತ್ತಿದೆ, ಇನ್ನು ಎರಡಕ್ಕೆಲ್ಲ ಉತ್ತರ ಕೊಟ್ಟಿರೋದೆಲ್ಲ ಹೆಸರುಗಳನ್ನು ಕೂಡ ಬಿಟ್ಟಿಲ್ಲ, ಯಾರ್ದು ಕೂಡ, ಎಲ್ಲರದ್ದು ಹೇಳಿದ್ದೀನಿ. ಏನು ಅಂತಂದ್ರೆ, ಮೊದಲನೇದಕ್ಕೆ ಜಲದಲ್ಲೇ ನನ್ನ ಜನನ, ಜಲದಲ್ಲೇ ನನ್ನ ಯೌವನ, ನನ್ನ ಅಂತ್ಯವೂ ಜಲದಲ್ಲೇ, ಹೇಳುವಿರಾ ನಾನು ಯಾರೆಂದು ಅಂದ್ರೆ ಉಪ್ಪಿ ಹೇಳ್ತಾರೆ. ಆಯ್ತಾ, ಇನ್ನು ಯಾರು ಏರಲಾಗದ ಮರವನ್ನು ಏರುವೆನು ನಾನು, ಕರೆಯುವರು ನನ್ನನ್ನು ಸರುಗೂರು ಕರಿಯಪ್ಪ ಎಂದು, ಹೇಳುವಿರಾ ನನ್ನ ನಿಜ ನಾಮಧೇಯವ ಅಂತಂದ್ರೆ ಇರುವೆಗೆ ಸರುಗೂರು ಕರಿಯಪ್ಪ ಅಂತ ಇರುವೆಗೆ ಹೇಳ್ತಾರೆ ಓಕೆ ಅಲ್ಲ. ಎಸ್, ಈಗ ಮುಂದಿನ ಎರಡು ಒಗ್ಗಟ್ಟನ್ನ ಹೇಳಿದಂತೆ ಅಲ್ವಾ, ಶುರು ಮಾಡುವ. ಎಸ್ ಓಕೆ, ರೆಡಿ ಇರ್ತೀರ ನೀವಲ್ಲ, ನಾನು ರೆಡಿ ಆಗ್ಬೇಕಷ್ಟೇ. ಕಪ್ಪುಂಟು ಕಸ್ತೂರಿ ನಾನಲ್ಲ, ಬಿಳುಪುಂಟು ಸುಣ್ಣ ತಾನಲ್ಲ, ನೀರುಂಟು ನನ್ನೊಳಗೆ ಬಾವಿ ತಾನಲ್ಲ, ರೆಕ್ಕೆಯುಂಟು ಪಕ್ಷಿಯಂತೂ ನಾನು ಅಲ್ಲವೇ ಅಲ್ಲ, ಬಲ್ಲಿದರೆ ಸರಿಯಾಗಿ ಹೇಳಿ ನಾನು ಯಾರೆಂದು. ಕಪ್ಪುಂಟು ಕಸ್ತೂರಿ ನಾನಲ್ಲ, ಬಿಳುಪುಂಟು ಸುಣ್ಣ ತಾನಲ್ಲ, ನೀರುಂಟು ನನ್ನೊಳಗೆ ಬಾವಿ ತಾನಲ್ಲ, ರೆಕ್ಕೆಯುಂಟು ಪಕ್ಷಿಯಂತೂ ನಾ ಅಲ್ಲವೇ ಅಲ್ಲ, ಬಲ್ಲಿದರೆ ಸರಿಯಾಗಿ ಹೇಳಿ ನಾನು ಯಾರೆಂದು. ಇದು ಮೊದಲನೇ ಹೋಗ್ಬಿಟ್ಟು ಓಕೆ. ಎರಡನೇ ಹೋಗ್ಬಿಟ್ಟು, ಒಂದು ಕೊಂಬಿನ ಗೂಳಿ ನಾನು, ನನ್ನ ತಲೆಯಲ್ಲಿದೆ ಮುಳ್ಳು, ಹೇಳಿ ನನ್ನ ಹೆಸರ. ಒಂದು ಕೊಂಬಿನ ಗೂಳಿ ನಾನು, ನನ್ನ ತಲೆಯಲ್ಲಿದೆ ಮುಳ್ಳು, ಹೇಳಿ ನನ್ನ ಹೆಸರ ಓಕೆ. ಎರಡೆರಡು ಸಲ ಹೇಳಿದ್ದೀನಿ ಹೋಗ್ಬಿಟ್ಟು, ಈ ಎರಡನ್ನೂ ಸಹ ಇನ್ನೊಂದ್ಸಲ ಹೇಳ್ತೀನಿ. ಕಪ್ಪುಂಟು ಕಸ್ತೂರಿ ನಾನಲ್ಲ, ಬಿಳುಪುಂಟು ಸುಣ್ಣ ತಾನಲ್ಲ, ನೀರುಂಟು ನನ್ನೊಳಗೆ ಬಾವಿ ತಾನಲ್ಲ, ರೆಕ್ಕೆಯುಂಟು ಪಕ್ಷಿಯಂತೂ ನಾ ಅಲ್ಲವೇ ಅಲ್ಲ, ಬಲ್ಲಿದರೆ ಸರಿಯಾಗಿ ಹೇಳಿ ನಾನು ಯಾರೆಂದು. ಒಂದು ಕೊಂಬಿನ ಗೂಳಿ ನಾನು, ನನ್ನ ತಲೆಯಲ್ಲಿದೆ ಮುಳ್ಳು, ಹೇಳಿ ನನ್ನ ಹೆಸರ ಓಕೆ. ಎರಡು ಒಗಟನ್ನು ಕೂಡ ಮೂರು ಸಲ ಹೇಳಿದ್ದೀನಿ. ನೀವು ನಮ್ಮ ವಾಟ್ಸಾಪ್ ಸಂಖ್ಯೆ ಮಾತ್ರ ಕಳಿಸ್ಬೇಕು ಉತ್ತರನ, ಅವಾಗ ನಾನು ಉತ್ತರ ತಗೊಂಡು ಹೇಳಕ್ಕೆ ಸಾಧ್ಯ ಆಗುತ್ತೆ. 9481512607200 ಓಕೆ ಅಲ್ಲ. ಯೋಚನೆ ಮಾಡಿ, ಈ ಒಗಟಿನಲ್ಲೇ ಉತ್ತರ ಇದೆ. ಬಹಳ ಸಿಂಪಲ್ ಅಂದ್ರೆ ಬಹಳ ಸಿಂಪಲ್ ಓಕೆ. ಲೆಟ್ ಅಸ್ ಸ್ಟಾರ್ಟ್ ನಾವು.

ಸಮಯ 10 ಗಂಟೆ 39 ನಿಮಿಷ 18:19:20 ಆಗಿದೆ. ಕೇಳಿದ್ರೆ ನೀವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ ಮೂಡು ಬರ್ತದೆ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ಈಗಾಗಲೇ ಒಗಟನ್ನು ಕೇಳಿದೆ. ನೀವು ಉತ್ತರಿಸಬೇಕಾದ ವಾಟ್ಸ್ಆಪ್ ಸಂಖ್ಯೆ 9481572602600.

ಮತ್ತೆ ವಿರಾಟ್ ಕೊಹ್ಲಿ ಶತಕನೇ ಜ್ಞಾಪಕಕ್ಕೆ ಬರುತ್ತೆ. 3 ಸಿಕ್ಸರು ಅನ್ನೋ ಬೌಂಡ್ರಿ ಹಂಗೆ ಬಂದಿದೆ, 79 ಉತ್ತರಗಳು ಬಂದಿದ್ದಾವೆ. ಇನ್ನೇನು ಎಲ್ಲ ಒಂದಂತೂ ಸರಿಯಾಗಿ ಉತ್ತರ ಕೊಟ್ಟೇ ಕೊಟ್ಟಿರ್ತೀರಿ. ಓಕೆ, ಸಾಧ್ಯದಷ್ಟು ಬೇಗ ಬೇಗ ಓದಕ್ಕೆ ಪ್ರಯತ್ನ ಪಡೋಣಂತೆ. ಎಸ್, ಹನೂರ್ ಅಲಿ ಹನುಮಂತಪುರ ಜಗಳೂರಿನಿಂದ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಮಂಜುಳಾ ಚನ್ನಾಪುರ. ಹಾಗೆಯೇ ಇನ್ನು ಗೌರಮ್ಮ ಹಾವೇರಿ, ಇಲ್ಲ ಪ್ರಯತ್ನ ಸಾಗಿದೆ, ಪ್ರಯತ್ನ ಸಾಗಿದೆ. ಹಾಗೆಯೇ ಇನ್ನು ಇಲ್ಲ ಇಲ್ಲ ಇಲ್ಲ ಇಲ್ಲ. ವೀಣಾ ಸತೀಶ್ ಕುಮಾರ್ ಬೆಂಗಳೂರಿನಿಂದ, ಮೋನಿಷಾ ಚೈತನ್ಯ ತರೀಕೆರೆಯಿಂದ ಗುಡ್. ಹಾಗೆಯೇ ದೀಪಾ ಸಂಜೀವ ಕುಮಾರ್ ಫೈನ್. ರಾಧಾ ನಿರ್ಗೆಯಿಂದ ಗುಡ್. ಸುರೇಶ್ ಶಿವಮೊಗ್ಗದಿಂದ, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ರೇಖಾ ಯಲಹಂಕದಿಂದ ಗುಡ್. ಬಿ ಸತ್ಯನಾರಾಯಣ್ ಜಯೇಶ್ ಪಟೇಲ್ ಬಡಾವಣೆ ಶಿವಮೊಗ್ಗ, ರಂಗರಾಮೇಗೌಡ ಮಲವಗೊಪ್ಪದಿಂದ, ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅಲ್ಲ ಗುಡ್ ಗುಡ್. ಮಹೇಶ್ ಹೊಸೂರಿನಿಂದ ಗುಡ್. ಹಾಗೆಯೇ ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ಓಂ ಶ್ರೇಯಸ್ ಮನಸ್ವಿನಿ ತರೀಕೆರೆಯಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ಎಲ್ಲಿ ಬರುತ್ತೆ ಶೆಟ್ಟಿಕೊಪ್ಪ ಅದು ಒಂಚೂರು ನೋಡಿ ಶೆಟ್ಟಿಕೊಪ್ಪ ಎಲ್ಲಿ ಬರುತ್ತೆ ಅಂತ. ಯಾಕೆಂದ್ರೆ ಒಂದೊಂದೇ ಊರಿನವು ಮೂರು ನಾಲ್ಕು ಕಡೆ ಇರ್ತವೆ, ಹಂಗಾಗಿ ಕೇಳಿದೆ. ಆಯ್ತಾ, ಚೇತನ್ ನಾಗಮಂಗಲ ಮಂಡ್ಯದಿಂದ ಗುಡ್.

ನೋಡ್ರಿ, ಈಗ ನಾನು ಏನೇ ಮಾತಾಡೋದು ಅದೊಂದು ದೊಡ್ಡ ಇಶ್ಯೂ ಆದಾಗ ಆಗ್ಬಿಡುತ್ತೆ. ಗುರುಗಳೇ, ನೀವು ಒಂದ್ಸಾರಿ ಗುಡ್ ಅಂದ್ಬಿಟ್ರೆ ನಮ್ಗೆ ಒಂದು ತಿಂಗಳು ಖುಷಿ ಆಗುತ್ತೆ. ಅದು ಒಳ್ಳೆ ಕತೆ ಕಟ್ರಪ್ಪ ನಿಮ್ದು. ಉತ್ತರ ಸರಿಯಾಗಿ ಕೊಟ್ಟಿದ್ದೀರಾ ಎರಡಕ್ಕೂ? ಆ ಫೈನ್ ಕೊಟ್ಟಿದ್ದೀರಲ್ಲ, ಗುಡ್. ಜೀವ್ ರೋಟಿ ಜೀ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಒಳ್ಳೆ ಕತೆ ಕಟ್ರಪ್ಪ ನಿಮ್ದು. ಭೋಪ ವೆಂಕಟೇಶ್, ಬೋಧನಹಳ್ಳಿ, ಬೋಧನ ಹೊಸಹಳ್ಳಿಯಿಂದ. ಓಕೆ. ಇನ್ನು ಜ್ಯೋತಿ ರಾಜಶೇಖರ್, ಸಿದ್ಧಾರ್ಥ ನಗರ ಭದ್ರಾವತಿಯಿಂದ, ಗುಡ್. ಹಾಗೆಯೇ ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಫೈನ್ ಫೈನ್. ಸುಭಾನ್ ಕೋವರಿ, ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಉಮಾದೇವಿ, ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ, ಗುಡ್. ಸುರೇಶ್ ಭಟ್, ಗೌರಿ ಬಿದನೂರು. ಹಾಗೆಯೇ ಇಲ್ಲ, ಪ್ರಯತ್ನ ಸಾಗಿದೆಯಲ್ಲ ನಮ್ಗೆ ಕೇಳುಗರದು. ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆಕ್ರಮ ಬೇರ್ಗೋಡ್ಗೆ, ಎರಡು ವಾರದಿಂದ ರೇಡಿಯೋ ಚೆನ್ನಾಗಿ ಬರ್ತಾ ಇದೆ, ಹಾಗಾಗಿ ತುಂಬಾ ಖುಷಿ ಪುಟಿ. ಎಸ್, ಎರಡಕ್ಕೂ ಉತ್ತರ ಕೊಟ್ಬಿಟ್ಟಿದ್ಯಾ, ವೆರಿ ಗುಡ್ ಪುಟಿ. ನೀವಿನ ನನಗೆ ಖುಷಿ ಆಯ್ತು, ಈಗ ರೇಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದೆ, ಅದೊಂದು ಖುಷಿ. ಆಮೇಲೆ ಮೊದಲನೇ ಊಟಕ್ಕೂ ಉತ್ತರ ಸ್ತ್ರೀ ಕೊಟ್ಟಿದ್ದಿ, ಈಗಲೂ ಕೊಟ್ಟಿದ್ದಿ, ಗುಡ್ ಪುಟಿ, ವೆರಿ ಗುಡ್ ಪುಟಿ. ಓಕೆ. ಹಾಗೇನೆ ಇನ್ನು ಚಂದ್ರಶೇಖರ, ಹೊನ್ನಗೊಂಡನಹಳ್ಳಿ, ಶಿರಾ ತಾಲೂಕು. ಓಕೆ. ಸುಮಾ ವಿರೂಪಾಕ್ಷ, ಹುರುಗಡ್ಲೆಯಿಂದ. ಹಾಗೇನೆ ಇನ್ನು ಪ್ರಯತ್ನಗಳು ಸಾಗಿದೆ ಪಾಪ, ಅವರವರು ಏನೇನು ಯೋಚನೆ ಮಾಡಿರ್ತಾರೆ ಅದನ್ನ ಕಳಿಸಿದ್ದಾರೆ. ಹನುಮಂತಪ್ಪ, ಮಡಿವಾಳ, ಜಗಳೂರಿನಿಂದ. ಶಿವಮೊಗ್ಗದಿಂದ ಉಡುಗಣಿ ಭಾಗ್ಯ, ವಿಜಯಕುಮಾರ್. ಓಕೆ. ಹಾಗೇನೆ ಇನ್ನು ಶಿವಮೊಗ್ಗ, ಕೃಷಿನಗರ, ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಗುಡ್. ಮತ್ತೆ ಕುಸುಮ, ಚಂದ್ರಿಕಾ, ನಟರಾಜ್, ನ್ಯಾಮತಿಯಿಂದ. ಹಾಗೇನೆ ಪುಷ್ಪ, ವಿನೋದ್ ನಗರ, ಶಿವಮೊಗ್ಗದಿಂದ, ಫೈನ್. ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಿಗಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು, ವೆರಿ ಗುಡ್ ಭದ್ರೆ ಅವರೇ. ಸ್ವಲ್ಪ ಪ್ರಯತ್ನದಲ್ಲಿ ವಿಫಲರಾಗ್ತಾ ಇದ್ದಾರೆ ನಮ್ಮ ಕೇಳುಗರು, ಆದರೂ ತೊಂದರೆ ಇಲ್ಲ. ಲಲಿತಾ ಕುಮಾರಿ ಹೆಚ್ಚ, ಸಿದ್ಧಾರೂಢ ನಗರ. ಓಕೆ. ಮತ್ತೆ ವಾಸುಕಿ, ವಿಜಯಲಕ್ಷ್ಮಿ, ಸಾಗರ, ಫೈನ್. ಸುಮಿತ್ರಾ ಮಾಂಡ್ರೆ ನಾಗರ, ಶಿವಮೊಗ್ಗದಿಂದ, ವೆರಿ ಗುಡ್. ಹಾಗೆಯೇ ಅಶೋಕ್, ಎಸ್ ಎಲ್, ಶಿವಮೊಗ್ಗ. ಮತ್ತೆ ಮಾದಪ್ಪ ಹಾಗೂ ಕೃಷ್ಣ, ಕೆ ಎಂ, ಕಮಂಡಲಗುಂದಿ, ಜಗಳೂರು. ವಿಜಯಲಕ್ಷ್ಮಿ ಕುಬೇರೇಚರ್ ಫ್ರಮ್ ರಾಜಪ್ಪ ಲೇಔಟ್, ಜನ್ನಾಪುರ. ಮೂಡ್ಲವಿಟ್ಲಾಪುರ, ಪದ್ಮಾ, ಶ್ರೀಧರ್, ಪನ್ನಗ, ಟಿ ಅನಂತಕುಮಾರ್, ಗುಡ್. ಹಾಗೇನೆ ಕಲ್ಪನಾ ಹೊನ್ನಾಳಿಯಿಂದ, ಗುಡ್. ಮಮತಾ ಅವರು ಭದ್ರಾವತಿಯಿಂದ, ಗುಡ್. ರೇಣುಕಾಡಿ ಶಿವಮೊಗ್ಗದಿಂದ. ಮತ್ತೆ ವಿಶ್ವಾಸ್ ಸವಳಂಗದಿಂದ, ಗುಡ್. ಚಿಕ್ಕಪ್ಪ ಶಾರದಾ ರಾಮೇಶ್ವರ, ಶಿವಮೊಗ್ಗದಿಂದ. ಶೈಲಜಾ ಕೃಷ್ಣಸ್ವಾಮಿ, ವಿಜಯನಗರ, ಶಿವಮೊಗ್ಗದಿಂದ, ವೆರಿ ಫೈನ್, ವೆರಿ ಫೈನ್. ಮತ್ತೆ ಶಾಂತಾಚಾರ್ ಬಡಗೇರ್, ಕೊಕ್ಕನೂರು, ಹರಿಹರ ತಾಲೂಕು. ಮುರಳೀಧರ್ ಅವರು ಶಿವಮೊಗ್ಗದಿಂದ, ಗುಡ್. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್, ಶ್ರೀಧರ್ ಹಾಗೂ ಸ್ನೇಹ ಅವರು, ಫೈನ್. ಮತ್ತೆ ಉಮಾ, ಮೋಹನ, ಮುರಳಿ, ಜೋಗಿ ಮಠ ರಸ್ತೆ ಒಂದನೇ ಚಿತ್ರದುರ್ಗದಿಂದ, ಫೈನ್. ಸಿದ್ಧಲಿಂಗಮೂರ್ತಿ ಸಿರಿಗೆರೆಯಿಂದ. ಎಸ್ ಎಸ್ ಮುದಿಗೌಡರು, ಇನಾಮಹಂಗಲ, ಸವದತ್ತಿ, ವೆರಿ ಫೈನ್. ಹಾಗೆಯೇ ಇನ್ನು ರೂಪಾ ಹೆಚ್, ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್, ಡೈರಿಯಿಂದ, ಗುಡ್. ಅಮೃತ ರಮೇಶ್ ಎಲ್ಲಿಂದ? ಯಾಕಂದ್ರೆ ಎರಡೆರಡು ಹೆಸರು, ಮೂರ್ಮೂರು ಹೆಸರು ಇಟ್ಕೊಂಡಿರೋರು ಊರುಗಳಲ್ಲಿ ಭಾಳ ಜನ ಇರ್ತಾರಲ್ವಾ, ಹಾಗಾಗಿ ಅಷ್ಟೇ, ಊರಿಲ್ಲ ನೋಡಿ. ಇನ್ನು ದಾವಣಗೆರೆಯಿಂದ ಸಾವಿತ್ರಿ, ಉಮೇಶ್, ವರ್ಷ, ಗಣೇಶ್, ಸುರೇಖ, ಹರ್ಷ, ವಿಶಾಲ್, ಗುಡ್. ಹಾಗೆಯೇ ಇನ್ನು ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದ್ರ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ಜಯಪ್ಪ ಬಣಕಾರ್, ಕಿಶೋರ್.

ಏನದು ಡಿಸ್ಕೋ ಡ್ಯಾನ್ಸ್ ಸಾಂಗು ಮಿಕ್ಸ್ ಮೆಲೋಡಿ ಅದು ಸರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಥ್ಯಾಂಕ್ ಯು. ಅದು ಸರಿ, ಉತ್ತರ ಏನು ಕೊಟ್ಟಿದ್ದಾರೆ, ದೀಕ್ಷಾ ಫ್ರಮ್ ಶಿವಮೊಗ್ಗ. ಹಾಗೆಯೇ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ, ಅನಿತಾ ಹಾಗೂ ಕುಟುಂಬದವರು, ಗುಡ್. ನಮಸ್ಕಾರ ಸರ್, ನಾವು ಒಂದಕ್ಕೂ ಉತ್ತರ ಕೊಡೋಕ್ಕಾಗಲಿಲ್ಲ, ಆದರೆ ಒಳ್ಳೆ ಹಾಡುಗಳು ಕೇಳಿ ಖುಷಿ ಆಯಿತು. ಲತಾ ಅವರು ಭದ್ರಾವತಿಯಿಂದ, ಇನ್ನೂ ಸಮಯ ಇದೆಯಲ್ಲ, ಟಕ್ ಅಂತ ಕೊಟ್ಬಿಡಿ, ಒಂದು 2 ನಿಮಿಷದಲ್ಲಿ ನೋಡೋಣ. ಹಾಂ, ಪ್ರಯತ್ನ ಪಡಿ, ಯಾಕಾಗಲ್ಲ. ಇನ್ನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಹೋಬಳಿಯಿಂದ, ಗುಡ್. ಗೌರಮ್ಮನವರು ಹಾವೇರಿಯಿಂದ, ಗುಡ್. ಮಂಜುಳಾ ಶ್ಯಾಮ್, ಸುರೇಶ್ ಹರ್ಷ, ಬಿ ಹೆಚ್ ರಸ್ತೆ ಭದ್ರಾವತಿಯಿಂದ, ಫೈನ್. ಹಾಗೆಯೇ ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಸ್. ಸರೋಜಾ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ್ ಆರಾಧ್ಯ, ರಶ್ಮಿ ಆರಾಧ್ಯ, ನಂಜುಂಡ ಆರಾಧ್ಯ, ಹೊಸಕೆರೆ, ಗುಡ್. ಮಂಜುಳಾ ಜನಾರ್ದನ್ ಉದಯಟೈಲರ್, ಬೂತನಗುಡಿ ಭದ್ರಾವತಿಯಿಂದ, ಗುಡ್. ಶ್ಯಾಮ್ ಸುರೇಶ್, ಬಿ ಹೆಚ್ ರಸ್ತೆ, ಭದ್ರಾವತಿ, ಗುಡ್. ಹಾಗೇನೆ ಇನ್ನು ಹನುಮಂತಪ್ಪ ಮಡಿವಾಳ, ಜಗಳೂರಿನಿಂದ, ಗುಡ್. ಎಲ್ಲಿ ಸಂದೇಶನೇ ಬಂದಿಲ್ಲ, ನನ್ನ ಸಂದೇಶ ಬಂದಿಲ್ಲ, ಗುರುಗಳೇ ಬಂದಿಲ್ಲ. ಯಾರು ದಾವಣಗೆರೆಯಿಂದ, ಚಂದಿಕಾ ನೆಲಗುಂಡಿ. ಈಗ ಬಂತು, ಈ ನೆಟ್ವರ್ಕ್ಗಳಿಂದ ಒಂದೊಂದ್ಸಲ ವ್ಯತ್ಯಾಸ ಆಗ್ಬಿಡುತ್ತೆ. ಒಂದು ಉತ್ತರ ಕೊಟ್ಟಿದ್ದೀರಾ ಸರಿಯಾಗಿ, ಇನ್ನೊಂದು ಗುಡ್ ಅನ್ನಿಸ್ಕೊಳ್ಳೋದು ಬೇಡ ನೀವು ಗುರುಗಳ ಹತ್ರ, ಸಾಕು ಒದ್ದಾಗ್ಬಿಟ್ಟು, ಇವ್ನು ಕಾಟನೇ ಬೇಡ ಅತ್ಲ ಯಾಕೆ ಸುಮ್ಮನೆ ಅಂತ ಅಲ್ವೇನ್ರಿ ಚಂದಿಕಾ ನೆಲಗುಂಡಿ ಅವರೇ, ಗುಡ್ ಅನ್ನಿಸ್ಕೋಬೇಕ್ರಿ, ಎ ಪ್ಲಸ್ ಬೇಕಾ ಬೇಡ ನಿಮಗೆ. ಓಕೆ ಆಯಿತು, ಇನ್ಯಾರಪ್ಪ ಇಲ್ಲ. ಓಕೆ ರೈಟ್, ಆಯ್ತಪ್ಪ, ನಿಮ್ದೆಲ್ಲ ಓಟ್ಗಳನ್ನು ಓದಿದ್ದೀನಿ, ಯಾರ್ಯಾರು ಒಂದು ಉತ್ತರ ಕೊಟ್ಟಿದ್ರೆ ಅವ್ರದ್ದೆಲ್ಲ ಓದಿದ್ದೀನಿ, ಬಿಟ್ಟಿಲ್ಲ. ಆಯ್ತಾ, ಹಾಗಾಗಿ ಓಕೆ. ಅಂತೂ 4 ಓಟ್ಗಳು ಇವತ್ತು ಭಾಳ ಚೆನ್ನಾಗಿತ್ತು, ಈಸಿ ಆಗಿತ್ತು ನಿಮಗೆ ಅಲ್ವಾ. ಹಿಂಗ್ ಕೊಟ್ಬಿಟ್ರೆ ಗುರುಗಳು ಗ್ರೇಟ್ ಅಂದ್ಬಿಡ್ತೀರಾ, ಇಲ್ಲ ಅಂದ್ರೆ ಏನು ಗುರುಗಳಿಗೆ ಶಾಪ ಹಾಕ್ಬಿಡ್ತೀರಪ್ಪ ಅಲ್ವಾ, ಸರಿ ಇಲ್ಲ. ಎಸ್ ಓಕೆ, 4 ಓಟ್ಗಳಿಗೂ ನೀವೆಲ್ಲ ಭಾಗವಹಿಸಿರಿ ಚೆನ್ನಾಗಿ, ಎಲ್ಲ ನೀವು ಕಳಿಸಿದ ಉತ್ತರ ಎಲ್ಲ 65-70 ಮೇಲೆ ಇತ್ತು ಅಲ್ಲಿ. ಆಯ್ತಾ, ಆಮೇಲೆ ಸಾಧ್ಯವಾದಷ್ಟು ನೀವೇನು ಗೊತ್ತಾ, 9-4-5-7-7-6-0-0 ಇಂಡಿವಿಜುವಲ್ ಆಗಿ ನೀವು ಸಂದೇಶನ ಕಳಿಸ್ಬೇಕು. ಇಲ್ಲೊಂದೆರಡು ಗ್ರೂಪ್ಗಳಿದ್ದಾವೆ, ಆ ಗ್ರೂಪ್ಗಳಿಗೆ ಸಂದೇಶ ಕಳಿಸಿದ್ರೆ ಓದೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಅಲ್ಲಿ ಏನೇನು ಬೇಡದಿರೋ ಸಂದೇಶಗಳೆಲ್ಲ ಬಂದಿರ್ತವೆ. ಸೊ ಹಾಗಾಗಿ ಅಥೆಂಟಿಕೇಟೆಡ್ ಆಗಿ ನೀವು ಇಂಡಿವಿಜುವಲ್ ಆಗಿ ಕಳಿಸ್ಕೊಟ್ರೆ ನಾನು ತಗೊಳ್ತೀನಿ. ಓಕೆ, ಎಸ್, ಒಟ್ಟಾರೆಯಾಗಿ ಇವತ್ತಿನ ಊಟ ಕಾರ್ಯಕ್ರಮ ಇವೆಲ್ಲ ಭಾಗವಹಿಸಿದ್ರೆ ಭಾಳ ಖುಷಿ ಆಯಿತು, ಊಟಗಳು ಸ್ವಲ್ಪ ಈಸಿ ಇತ್ತು ಅಲ್ವಾ. ಓಕೆ, ಹಾಗೆಯೇ ಬಿಸಿಲು ಟೆಂಪ್ರೇಚರು ಜಾಸ್ತಿನೇ ಆಗ್ತಾ ಇದೆ, ದಿವಸ ದಿವಸ ಧಗೆ ಆಗ್ತಾ ಇದೆ, ಏನು ಫ್ಯಾನ್ ಹಾಕ್ಕೊಂಡು ನಿದ್ದೆ ಬರಲ್ಲ, ರಾತ್ರಿ ಎಲ್ಲ ನಿದ್ದೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಮನೆಯಲ್ಲೇ ಇರೋಕ್ಕೆ ಪ್ರಯತ್ನ ಪಡಿ, ಒಂದಿಷ್ಟು ಲಿಕ್ವಿಡ್ಗಳನ್ನ ತೊಗೊಳ್ಳಿ, ಮನೆಯಲ್ಲೇ ನಿಂಬೆಹಣ್ಣಿನ ಪಾನಕ ಮನೆಯದೇ ತೊಗೊಳ್ಳಿ, ಸಾಧ್ಯವಾದಷ್ಟು ಸ್ವಲ್ಪ ನೀರು ಜಾಸ್ತಿ, ತರಕಾರಿಗಳು ಇನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಆರೋಗ್ಯ ಕಡೆಯನ್ನು ಗಮನ ಇಡಿ. ಆಮೇಲೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರ ಪ್ರಸಾರ ಹೋಗುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತೀರಿ, ತಪ್ಪೋ ಸರಿನ ಅದು 2ನೇ ಪ್ರಶ್ನೆ. ಒಟ್ಟು ನಿಮ್ಮ ಭಾಗವಹಿಸುವಿಕೆ ಇದೆಯಲ್ಲ, ಅದು ನಮಗೆ ಒಂಥರ ಅಪೂರ್ವವಾದ ಒಂದು ಶಕ್ತಿ, ಆನೆಬಲ ಅಂತಾರಲ್ಲ, ಆ ಆನೆಬಲ ನಮ್ಮ ಕೇಳುಗರು. ಹಾಗಾಗಿ ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ಅಂತ ಹೇಳ್ತಾ, ಇವತ್ತಿನ ಈ ನಿಮ್ಮ ಪ್ರೀತಿಯ ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ ಕಾರ್ಯಕ್ರಮಕ್ಕೆ ಶುಭ ವಿದಾಯವನ್ನು ಹೇಳ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ, ಎಲ್ಲರಿಗೂ ಶುಭ ದಿನ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು, ಶುಭಮಸ್ತು.

ಹೌದು, ಉತ್ತರನೇ ಹೇಳಿದ್ವಲ್ಲ ಅಂತಂದು ಅಲ್ವಾ. ಅದೇ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಜೊತೆ, ಕಪ್ಪುಂಟು ಕಸ್ತೂರಿ ನಾನಲ್ಲ, ಬಿಳುಪುಂಟು ಸುಣ್ಣ ತಾನಲ್ಲ, ನೀರುಂಟು ನನ್ನೊಳಗೆ ಬಾವಿ ತಾನಲ್ಲ, ರೆಕ್ಕೆಯುಂಟು ಪಕ್ಷಿ ಅಂತೂ ನಾ ಅಲ್ಲವೇ ಅಲ್ಲ, ಬಲ್ಲಿದರೆ ಸರಿಯಾಗಿ ಹೇಳಿ ನಾನು ಯಾರೆಂದು ಅಂದ್ರೆ ಕಣ್ಣು ಉತ್ತರ ಅದಕ್ಕೆ. ಓಕೆ, ಒಂದು ಕೊಂಬಿನ ಗೂಳಿ ನಾನು.

ನನ್ನ ತಲೆಯಲ್ಲಿ ಇದೆ ಮುಳ್ಳು, ಹೇಳಿ ನನ್ನ ಹೆಸರಾದ್ರೆ ಬದನೆಕಾಯಿ. ನೋಡಿ, ನಿಮ್ ಜೊತೆ ಮಾತಾಡ್ತಾ ಮಾತಾಡ್ದ ಉತ್ತರನೇ ಮರ್ತೋಗ್ಬಿಡುತ್ತೆ. ಎಲ್ಲ ಕಣ್ಣು ಮುಂದಿರ್ತೀರಾ ನೀವು, ಆ ಉತ್ತರವೇ ಹೊರಟೋಗ್ಬಿಡುತ್ತೆ. ಓಕೆ, ಕಣ್ಣು ಮತ್ತೆ ಬದನೆಕಾಯಿ. ವೆಲ್, ಯೆಸ್.

ಓಕೆ, ನಮ್ಮ ಕೇಳಿದ್ರು ಒಂದಿಷ್ಟು ಫೀಡ್ಬ್ಯಾಕ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಓದಬೇಕಾದ ನಮ್ಮ ಆದ್ಯವ್ಯ ಕರ್ತವ್ಯ ಕೂಡ ಅದು. ಸೊ ಹಾಗೆ ನೋಡೋಣ ಅಂತ ಯಾರ್ಯಾರು ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ ಅಂತ. ಗುರುಗಳೇ, ನಮ್ಮ ಒಟ್ಟು ಕಾರ್ಯಕ್ರಮ IPL ಮ್ಯಾಚ್ ನೀವು ಪುಕ್ಕಟೆ ನಮಗೆಲ್ಲ ತೋರಿಸಿ ಮನರಂಜನೆ ನೀಡಿ ಸಂತೋಷ ಅನುಭವ ಆಯಿತು ಗುರುಗಳೇ, ಸಂತೋಷ ಧನ್ಯವಾದ ಅಂತ ಉಮೇಶ್ ಚೆರಿಗೆರೆ ಅಂತ. ಓಕೆ, ತಮಗೂ ಕೂಡ ಧನ್ಯವಾದ. ನಮಸ್ತೆ ಸರ್, ಜನ್ನಾಪುರದಿಂದ DTN ಮೂರ್ತಿ, ಮಹೇಶ್, ಶ್ರೀನಿವಾಸ್ ಕಬಾಬ್, ಮಾಣಿ ಕೋಳಿ, ಹೋಟೆಲ್ ಕೃಷ್ಣಪ್ಪ ಅವರು ಕೂಡ ಕಾರ್ಯಕ್ರಮ ಆಲಿಸ್ತಾ ಇದ್ರೆ ಲೇಟಾಗಿ ಉತ್ತರ ಕಳಿಸ್ಬಿಟ್ಟಿದ್ರಲ್ಲ ನೀವು, ಹಂಗೆ ನಿಮ್ಮ ಹೆಸರೆಲ್ಲ ಓದ್ತಾ ಇದ್ದೀನಿ. ಓಕೆ, ಉಮಾದೇವಿ ಪಿರಿಯಡಿ ಕಾಲೋನಿ VR ಪ್ರಾಜೆಕ್ಟ್ನಿಂದ ಊಟ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇಷ್ಟ ಆಯಿತು, ಚಿತ್ರಗೀತೆ ಚೆನ್ನಾಗಿತ್ತು, ನಿರೂಪಣೆ ಬಿಡಿ ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿತ್ತು. ವೆಲ್, ಇನ್ನು ಬೆಳಗಿನಿಂದ ಎಲ್ಲ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟು ನಡೆಸ್ಕೊಟ್ರಿ, ಉತ್ತರ ಕೊಟ್ಟವ್ರಿಗೂ ಸಮಾಧಾನಕರ ಬಹುಮಾನ, ಗುಡ್ ಯಾಕೆ ಖಂಡಿತವಾಗಿ ಎಲ್ಲರೂ ಗುಡ್ಡೆ. ನಾನು ಮಾಸ್ಕ್ ಆಡ್ ತಗೊಂಡು ಶಿವಮೊಗ್ಗ ಬಂದ್ರೆ ಮಸಾಲ ಮಂಡಕ್ಕಿ ಬೋಂಡಾಟಿ ಯಾವಾಗ್ಲೂ ಇದ್ದೇ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಖಂಡಿತವಾಗಿ ಬರಬೇಕು, ಬರ್ತೀನಿ. ಯಾರು ಚಿಕ್ಕಪ್ಪ ರಾಮೇಶ್ವರ ಶಾರದ ಶಿವಮೊಗ್ಗದಿಂದ, ಕಣ್ಣಿಗೆ ಕಾಣಿಸದಂಗೆ ಟೀಗೆ ಸಕ್ಕರೆ ಬದಲು ಉಪ್ಪು ಹಾಕಿ ಇರುವೆ ಮುತ್ತಲಾರದೆ ಹೋಯಿತು ಹೊನ್ನೂರು ಅಲಿ ಹನುಮಂತಪುರ ಜಗಳೂರಿನಿಂದ, ಶಾಬಾಷ್. ಉಪ್ಪು ರುಚಿಗೆ ಮುಖ್ಯ, ಇರುವೆ ಕಾರ್ಯ ನಿರತೆಗೆ ಉದಾಹರಣೆ, ಕಣ್ಣು ದೃಷ್ಟಿಗೆ ಮುಖ್ಯ, ಬದನೆಕಾಯಿ ಎಣ್ಣೆಕಾಯಿ ಪಲ್ಯಕ್ಕೆ. ಆಹಾ, ರಾಘವ್ ನಿರಿಗೆಯಿಂದ ಏನ್ ಕಟ್ ಕಳಿಸ್ಬಿಡ್ತೀರ ಟಕ ಟಕ ಟಕ ಅಂತ. ವಂದೇ ಭಾರತ್ ಎಕ್ಸ್ಪ್ರೆಸ್ ತರ ನೀವು ಕಾರ್ಯಕ್ರಮ ಮುಗಿತಿದ್ದಂಗೆ ಒಂದ್ ನಿಮಿಷದಲ್ಲಿ ಬಂದ್ಬಿಡುತ್ತೆ ನಿಮ್ ಕವಿತೆಗಳು ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ. ನಿಮ್ಮ ಬುದ್ಧಿಮತ್ತೆಗೆ ನನಗೆ ಹೆಡ್ಸ್ ಆಫ್. ಓಕೆ, ಒಟ್ಟು ಕಾರ್ಯಕ್ರಮ ಚೆನ್ನಾಗಿತ್ತು, ನಿರೂಪಣೆ ಚೆನ್ನಾಗಿತ್ತು. ಓಕೆ, ಸುಮಿತ್ರಾ ಮಾಂಡ್ರೆ ನಾಗರ ಶಿವಮೊಗ್ಗದಿಂದ. ಓಕೆ, ಇನ್ನು ಮಮತಾ ಅವರು ಭದ್ರಾವತಿ, ಹಾಡುಗಳಿಂದ ಒಟ್ಟು ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು ಅಂತ. ಎಲ್ಲ ಹಾಗೇನೆ, ಇನ್ನು ತಾಯಿಗಿಂತ ದೇವರಿಲ್ಲ, ಒಪ್ಪಿಗಿಂತ ರುಚಿ ಇಲ್ಲ, ಇರುವೆಗಳ ಸಾಲು ಮರೆಯುವಂತಿಲ್ಲ, ಕಣ್ಣಿನಲ್ಲೇ ಕುಣಿಯುವ ಓ ನನ್ನನ್ನೆಲ್ಲ, ಜೇನಿನ ಸವಿಯ ಬಲ್ಲ, ಬಲ್ಲಾದವರೇ ಬಲ್ಲ, ಬಲ್ಲದವರೇ ಬಲ್ಲ, ಬದನೆಕಾಯಿ ಬಜ್ಜಿ ಮಾಡಿ ಕೊಟ್ಟೆನಲ್ಲ, ಆಹಾ, ಇವುಗಳ ಸವಿಯನ್ನು ಸವಿದು ನೀವು ಹೇಳಿ ನೀವುಗಳೆಲ್ಲ, ನಮ್ಮ ಆಕಾಶವಾಣಿ ಜೊತೆ ಇದೆಯಲ್ಲ, ದಾವಣಗೆರೆ ಚಂದಿಕಾ ನೆಲಗಡೆ, ಅಬಾ ಬಾ ಬಾ ಬಾ, ಏನ್ ಕಳಿಸ್ತೀರಾ ಅಂದ್ರೆ ಅದ್ಭುತ ಬಿಡ್ರಿ. ಶಿವಮೊಗ್ಗ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಹಾಡು ಮಾತಾಡುವ ಒಟ್ಟು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಬಂತು. ನಮ್ಮ ಜ್ಞಾನಾರ್ಜನ ವೃದ್ಧಿ ಆಯ್ತು, ಸುಂದರ ಗೀತೆಗಳು ಕೂಡ ಕೇಳಿದ್ವಿ. ಎಸ್, ನಾಗಶ್ರೀ ಜಯಂತಿ ಗಣಪತಿ ನಗರ ಬೇರ್ಕೊಡುಗೆಯಿಂದ, ತಿಂಡಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಮರದಲ್ಲಿ ಇರುವೆಗಳ ಸಾಲುಗಳನ್ನು ಕಣ್ಣು ಮಿಟುಕಿಸದೆ ನೋಡಿದೆ, ಬದನೆಕಾಯಿ ಪಲ್ಯ ತಿಂದೆ. ಗುರುಗಳೇ, ನಾನು 4 ಗುಟಿಗೆ ಉತ್ತರ ಕೊಟ್ಟೆ, ಉತ್ತೀರ್ಣರಾಗಿರೋ ನನಗೆ ಚಿನ್ನದ ಪದಕ ಬೇಕೇ ಬೇಕು. ಶಾಬಾಷ್, ಚಿನ್ನದ ಪದಕ, ಇದಕ್ಕಿನ್ನ ಇನ್ನೇನು ಪದಕ ಬೇಕು ಬಿಟಿ. ಓಕೆ, ಉಪ್ಪಿಗಿಂತ ರುಚಿ ಇಲ್ಲ, ಬೆಲ್ಲ ಇರುವ ಕಡೆ ಇರುವೆಗಳಿರಬಹುದಲ್ಲ, ಪ್ರಕೃತಿ ಸೌಂದರ್ಯ ಸವಿಯಲು ಕಣ್ಣು ಬೇಕಲ್ಲ, ರಾಗಿ ಲಾಡು ಜೊತೆ ಬದನೆಕಾಯಿ ಬಜ್ಜಿ ಇದ್ದರೆ ಆಹಾ, ಚಂದವೋ ಚಂದ. ಗುರುಗಳೇ, ಈ ದಿನದ ಹೋಟೆಲ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಸರೋಜ ಜಯಶಂಕರ್ ನಿವೃತ್ತ ಶಿಕ್ಷಕಿ ಹೊರಸಿಗೆರೆ. ಓಕೆ, ಗಾದೆಗಳು ತುಂಬಾ ಚೆನ್ನಾಗಿತ್ತು, ಬದನೆಕಾಯಿ ಸುಟ್ಟಿ ಅದಕ್ಕೆ ಉಪ್ಪು ಹಾಕಿ ಚಟ್ನಿ ಮಾಡಿ ರೊಟ್ಟಿ ಜೊತೆ ತಿನ್ನುವಾಗ ಕಣ್ಣಲ್ಲಿ ಇರುವೆ ಹೋಗಿ ಕಣ್ಣೀರು ಬಂತು ಸರ್ವಾಬಾಬ. ಬದನೆಕಾಯಿ ಸುಟ್ಟಿ ಅದಕ್ಕೆ ಉಪ್ಪು ಹಾಕಿ ಚಟ್ನಿ ಮಾಡಿ ರೊಟ್ಟಿ ಜೊತೆ ತಿನ್ನುವಾಗ ಕಣ್ಣಲ್ಲಿ ಇರುವೆ ಹೋಗಿ ಕಣ್ಣೀರು ಬಂತು. ಜನಾರ್ದನ್ ಮಂಜುಳ ಜನಾರ್ದನ್ ಉದ್ಯ ಟೈಲರ್ ಬುತ್ತಿ ಬದಲಾವತಿಯಿಂದ ವಾರವಾ. ಇವತ್ತಿನ ಹಾಡು ಮಾತಾಡೋದು ಕಾರ್ಯಕ್ರಮ ಚೆನ್ನಾಗಿತ್ತು, ಪ್ರಶ್ನೆಗಳು ಸುಲಭ ಆಯಿತು, ನಮ್ಮ ಅದೃಷ್ಟ ಅಂದ್ಕೊಳ್ತೀವಿ. ಗ್ರೇಡ್ ಹೇಳಿ ಸರ್, ಎಲ್ಲ A+ ಬಿಡ್ರಿ, ಯಾರು ಏನು ಕಡಿಮೆ ಇಲ್ಲ. ಯಾರು ಕೇರಳದ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ A+ ಎಲ್ಲರಿಗೂ. ಇನ್ನು ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಶಾಸ್ತ್ರಿ ಕುಮಾರ್, ಡಾಕ್ಟರ್ ಪ್ರವೀಣ್, ಕಣ್ಣು ಆಡುವ ಮಾತಾಡೋ ಕಾರ್ಯಕ್ರಮ ಸೂಪರ್. ಇನ್ನು ಪ್ರವೀಣ್, ಬುದ್ಧಿಶಕ್ತಿ ವೃದ್ಧಿ ಆಯಿತು, ಎಷ್ಟೋ ಓಟುಗಳು ಓದ್ತಿದ್ರು ಸಹ ಅವಳು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು, ಜೊತೆಗೆ ನಿಮ್ಮ ನಿರೂಪಣೆ ಬೆಂಕಿ ಗಾಳಿ ಮಾಮೂಲಿ ತಾನವೇ, ಒಳ್ಳೆ ಚೆನ್ನಾಗಿದೆ ನಿಮ್ದೆಲ್ಲ. ಪುಷ್ಪಾವಿನವರು ಶಿವಮೊಗ್ಗದ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು, ಧನ್ಯವಾದ ಅಂತ. ಎಸ್, ಓಕೆ, ವೀಲಲ್ಲಿ ವಿದ್ಯಾನಗರ ಶಿವಮೊಗ್ಗ ನಡೆಸಿದೆ, ಹಾಡು ಮಾತಾಡೋ ಕಾರ್ಯಕ್ರಮ ಓಟುಗಳು ತುಂಬ ಚೆನ್ನಾಗಿತ್ತು, ಪ್ರಸಾರದ ಹಾಡುಗಳು ಕೂಡ ಚೆನ್ನಾಗಿತ್ತು. ನಾನು 4 ಓಟುಗಳು ಸರಿಯಾದ ಉತ್ತರ ಕೊಟ್ಟಿದ್ದೀನಿ, ಬಹಳ ಸುಲಭವಾಗಿತ್ತು ಸರ್ ಒಗಟುಗಳು.

ಧನ್ಯವಾದ ಅಂತಾನೆ. ಧನ್ಯವಾದ ತಮಗೂ ಕೂಡ. ಮಂಜುಳಾಶ್ರಾಮ್ ಸುರೇಶ್, ಹರ್ಷ ಬಿ ಎಚ್ ರೋಡ್ ಭದ್ರಾವತಿ. ಸಮಯ ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ ನಿಮ್ ಕ್ಲಾಸ್ ಟೈಮಲ್ಲಿ. ಎಸ್, ಹಾಗೇನೆ ಶಾಂತಾಚಾರ ಬಡಿಗೆ ಕುಕ್ಕನೂರು ಹರಿಹರದ ಅವರು ಸಂದೇಶವನ್ನು ಕಳಿಸ್ತಾ, ನಿರುಪಡೆ ಚೆನ್ನಾಗಿ ಓಕೆ, ಪ್ರಯತ್ನ ಖುಷಿ ನೀಡಿದೆ ಅನ್ನೋದೇ ನನಗೆ ದೊಡ್ಡ ಪ್ರೋತ್ಸಾಹ. ಹೌದಾ, ನಾನು ಹೇಳ್ತೀನಿ ಅಂತ ಮತ್ತಲ್ವಾ, ಖಂಡಿತ ಪ್ರಯತ್ನ ಪಡ್ತೀರಲ್ವಾ, ಅದಕ್ಕೆ ಇನ್ನೇನು ಖುಷಿ. ಓಟುಗಳನ್ನು ಬಿಡಿಸುವ ಆಪ್ತತೆ ಇಂಪಾದ ಹಾಡುಗಳ ಸಂಗ್ರಹ ನಮ್ಮ ಮನಸ್ಸಿಗೆ ಹತ್ತಿರವಾಗಿದೆ. ಧನ್ಯವಾದ. ಮುಂದೆ ಸಹ ಈ ರೀತಿ ಕಾರ್ಯಕ್ರಮ ಮುಂದುವರಿಯಲಿ, ಬೆಂಬಲ ಇರುತ್ತೆ ನಮ್ದು ಅಂತಾರೆ. ಓಕೆ, ಧನ್ಯವಾದ. ಗುರುವೇ, ಉಪ್ಪಿಗಿಂತ ರುಚಿ ಇಲ್ಲ, ಇರುವೆಗಿಂತ ಕಾಯಕ ಯೋಗಿ ಇಲ್ಲ, ಕಣ್ಣಿಗಿಂತ ಸೌಂದರ್ಯ ಇಲ್ಲ, ಬದನೆಕಾಯಿ ಪಲ್ಯ ಇಲ್ಲದೆ ಊಟವಿಲ್ಲ. ಆಹಾ, ವಿಶ್ವಾಸ ಎಲ್ಲ ಬಾಯಲ್ಲಿ ನೀರು ಬಚ್ಚಿಬಿಡ್ತೀರಲ್ರಿ. ಬದನೆಕಾಯಿ ಚಟ್ನಿ, ಬದನೆಕಾಯಿ ಉಪ್ಪಿಟ್ಟು. ವೆಲ್, ನಿಮ್ದೆಲ್ಲ ಫೀಡ್ಬ್ಯಾಕನ್ನ ಓದಿದ್ದೀನಿ. ಓಕೆ, ಎಸ್.

0: ಆಕಾಶವಾಣಿ ಭದ್ರಾವತಿ. ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಚೈತ್ರವನ ಕಾರ್ಯಕ್ರಮದ ಕೇಳಿದವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
2: ಮಂತ್ರಿಯ ಮಗಳಾದ ವಿಷಯ, ನಾನು ಇನ್ನೊಂದು ಸ್ವಲ್ಪ ಹೂಗಳನ್ನ ಬಿಡಿಸ್ಕೊಂಡು ಬರ್ತೇನೆ ಎನ್ನುವ ಬಯಕೆಯಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ದಟ್ಟವಾದ ಮಾವಿನ

ಮರದ ಸಮೀಪಕ್ಕೆ ಬಂದ್ಲು. ಆ ಮಾವಿನ ಮರದ ಕೆಳಗೆ ಮೈ ಮರೆತು ಸಂತೋಷದಿಂದ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವಂತಹ ಚಂದ್ರಹಾಸನನ್ನು ನೋಡಿ ಆಶ್ಚರ್ಯ ಆಯ್ತು ಅವಳಿಗೆ. ಮನಸ್ಸು ಅವನಲ್ಲಿ ಸಿಲುಕಿ ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಅವನ ಸೊಂಟಕ್ಕೆ ಕಟ್ಟಿರುವ ಪಟ್ಟಿಯ ಮಧ್ಯದಲ್ಲಿ ಸಿಕ್ಕಿಸಿಕೊಂಡಿರುವಂತಹ ಒಂದು ಪತ್ರದ ಸುರುಳಿ ಕಾಣಿಸಿತು. ಅವನ ಸೊಂಟದ ಪಟ್ಟಿಯಲ್ಲಿ ಇರುವ ಆ ಪತ್ರವನ್ನು ನೋಡಿ ಇದರಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಮೆಲ್ಲಕ್ಕೆ ಅವನಿಗೆ ಎಚ್ಚರ ಆಗದೇ ಇದ್ದ ಹಾಗೆ ಆ ಪತ್ರವನ್ನ ಎಳ್ಕೊಂಡು ನೋಡಿದ ತಕ್ಷಣಕ್ಕೆ ಬಹಳ ಸಂತೋಷ ಆಯ್ತು. ನಮ್ಮ ತಂದೆಯೇ ಬರೆದಿರೋದು, ಅದನ್ನ ತನಗೆ ಬೇಕಾದ ರೀತಿಯಲ್ಲಿ ತನ್ನ ಬುದ್ಧಿಗೆ ತೋಚಿದ ರೀತಿಯಲ್ಲಿ ಅದನ್ನ ಹೊಂದಿಸಿಕೊಂಡು ಕಲ್ಪನೆ ಮಾಡಿಕೊಂಡು ಚಿಂತಿಸಿದಳು.

ವಿಷಯ ಯೋಚನೆ ಮಾಡ್ತಾ ಇದ್ದಾಳೆ. ರಾಜಕಾರ್ಯದ ಮೇಲೆ ನನ್ನ ತಂದೆ ತಿರುಗಾಡ್ಲಿಕ್ಕೆ ಎಲ್ಲಿಯೋ ಹೋಗಿದ್ದಾನೆ. ಅಲ್ಲಿ ಅತ್ಯಂತ ಸುಂದರವಾದಂತಹ ಈ ಹುಡುಗನನ್ನ ನೋಡಿದ್ದಾನೆ. ಇಂತಹ ಚಲುವನಾಗಿರ್ತಕ್ಕಂಥವನ ನಮ್ಮ ಅಳಿಯ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚಲುವೆಯಾದ ಮಗಳು ವಿಷಯಗೆ ಅನುರೂಪನಾದ ವರ ಅಂತ ತಿಳ್ಕೊಂಡು ಪತ್ರವನ್ನು ಬರೆದು ಅವನ ಮೂಲಕವೇ ನನ್ನ ಅಣ್ಣನಿಗೆ ಕಳಿಸಿ ಕೊಟ್ಟಿದ್ದಾನೆ. ಆದ್ರಿಂದ ಇವನನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಮನಸ್ಸಿನ ಆಸೆಯು ನೆರವೇರುತ್ತೆ. ಆದರೆ ಈ ಪತ್ರದಲ್ಲಿ ಹೀಗಿದೆಯಲ್ಲ, ವಿಷಯ ಮೋಹಿಸುವಂತೆ ಅಂತ ಇರಬೇಕಾಗಿತ್ತು, ಹೀಗಾಗ್ಬಿಟ್ಟಿದೆಯಲ್ಲ. ಇದೇ ಪತ್ರವನ್ನು ಕೊಟ್ರೆ ಏನಾಗತ್ತೆ, ಅಕ್ಷರದ ದೋಷ ಇರುವುದರಿಂದ ಕೆಲಸ ಕೆಟ್ಟ ಹೋಗ್ಬಿಡತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ಈ ಅಕ್ಷರವನ್ನು ತಿದ್ದಿ ಲಿಪಿಯನ್ನ ಸರಿಪಡಿಸ್ತೇನೆ, ಪತ್ರದ ಆಶಯವನ್ನ ಸರಿ ಮಾಡ್ತೇನೆ ಅಂತ ಯೋಚನೆ ಮಾಡಿ

ಬರವಣಿಗೆಯಲ್ಲಿರುವಂತಹ ವಕಾರವನ್ನು ತೆಗೆದು ಅಲ್ಲಿ ಯಕಾರವನ್ನು ಬರೀತೇನೆ ಅಂತ ಯೋಚನೆ ಮಾಡಿದ್ಲು. ಹೇಗೆ ಬರೆಯಲಿ, ಪತ್ರ ಲೇಖನಕ್ಕೆ ಹೊಂದುವಂತಹ ಮಸಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾಳೆ. ತಕ್ಷಣಕ್ಕೆ ಅವಳಿಗೆ ಆಲೋಚನೆ ಬಂತು. ಪಕ್ಕದಲ್ಲಿರುವ ಮಾವಿನ ಮರಕ್ಕೆ ತನ್ನ ಉಗುರಿನಿಂದ ಗೀರಿದ್ಲು. ಮಾವಿನ ಮರದ ರಸ ಬರುತ್ತಲ್ಲ, ಅದನ್ನ ನಿರ್ಯಾಸ ಅಂತ ಕರೀತಾರೆ. ಮಾವಿನ ಮರದ ರಸವನ್ನ ತನ್ನ ಕಿರುಬೆರಳಿನ ಉಗುರಿನಿಂದ ತಗೊಂಡು ವಕಾರವನ್ನು ಬದಲಾಯಿಸಿ ಯಕಾರವಾಗಿ ತಿದ್ದಿ ನಂತರ ವಿಷಯ ಮೋಹಿಸುವಂತೆ ಕೊಡುವುದು ಈತಂಗೆ ಅನ್ನುವ ಭಾವವನ್ನ ನೋಡ್ಕೊಂಡ್ಲು. ಬರೆದಿದ್ದು ಸರಿ ಅಂತ ಗೊತ್ತಾಯ್ತೋ, ಜೊತೆಗೆ ಬದಲಾಯಿಸಿದ್ದು ಗೊತ್ತಾಗದೇ ಇದ್ದಂತಹ ಚಾತುರ್ಯದಿಂದ ಅದನ್ನ ಬರೆದಿದ್ದಾಳೆ. ಅದನ್ನ ಮೊದಲಿನಂತೆ ಕಟ್ಟಿ ಮುದ್ರೆಯನ್ನ ಅಳವಡಿಸಿ ಅವನ ಮೇಲು ಅಂಗಿಯ ಸೆರಗಿನಲ್ಲಿ ಕಟ್ಟಿ ಸಪ್ಪಳಾಗದಂತೆ ಅಲ್ಲಿಂದ ಮೆಲ್ಲಕ್ಕೆ ಬರ್ತಾ ಇದ್ದಾಳೆ. ಆದ್ರೆ ಹೋಗ್ತಾ ಇದ್ರೆ ಹೋಗ್ಲಿಕ್ಕೆ ಕಾಲು ಬರ್ತಾ ಇಲ್ಲ, ಕಣ್ಣು ಅವನ ಕಡೆಗೆ ನೋಡ್ತಾ ಇದೆ.

ಈ ಕಡೆಗೆ ಬರ್ತಾ ಇದ್ದಾಳೆ, ಆದ್ರೆ ಅವಳ ದೃಷ್ಟಿ ಮುರಿದೇ ಇದ್ದ ಹಾಗೆ ಚಂದ್ರಹಾಸನ ಮೇಲೆ ನೆಟ್ಟಿದೆ. ಕಾಲುಗಳು ಎತ್ತಿ ಇಡ್ಲಿಕ್ಕೆ ಆಗದೆ ಇದ್ದ ಹಾಗೆ, ಈ ಕಡೆಗೆ ಬರ್ಲಿಕ್ಕೆ ಆಗದೆ ಇದ್ದ ಹಾಗೆ ಕಾಲುಗಳನ್ನು ನೆಲದಲ್ಲಿ ಸಿಕ್ಕೊಂಡಾಗ ಆಗ್ತಾ ಇದೆ. ಬರ್ಲಿಕ್ಕೆ ಮನಸ್ಸಿಲ್ಲ, ಮನಸ್ಸಂತೂ ಚಂದ್ರಹಾಸನಲ್ಲಿಯೇ ನೆಟ್ಟು ಬಿಟ್ಟಿದೆ. ಮನ್ಮಥನ ಬಾಣ ತನ್ನ ದೇಹಕ್ಕೆ ನಾಟಿದೋ ಎನ್ನುವ ಹಾಗೆ ಮೈಯೆಲ್ಲ ಪ್ರೇಮ ಭಾವನೆಯಿಂದ ಬಿಸಿಯೇರಿಬಿಟ್ಟಿದೆ. ಮನಸ್ಸಿನಲ್ಲಿ ವಿರಹದ ಭಾವನೆ ತೋರಿದೆ. ದಾರಿ ಹಿಡ್ಕೊಂಡು ಬರ್ತಾ ಇದ್ರು ಆಗಾಗ್ಗೆ ತಿರುಗಿ ತಿರುಗಿ ನೋಡ್ತಾ ಇದ್ದಾಳೆ. ಕಣ್ಮರೆ ಆಗುವ ತನಕ ಅವನ ಸುಂದರವಾದಂತಹ ದೇಹವನ್ನ ಮುಖವನ್ನು ನೋಡ್ತಾ ಈ ಕಡೆಗೆ ಬಂದಳು. ಬಂದು ಇಲ್ಲಿ ಸಖಿಯರ ಜೊತೆಗೆ ಸೇರ್ಕೊಂಡು ಕವಿ ಬಹಳ ಸೊಗಸಾಗಿ ಅವಳ ಮನಸ್ಥಿತಿಯನ್ನು ವರ್ಣನೆ ಮಾಡ್ತಾನೆ. ಹೇಗಿದೆ ಅವಳ ಅಂತರಂಗ ಅಂತಂದ್ರೆ, ಸಂಭ್ರಮದ ಸಂತಾಪದ ಎಡೆಯಾಟ. ಸಂಭ್ರಮ ಈ ಪತ್ರವನ್ನ ಒಯ್ದು ಕೊಡ್ತಾನೆ, ನಮ್ಮ ಅಣ್ಣ ಅದನ್ನ ಅರ್ಥ ಮಾಡ್ಕೊಂಡು ನನಗೆ ಮದುವೆ ಮಾಡ್ತಾನೆ, ಇವನನ್ನ ಮದುವೆ ಮಾಡ್ಕೊಳ್ಬೇಕು, ಇವನ ಜೊತೆಗೆ ಸೇರಬೇಕು ಅನ್ನುವ ಭಾವನೆ ಅನ್ನುವ ನನ್ನ ಆಸೆ ನೆರವೇರುತ್ತಲ್ಲ ಅನ್ನೋ ಸಂಭ್ರಮ. ಆದ್ರೆ ಈಗ ಸದ್ಯಕ್ಕೆ ಇವನಿಂದ ಅಗಲಬೇಕಾಗಿದೆಯಲ್ಲ ಎನ್ನುವಂತಹ ಸಂತಾಪ. ಹೀಗೆ ಸಂಭ್ರಮ ಸಂತಾಪ ಎರಡೂ ಅವಳ ಅಂತರಂಗದಲ್ಲಿ ತುಂಬಿದೆ. ಮೇಲ್ಮೇಲೆ ನಗ್ತಾ ಇರುವಂತ ನಾಟಕ ಆಡ್ತಾ ಇದ್ರು, ಅವಳ ಮನಸ್ಸಿಗೆ ಆಗಿರುವ ವ್ಯಥೆ ಗೊತ್ತಾಗ್ತಾ ಇದೆ. ಇದನ್ನ ಅವಳ ಸಖಿಯರು ಕಂಡರು.

ಸಖಿಯರೆಲ್ಲ ಇವಳನ್ನ ನೋಡ್ತಾರೆ. ಏನೇ ವಿಷಯ, ಇಷ್ಟೋ ತನಕ ಎಲ್ಲಿದ್ದೆ? ಇವಳು ಹೇಳಿದ್ಲು, ಇಲ್ಲ ಹೂ ಕೊಯ್ಲಿಕ್ಕೆ ಅಂತ ಹೋಗಿದ್ದೆ ಅಂತಂದ್ರೆ, ನಿನ್ನ ಮುಖದ ಭಾವವನ್ನ ನೋಡಿದ್ರೆ ಹೂವನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಹೋದಾಗಿ ಕಾಣಿಸ್ತಾ ಇಲ್ಲ. ನಿನ್ನ ಕಣ್ಣು ಮತ್ತೆ ಮತ್ತೆ ಆ ಕಡೆಗೆ ಹೋಗ್ತಾ ಇದೆ. ಅಲ್ಲಿ ಏನು ನೋಡಿದೆ, ಯಾರನ್ನಾದ್ರೂ ಕಂಡೆಯಾ ಅಂತ ಹೇಳಿ ಹಾಸ್ಯವನ್ನ ಮಾಡ್ತಾ ಇದ್ದಾರೆ. ತಡ ಮಾಡಿದ್ದಕ್ಕೆ ಕಾರಣವೇನು? ಮುಖದಲ್ಲಿ ಸಂತೋಷವೂ ಇದೆ, ಜೊತೆಗೆ ಆಗಾಗಿ ಬೆಚ್ಚಿ ಬೀಳ್ತಾ ಇದೆಯಾ? ನಾವು ಏನೇ ಮಾತಾಡ್ತಾ ಇದ್ರು ಮತ್ತೆ ಮತ್ತೆ ಕಣ್ ತಪ್ಸಿ ಆ ಕಡೆಗೆ ನೋಡ್ತಾ ಇದೆಯಲ್ಲ, ಅಲ್ಲಿ ಯಾರನ್ನಾದ್ರೂ ಭೇಟಿಯಾಗಿದ್ದೀಯಾ ಅಂತ ಕೇಳ್ತಾ ಇದ್ದಾರೆ. ಗಾಳಿ ಪರಿಮಳವನ್ನ ಅಡಗಿಸ್ಲಿಕ್ಕೆ ಸಾಧ್ಯವೇ? ನಿನ್ನ ಮನಸ್ಸಿನ ಭಾವನೆ ಏನು ಅಂತ ಅನ್ನೋದು ನಿನ್ನ ದೇಹದ ಚೇಷ್ಟೆಯಿಂದಲೇ ಗೊತ್ತಾಗತ್ತೆ, ನಿನ್ನ ವರ್ತನೆಯಿಂದಲೇ ಗೊತ್ತಾಗ್ತಾ ಇದೆ. ನೀನ್ ಏನೋ ನಮ್ಮಿಂದ ಅಡಗಿಸಿಡ್ತಾ ಇದೀಯಾ ಅಂತ ಹೇಳಿ ಹಾಸ್ಯವನ್ನು ಮಾಡ್ತಾ ಇದ್ದಾರೆ ಆ ಕೆಳದಿಯರ ನುಡಿಗೆ.

ಗೆಳತಿಯರು ಏನು ಹೇಳಿದ್ರು ಸಹ ಅದಕ್ಕೆ ನಗುತ್ತಾ ತನ್ನ ಮನಸ್ಸಿನ ಭಾವನೆ ಏನು, ತಾನು ಏನು ಮಾಡಿ ಬಂದಿದ್ದೇನೆ ಅನ್ನೋದನ್ನು ಯಾವುದನ್ನು ಕಾಣಿಸದೆ ಅವ್ರ ಜೊತೆಗೆ ಏನೇನೋ ಸುಳ್ಳು ಹೇಳ್ತಾ ತಮಾಷೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ದಾಳೆ ವಿಷಯ. ಯಾವಾಗ ಮನೆಗೆ ಹಿಂತಿರುಗೇನೋ ಅಂತ ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ರಾಜಕುಮಾರಿಯಾದಂತಹ ಚಂಪಕಮಾಲಿನೇ ಇನ್ನು ಸಾಕು ವನವಿಹಾರ, ಇನ್ನು ಸಾಕು ಜಲಕ್ರೀಡೆ, ನಾವು ಹೋಗೋಣ ಅಂತ ಹೇಳಿ ಎಲ್ಲರೂ ಅಲ್ಲಿಯೇ ವನದಲ್ಲಿ ಆಹಾರವನ್ನು ಸೇವನೆಯನ್ನು ಮಾಡಿ ಹಣ್ಣು ಹಾಲು ಇತ್ಯಾದಿಗಳನ್ನು ತಿಂದು ತಂದಿರುವಂತಹ ಊಟವನ್ನೆಲ್ಲ ಮಾಡಿ ಹಿಂತಿರುಗಲು ಸಿದ್ಧರಾದ್ರು. ಎಲ್ಲರೂ ಸಹ ಮುಚ್ಚಿದ ಪಲ್ಲಕ್ಕಿಗಳಲ್ಲಿ ಮುಚ್ಚಿದ ಮೇನೆಗಳಲ್ಲಿ ಕೂತ್ಕೊಂಡು ಅವರೆಲ್ಲ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ವಿವಾಹದ ಮಂಗಳ ವಾದ್ಯಗಳು ಕೇಳಿಸ್ತಾ ಇದೆ. ಕಲಶ ಕನ್ನಡಿಗಳು ಇವ್ರು ಬರ್ತಾ ಇರ್ಬೇಕಾದ್ರೆ ಇವ್ರು ಎದುರುಗಡೆಗೆ ಬಂದ್ರು. ಅದೇ ರೀತಿ ಹಿರಿಯ ಮುತ್ತೈದೆಯರು ಎಲ್ಲರೂ ಶೋಭನದ ಹಾಡುಗಳನ್ನು ಹಾಡ್ತಾ ಬರ್ತಾ ಇದ್ದಾರೆ. ಮಂಗಳ ವಾದ್ಯಗಳು ಕೇಳ್ತಾ ಇದೆ. ನೃತ್ಯ ಸಂಗೀತ ಇವುಗಳೆಲ್ಲವೂ ಸಹ ಇವರೆದುರಿಗೆ ಕೇಳ್ತಾ ಇದೆ, ಕಾಣಿಸ್ತಾ ಇದೆ. ಇದರಿಂದ ಸಂತೋಷವನ್ನು ಪಡ್ತಾ ಬರ್ತಾ ಇದ್ದಾರೆ.

ಹೀಗೆ ಆ ರಾಜಕುಮಾರಿ ಮಂತ್ರಿಯಮ್ಮಗಳು ಉಳಿದ ಸಖಿಯರು ಎಲ್ಲರೂ ಸಹ ಕ್ಷೇಮವಾಗಿ ತಮ್ಮ ಅರಮನೆಗೆ ರಾಜಕುಮಾರಿ ಜೊತೆಗೆ ಹಿಂತಿರುಗಿದರು. ಕ್ಷೇಮದಿಂದ ಬಂದಂತಹ ರಾಜಕುಮಾರಿ ಚಂಪಕ ಮಾಲಿನಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಉದ್ಯಾನವನದಲ್ಲಿ ತಿರುಗಾಡಲಿಕ್ಕೆ ಸಹಾಯ ಮಾಡಿದ್ದಕ್ಕೆ, ಜಲಕ್ರೀಡೆಗೆಲ್ಲ ಸಹಕರಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಅವರನ್ನೆಲ್ಲ ಅವರವರ ಮನೆಗೆ ಕಳಿಸಿ ಕೊಟ್ಲು. ತಾನು ಅರಮನೆಗೆ ಹೋದಳು. ನಂತರ ಈ ಮಂತ್ರಿಯ ಮಗಳಾದ ವಿಷಯ ತನ್ನ ಮನೆಗೆ ಬರ್ತಾ ಇದ್ದಾಳೆ. ಬರ್ತಾ ದಾರಿಯಲ್ಲಿ ಅವಳಿಗೆ ಅದೇ ಯೋಚನೆ, ಆಹಾ ಇವತ್ತು ಏನೋ ಶುಭ ಶಕುನ ಆಯ್ತು, ನಾನು ವಿವಾಹದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಿದ್ದಕ್ಕೂ, ಅವನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ನನ್ನ ಮನಸ್ಸಲ್ಲಿ ಅಪೇಕ್ಷೆ ಇದ್ದಿದ್ದಕ್ಕೂ, ಅವನ ಸೊಂಟದ ಬಟ್ಟೆಯಲ್ಲಿ ಕಟ್ಟಿರುವಂತಹ ಪತ್ರದಲ್ಲಿ ವಿವಾಹದ ವಿಚಾರವೇ ಇದೆ, ಅದನ್ನೇ ಆಲೋಚನೆಯನ್ನು ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ನೃತ್ಯ ಗೀತ ವಾದ್ಯ ಕಳಶ ಕನ್ನಡಿ ಹಿರಿಯ ಮುತ್ತೈದೆಯರು ಅಲಂಕಾರ ಸ್ತ್ರೀಯರು ಇವೆಲ್ಲವೂ ಸಹ ಕೇಳಿ ಬರ್ತಾ ಇದೆ. ಆದ್ರಿಂದ ಬಹುಶಃ ಇದು ಶುಭ ಶಕುನ ಅಂತ ಕಾಣಿಸುತ್ತೆ, ನನಗೆ ಮದುವೆ ಸದ್ಯದಲ್ಲಿಯೇ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಆ ಸದ್ಯದಲ್ಲಿಯೇ ಅನ್ನುವ ಕಾಲ ಯಾವಾಗ ಬರುತ್ತೋ ಅನ್ನುವ ಯೋಚನೆಯಿಂದ ಚಂದ್ರಹಾಸನ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ಅವನ ಬಗ್ಗೆ ಅತಿಯಾದ ಪ್ರೇಮ ಭಾವವನ್ನು ತುಂಬಿಕೊಂಡು ತನ್ನ ಮನೆಗೆ ಬಂದಳು.

ವರದಿಂದ ತನ್ನ ಮನೆಗೆ ಬಂದಳು ವಿಷಿ. ಮನಸ್ಸಿನಲ್ಲಿ ವಿರಹ ಭಾವನೆ ತುಂಬಿಬಿಟ್ಟಿದೆ. ಹೊತ್ತು ಕಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ಗಳಿಗೆ 10,000 ಯುಗಕ್ಕೆ ಸಮ ಅನ್ನುವ ಹಾಗಾಗ್ತಾ ಇದೆ. ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂಳ್ತಾ ಇಲ್ಲ, ಯಾರನ್ನು ಮಾತಾಡ್ಸಿಕ್ ಅಪೇಕ್ಷೆ ಇಲ್ಲ, ಯಾರನ್ನು ನೋಡ್ಲಿಕ್ಕೂ ಅಪೇಕ್ಷೆ ಇಲ್ಲ. ಯಾರಾದ್ರೂ ಪರಿಚಯದವರು ಬಂದು ಇವಳನ್ನ ಮಾತಾಡ್ಸಲಿಕ್ಕೆ ಪ್ರಯತ್ನ ಬಿಟ್ರೆ ಆ ಸಖಿಯರನ್ನೆಲ್ಲ ನಗ್ಗಿಸುವಳು, ಹೊಡಿತಾ ಇದ್ದಾಳೆ, ಹಿಂಸಿಸ್ತಾ ಇದ್ದಾಳೆ. ಅವರು ಮಾತು ಬೇಕಾಗಿಲ್ಲ ಇವಳಿಗೆ, ಆಪ್ತ ಸಖಿಯರ ಮಾತು ಇವಳು ಕೇಳ್ತಾ ಇಲ್ಲ. ಸಿಂಗರಕ್ಕೆ ಮೈಗೂಡಳ್.

ಹಾಗಾಗ್ಬಿಟ್ಟಿದೆ. ಪಂಜರದಲ್ಲಿ ಇವಳು ಸಾಕಿರುವಂತಹ ಗಿಣಿಗಳು ಇವಳನ್ನ ವಿಷಯೇ ವಿಷಯೇ ಅಂತ ಕರೀತಾ ಇದ್ರೆ ಅವುಗಳನ್ನ ಮಾತಾಡಿಸ್ತಾನೂ ಇಲ್ಲ. ತಾನು ಸಾಕಿರುವ ಜಿಂಕೆ ನವಿಲು ಮುಂತಾದಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಇಲ್ಲ. ಯಾವುದರಲ್ಲೂ ಅಪೇಕ್ಷೆ ಇಲ್ದಿದ್ದ ಹಾಗೆ ನಿರಾಸಕ್ತಳಾಗಿ ವಿರಹದ ಉರಿಯಿಂದ ಚಂದ್ರಹಾಸನನ್ನೇ ಧ್ಯಾನಿಸ್ತಾ ಕಾಲ ಕಳೆ

ಕವಿಗೆ ಶಬ್ದ ಪ್ರಯೋಗದಲ್ಲಿ ಎಂತಹ ಪರಿಣತಿ ಇದೆ ಅಂತ ಅನ್ನೋದಕ್ಕೆ ಈ ಪದ್ಯ ಉತ್ಕೃಷ್ಟವಾದ ಉದಾಹರಣೆ. ಸಣ್ಣ ಸಣ್ಣ ನಿಷೇಧಾರ್ಥಕ ಪದಗಳನ್ನ, ಕ್ರಿಯಾಪದಗಳನ್ನ ಬಳಸಿ ಕವಿ ಎಷ್ಟು ಸೊಗಸಾಗಿ ಈ ಪದ್ಯವನ್ನು ಕಟ್ಟಿದ್ದಾನೆ ನೋಡಿ. ಚಂದ್ರಹಾಸನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಅವಳ ಮನಸ್ಸಿನಲ್ಲಿ ಉಂಟಾದಂತಹ ಪ್ರೇಮ ಭಾವದಿಂದ, ವಿರಹದ ಉರಿಯಿಂದ ಅವಳಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಉಣ್ಣಳ್, ವರಗಳ್, ನುಡಿಯಳು, ಉಡಲು, ಇಡಳು, ತುಡಲು, ಏನು ಅವಳಿಗೆ ಆಸಕ್ತಿ ಇಲ್ಲ. ಊಟನೂ ಮಾಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ, ಮಾತಾಡಿಸಿದ್ರೆ ಅದಕ್ಕೆ ಉತ್ತರನು ಕೊಡ್ತಾ ಇಲ್ಲ. ಅವಳು ಏನು ಉಟ್ಕೊಳ್ತಾನೂ ಇಲ್ಲ, ಯಾವ ಆಭರಣಗಳನ್ನು ತೊಟ್ಕೊಳ್ತಾ ಇಲ್ಲ. ದೇಹವೆಲ್ಲ ಬಿಸಿಯೇರಿ ಉರಿ ಅನ್ನಿಸ್ತಾ ಇದೆ ಅವಳಿಗೆ. ಅದಕ್ಕೆ ತಂಪು ಬೇಕು, ತಂಪು ಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಅವಳ ದೇಹವೇ ಅವಳಿಗೆ ಭಾರ ಅಂತ ಅನಿಸ್ತಾ ಇದೆ. ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ಸುಮ್ಮನೆ ಅಲ್ಲಿ ಇಲ್ಲಿ ಒಂದ್ ಕಡೆಗೆ ಕೂಡದೇ ಇದ್ದಂಗೆ ಅಳಿತಾ ಇರೋದನ್ನ ನೋಡಿ, ಅಂತಹ ದೊಡ್ಡದಾದಂತಹ ಅರಮನೆಯಂತಹ ಮನೆಯಲ್ಲಿ ಅವಳು ತಿರುಗ್ತಾ ಇರೋದನ್ನ ನೋಡಿ ಅವಳ ಸಖಿಯರೆಲ್ಲ ಯಾಕೆ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹತ್ರ ಬಂದು ನೋಡಿದ್ರೆ ಮೈ ಬಿಸಿ ಏರಿಬಿಟ್ಟಿದೆ ವಿರಹದ ತಾಪದಿಂದ. ಅದಕ್ಕೆ ಪಾಪ ತಂಗಾಳಿಯನ್ನ ಬೀಸ್ತಾ ಇದ್ದಾರೆ. ಅವ್ರು ಏನೇನೋ ಉಪಚಾರವನ್ನ ಮಾಡಿದ್ರೆ ಅವಳ ಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಸುಣ್ಣಕ್ಕೆ ನೀರು ಹಾಕಿದ್ರೆ ಅದು ಹೇಗೆ ಅರಳತ್ತೋ ಮರಳಿ ಕುದಿಯತ್ತೋ ಹಾಗೆ ಅವಳ ಮನಸ್ಸು ಅಂತನದು ವಿರಹದ ಉರಿಯಿಂದ ಕುದಿತಾ ಇದೆ. ಇಂತಹ ಸ್ಥಿತಿಯಲ್ಲಿ ಇದ್ದಾಳೆ ವಿಷಯ. ಆ ವಿರಹ ವ್ಯಥೆಯನ್ನು ತಡಿಲಾರದೆ ಅನೇಕ ಕಡೆ ತಿರುಗಾಡ್ತಾ ಇದ್ದಾಳೆ.

ವಿರಹದ ಉರಿಯಿಂದ ದೇಹವೆಲ್ಲ ತಾಪ ಏರಿಬಿಟ್ಟಿದೆ, ಬಿಸಿಯಾಗ್ಬಿಟ್ಟಿದೆ. ಜಲಯಂತ್ರದ ಎಡೆಯಲ್ಲಿ ತಿರುಗಾಡ್ತಾ ಇದ್ದಾಳೆ. ತನ್ನ ಪ್ರಾಸಾದದ ಮುಂಭಾಗದಲ್ಲಿ ಇರುವಂತಹ ಕಾರಂಜಿಗಳು ಚಿಮ್ತಾ ಇರುವಂತಹ ನೀರಿನ ಸಮೀಪದಲ್ಲಿ ಬಂದು ನಿಲ್ತಾ ಇದ್ದಾಳೆ. ತುಂತುರು ಹನಿಗಳೆಲ್ಲ ಅವಳ ಮೈ ಮೇಲೆ ಬೀಳ್ತಾ ಇದೆ, ಆದ್ರೂ ತಂಪ ಅನಿಸ್ತಾ ಇಲ್ಲ. ತಳಿರು ಹಸೆಯ ತಾಣದಲ್ಲಿ ಮಲ್ಕೊಂಡು ಉರುಳಾಡ್ತಾ ಇದ್ದಾಳೆ. ಎಳೆ ಚಿಗರುಗಳನ್ನ ಹಾಸ್ಕೊಂಡು ಉರುಳಾಡ್ತಾ ಇದ್ದಾಳೆ, ತಂಪ ಅನಿಸ್ತಾ ಇಲ್ಲ. ತಂಪಾದ ಗಾಳಿ ಬೀಸ್ತಾ ಇರುವಂತಹ ಗಂಧ ಚಂದನದ ಕಾಡಿನಲ್ಲಿ ಉಪವನದಲ್ಲಿ ತಿರುಗಾಡ್ತಾ ಇದ್ದಾಳೆ, ಮನಸ್ಸಿಗೆ ಸಮಾಧಾನವಿಲ್ಲ. ಚಂದ್ರಕಾಂತ ಶಿಲೆ ಅಮೃತ ಶಿಲೆಯ ವೇದಿಕೆಯ ಮೇಲೆ ತಣ್ಣಗೆ ಮೈಚೆಲ್ಲಿ ಮಲಗಿದ್ದಾಳೆ. ದೇಹಕ್ಕೆ ಹಿತ ಅನಿಸ್ತಾ ಇಲ್ಲ. ಬಿಸಿಲು ಬೀಳದೇ ಇರುವಂತಹ ದಟ್ಟವಾದ ಲತಾ ಮಂಟಪದಲ್ಲಿ ಬಳ್ಳಿಯ ಮನೆಯ ಒಳಗಡೆಗೆ ತಿರುಗಾಡ್ತಾ ಇದ್ದಾಳೆ.

ತಂಪಾದ ಕೊಳದ ದಳದ ಮರಳಿನ ಮೇಲೆ ಬಂದು ಕುತ್ಕೊಂಡು ಕಾಲನ್ನ ನೀರಲ್ಲಿ ಇಳಿಬಿಟ್ಕೊಂಡು ಕುತ್ಕೊಂಡಿದ್ದಾಳೆ. ಆದ್ರೂ ಅವಳಿಗೆ ಸಮಾಧಾನ ಆಗ್ತಾ ಇಲ್ಲ. ಯಾವುದು ಸಹಜ ಕಾಲದಲ್ಲಿ, ಪ್ರೀತಿಯ ಕಾಲದಲ್ಲಿ ಸುಕುಮಾರವಾಗಿ ಕಾಣ್ತಾ ಇತ್ತೋ, ಈ ವಿರಹದ ಕಾಲದಲ್ಲಿ ಅವೆಲ್ಲವೂ ಕರ್ಕಶವಾಗಿ ಒರಟಾಗಿ ತೋರ್ತಾ ಇದೆ. ಎಳೆಯದಾದಂತಹ ಚಿಗುರು ಅವಳ ದೇಹಕ್ಕೆ ನೋವನ್ನು ಉಂಟು ಮಾಡ್ತಾ ಇದೆ. ಇಂಪಾದ ದುಂಬಿಗಳ ಝೇಂಕಾರ ಅವಳ ಕಿವಿಗೆ ಕರ್ಕಶ ಅಂತ ಅನಿಸ್ತಾ ಇದೆ. ಎಳೆಯ ಚಿಗುರು ಅವಳಿಗೆ ದೇಹಕ್ಕೆ ಹಿತ ಅಂತ ಅನಿಸ್ತಾ ಇಲ್ಲ. ತುಂಬಾ ಮೃದುವಾದ ಹೂಗಳು ಸಹ, ಮಾಲೆಯು ಅವಳಿಗೆ ಹಿತ ಅಂತ ಅನಿಸ್ತಾ ಇಲ್ಲ. ಹಂಸ, ಗಿಳಿ, ಕೋಗಿಲೆಯ ಇಂಪಾದ ಧ್ವನಿಗಳು ಸಹ ಅವಳಿಗೆ ಕಿವಿಗೆ ಕೇಳಲಾರದಷ್ಟು ಒರಟಾಗಿ ಕರ್ಕಶವಾಗಿ ಕೇಳ್ತಾ ಇದೆ. ಅವಳ ಸಮೀಪದಲ್ಲಿ, ಅವುಗಳ ಯಾವುದ ಸಮೀಪದಲ್ಲಿಯೂ ನಿಲ್ಲದೆ ಕೊನೆಗೆ ತನ್ನ ಮಹಡಿಯ ಮನೆಯನ್ನು ಹತ್ತಿ ತುದಿ ನೆಲೆಯ ಚಂದ್ರಶಾಲೆಗೆ, ಯಾಕೆಂದ್ರೆ ಅಲ್ಲಿ ತಂಪಾದ ಗಾಳಿ ಬೀಸತ್ತೆ ಅಂತ ಒಂದು ಕಾರಣ. ಇನ್ನು ಒಂದು, ಚಂದ್ರಹಾಸ ಆ ಉದ್ಯಾನವನದಿಂದ ಹೊರಟನೋ ಇಲ್ವೋ ಅನ್ನೋದನ್ನು ನೋಡೋದಕ್ಕೆ ಅಲ್ಲಿಂದ ಕಾಣತ್ತೆ. ಎರಡು ಕಾರಣದಿಂದ ಅಲ್ಲಿಂದ ಅವಳು ಮೇಲ್ಗಡೆಯ ಉಪ್ಪರಿಗೆಯ ಚಂದ್ರಶಾಲೆಗೆ ಬಂದಳು.

ಆ ಮೇಲುಗಡೆಯ ಉಪ್ಪರಿಗೆಯಲ್ಲಿ ಚಂದ್ರಶಾಲೆಯಲ್ಲಿ ಅವಳ ನಿಜವಾದ ಸಖಿಯರು ಆತ್ಮ ಸಖಿಯರೆಲ್ಲ ಬಂದು ಅನೇಕ ರೀತಿಯ ಉಪಚಾರವನ್ನು ಮಾಡ್ತಾ ಇದ್ದಾರೆ, ಗಾಳಿಯನ್ನು ಬೀಸ್ತಾ ಇದ್ದಾರೆ, ಮೆಲ್ಲಗೆ ಆತ್ಮೀಯತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಹತ್ರ ಬಂದು ಅಂತಃಕರಣದಿಂದ ಕೇಳ್ತಾ ಇದ್ರೆ ಅವರ ಸುಂದರವಾದ ಮುಖ, ಇಂಪಾದ ಧ್ವನಿ, ಸುಂದರವಾದ ಕಣ್ಣುಗಳು, ಕಾಮನ ಬಿಲ್ಲಿನಂತೆ ಬಾಗಿದ ಹುಬ್ಬು, ನೀಳವಾದಂತಹ ತಲೆಗೂದಲು, ಅವರ ಕೆಂಪಾದ ತುಟಿಗಳನ್ನು ನೋಡಿ ಇವಳಿಗೆ ಇನ್ನಿಷ್ಟು ವ್ಯಥೆಯಾಗ್ತಾ ಇದೆ. ಸ್ತ್ರೀಯರಲ್ಲಿ ಇವರು ಚೆಲುವೆರು, ಅದೇ ರೀತಿ ಪುರುಷರಲ್ಲಿ ಅವನು ಚೆಲುವನಾದಂತಹ ಅವನನ್ನ ಯಾವಾಗ ನಾನು ಮತ್ತೆ ಭೇಟಿ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಅವನ ಜ್ಞಾಪಕ ಆಗ್ತಾ ಇದೆ. ಇದರಿಂದ ಅವಳು ತಲ್ಲಣಿಸಿ, ನಿಜವಾಗ್ಲೂ ಪ್ರೇಮಿಗಳಿಗೆ ಶತ್ರುಗಳು ಯಾರು ಅಂತಂದ್ರೆ ತಿಂಗಳು ಅಂದ್ರೆ ಬೆಳದಿಂಗಳು, ಅರಗಿಣಿ, ಕಬ್ಬಿನ ಬಿಲ್ಲನ್ನು ಹಿಡಿದಂತಹ ಮನ್ಮಥ, ಹೂವಿನ ಬಾಣ, ದುಂಬಿಗಳು, ಇವುಗಳೇ ಶತ್ರುಗಳು ಅಂತ ಯೋಚನೆ ಮಾಡ್ತಾ ಇವು ನಿಜವಾಗ್ಲೂ ಯುವಕ ಯುವತಿಯರಿಗೆ ಪ್ರಿಯಕರಾಗಬೇಕಾಗಿತ್ತು, ಆದ್ರೆ ವಿರಹ ಕಾಲದಲ್ಲಿ ಇವರೆಲ್ಲ ನಿಜವಾದ ಶತ್ರುಗಳು ಅಂತ ಯೋಚನೆ ಮಾಡಿ ಇವುಗಳಿಂದ ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಯೋಚಿಸ್ತಾ ತನ್ನ ನುಣುಪಾದಂತಹ ಕೆನ್ನೆಗೆ ಕೈ ಕೊಟ್ಟು ಚಿಂತೆಯನ್ನು ಮಾಡ್ತಾ ಕೂತ್ಕೊಂಡಿದ್ದಾಳೆ. ಯಾರು ಏನು ಮಾತಾಡಿಸಿದ್ರು ಅದರಲ್ಲಿ ಅವಳಿಗೆ ಆಸಕ್ತಿ ಇಲ್ಲ. ಅವಳ ಈ ಸ್ಥಿತಿಯನ್ನು ನೋಡಿ ಸಖಿಯರು ಮಾತಾಡ್ತಾ ಇದ್ದಾರೆ.

ಅವರಿಗೆ ಇವಳ ಸಂತಾಪದಿಂದ ಗೊತ್ತಾಯ್ತು, ಬಹುಶಃ ಇವಳು ಯಾರನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಆ ವಿರಹ ವ್ಯಥೆಯಿಂದ ಒದ್ದಾಡ್ತಾ ಇದ್ದಾಳೆ ಅಂತ. ಅದಕ್ಕೆ ಅವರು ಸಮಾಧಾನವನ್ನು ಹೇಳ್ತಾ ಇದ್ದಾರೆ, ಹಾವು ಕಚ್ಚಿ ಬದುಕಿರುವವರುಂಟೆ, ಈಶ್ವರನ ಕೋಪದಲ್ಲಿ ಉರಿದು ಮತ್ತೆ ಬದುಕಲಿಕ್ಕೆ ಸಾಧ್ಯವೇ, ಕಾಡಿನ ಬೆಂಕಿಯಲ್ಲಿ ಸಿಕ್ಕಾಕಿಕೊಂಡು

ಮತ್ತೆ ಬದುಕಲಿಕ್ಕೆ ಸಾಧ್ಯವೇ? ಅದೇ ರೀತಿ ಚಂದ್ರ, ಮನ್ಮಥ, ಗಾಳಿ ಇವೆಲ್ಲವೂ ಸಹ ಅಬಲೆಯರಿಗೆ, ಸ್ತ್ರೀಯರಿಗೆ, ವಿರಹಿಗಳಿಗೆ ನೋವನ್ನೇ ಉಂಟು ಮಾಡ್ತಾ ಇದ್ದಾವೆ ಹೊರತು ಇವು ಯಾವ ಸಹಕಾರಿಗಳಲ್ಲ. ಶಿವಶಿವ, ಹೀಗೆ ವಿರಹ ವ್ಯಥೆಯಿಂದ ಬಳಲ್ತಾ ಇರುವಂತಹ ಇವಳಿಗೆ ಸಹಾಯ ಮಾಡುವುದು ಹೇಗೆ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾರೆ.

0: ಚಂದ್ರನ ಎಲ್ಲಾ ಕಲೆಗಳನ್ನು 16 ಕಲೆಗಳನ್ನ ಷೋಡಶ ಕಲೆಗಳು ಅಂತ ನಾವು ಹೇಳ್ತೇವಲ್ಲ, ಎಲ್ಲಾ ಕಲೆಗಳನ್ನು ಅಪಹಾರ ಮಾಡ್ತಾ ಮಾಡ್ತಾ ಒಂದೇ ಒಂದು ಕಲೆಯನ್ನು ಉಳಿಸಿದ್ದಾರೆ. ದೇವತೆಗಳ 16 ಯಾಕೆ ಉಳಿಸಿದ್ರೆ ಏನು, ಅದನ್ನು ಅತ್ಲಾಗಿ ತಗೊಂಡು ಹೋಗ್ಬಿಟ್ಟಿದ್ರೆ ಆಕಾಶದಲ್ಲಿ ಚಂದ್ರನೇ ಇರ್ತಾ ಇರ್ಲಿಲ್ಲ, ವಿರಹಿಗಳಿಗೆ ತೊಂದರೆಯೇ ಆಗ್ತಾ ಇರ್ಲಿಲ್ಲ. ಆದ್ರಿಂದ ದೇವತೆಗಳು ಚಂದ್ರನ ಒಂದು ಕಲೆಯನ್ನ ಏಕೆ ಉಳಿಸಿದ್ರ ಏನು, ಅದರಿಂದ ಇನ್ನಿಷ್ಟು ತೊಂದರೆ ಇವಳಿಗೆ. ಅದೇ ರೀತಿ ಈಶ್ವರ ಮೂರನೇ ಕಣ್ಣನ್ನು ಬಿಟ್ಟು ಅವತ್ತು ಮನ್ಮಥನನ್ನು ಸುಟ್ಟು ಹಾಕಿದ, ಮತ್ತೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಅವನನ್ನ ಯಾಕೆ ಉಳಿಸಿದ್ನೋ ಏನೋ, ಮನ್ಮಥನನ್ನ ನಾಶ ಮಾಡಿಬಿಡ್ಬೇಕಿತ್ತು, ಉಳಿಸ್ಲೇಬಾರದಾಗಿತ್ತು. ಅದೇ ರೀತಿ ಹಾವುಗಳು ಗಾಳಿಯನ್ನು ನುಂಗಿ ಮತ್ತ್ಯಾಕೆ ನಿಟ್ಟುಸರಿನ ರೂಪದಲ್ಲಿ ಅವು ಹೊರಗೆ ಬಿಟ್ಟುವ ಏನೋ, ಬಿಡಬಾರದಿತ್ತು. ಶಶಿ ಮನ್ಮಥ ಮತ್ತು ತಂಗಾಳಿಗಳನ್ನ ಈ ರೀತಿ ಬಿಡಬಾರದಿತ್ತು ಅಂತ ಹೇಳಿ ಬೈತಾ ಇದ್ದಾರೆ ಸಖಿಯರು. ಅಷ್ಟೇ ಅಲ್ಲ, ಇವಳಿಗೆ ಹಿಂಸೆಯನ್ನು ಕೊಡುವಂತಹ ಕೋಗಿಲೆಯ ನೆಪದಿಂದ ಕೋಗಿಲೆ ಅಂತ ತಿಳ್ಕೊಂಡು ಕಾಗೆಯನ್ನು ಬೈದ್ರು. ದುಂಬಿಗಳಿಗೆ ಆಶ್ರಯವಾದಂತಹ ಕಮಲದ ಹೂಗಳನ್ನ ಬೈತಾ ಇದ್ದಾರೆ. ಅದೇ ರೀತಿ ತಮ್ಮ ಮೈ ಮೇಲೆ ತಮ್ಮ ಕೈ ಮೇಲೆ ಬಂದು ಕೂತುಕೊಳ್ಳುವಂತಹ ಆ ಗಿಳಿಗಳಿಗೆ ಬಂದು ಕೂಡ್ತಾವಲ್ಲ ಅಂತ ಹೇಳಿ ತಮ್ಮ ಕೈಗಳನ್ನು ಸಹ ಕರತಳವನ್ನು ಜರೆದು ಒಬ್ಬ ಸಖಿ ನಿಂದಿಸ್ತಾ ಇದ್ದಾಳೆ. ಇವಳ ಪರಿಸ್ಥಿತಿಯನ್ನು ವಿಷಯ ಪರಿಸ್ಥಿತಿಯನ್ನು ನೋಡಿ ವ್ಯಥೆಪಡ್ತಾ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ.
3: ಆಕಾಶವಾಣಿ ಭದ್ರಾವತಿ.
4: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ ಜಾಗರೂಕರಾಗಿರಿ.
7: ಇದೊಂದು ಪ್ರಕಟಣೆ 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರಿಗಾಗಿ. ಕೇಳುವರೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ

0: ಇಪ್ಪತ್ತು ಐದು ಎರಡ್ ಸಾವಿರ ಇಪ್ಪತ್ತಾರರಿಂದ ಇಪ್ಪತ್ತೆರಡು ಐದು ಎರಡ್ ಸಾವಿರ ಇಪ್ಪತ್ತಾರರವರೆಗೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರುಗಳನ್ನ ದಿನಾಂಕ 16-5-2026 ಒಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ ಗೃಹ ವಿಜ್ಞಾನಿ ಅವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908 9482024908. ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ.
1: ಸೇವಾ ಮಾಹಿತಿ. ಭಾರತೀಯ ಸೇನೆ ಮತ್ತು ಉಚಿತ ವೃತ್ತಿ ಮಾರ್ಗದರ್ಶನ ಮತ್ತು ತರಬೇತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ನಿಗದಿತ ಅರ್ಜಿಯನ್ನು ಆಯಾ ಜಿಲ್ಲೆಯ ಜಿಲ್ಲಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪಡೆದು, ಭರ್ತಿ ಮಾಡಿದ ಅರ್ಜಿಯನ್ನು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸುವಂತೆ ಕೋರಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16 ಮೇ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಭದ್ರಾವತಿಯಲ್ಲಿನ ವಿವಿಧ ವೃತ್ತಿಗಳಿಗೆ 2026-27 ಸಾಲಿನ ಐಟಿಐ ಪ್ರವೇಶಕ್ಕಾಗಿ ದಿನಾಂಕ 15-5-2026 ಅವಧಿಯನ್ನು ವಿಸ್ತರಿಸಲಾಗಿದ್ದು, ಎಸ್ಎಸ್ಎಲ್ಸಿ ಪಾಸ್ ಫೇಲ್ ಆದ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಪ್ರವೇಶ ಬಯಸುವ ಅಭ್ಯರ್ಥಿಗಳು www.cit.karnataka.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು, ಅಥವಾ ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಭದ್ರಾವತಿ ಇವರ ಪ್ರಾಚಾರ್ಯರನ್ನು ಸಂಪರ್ಕಿಸಬಹುದು, ಅಥವಾ ದೂರವಾಣಿ ಸಂಖ್ಯೆ 08282200080, ಮೊಬೈಲ್ ಸಂಖ್ಯೆ 9980121295 ಸಂಪರ್ಕಿಸಬಹುದಾಗಿದೆ.

2026-27ನೇ ಸಾರಿಗೆ ಪ್ರಥಮ ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ವಿಎಎಸ್ಟಿ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ ಅರ್ಜಿಗಳು ಲಭ್ಯವಿದೆ. ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಬೋಧಿಸಲಾಗುತ್ತಿದೆ. ಈ ಪ್ರಸಕ್ತ ಸಾಲಿನಿಂದ 2026-27ನೇ ಸಾಲಿನಿಂದ ಹೊಸ ಡಿಪ್ಲೊಮಾ ಕೋರ್ಸ್ಗಳಾದ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಡಿಪ್ಲೊಮಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯವಿರುತ್ತದೆ. ಪ್ರತಿ ಕೋರ್ಸ್ನಲ್ಲೂ 63 ಸೀಟುಗಳು ಲಭ್ಯವಿರುತ್ತೆ. SSLC ಮತ್ತು JTS ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸದರಿ ಸಂಸ್ಥೆಯಲ್ಲಿ ನುರಿತ ಉಪನ್ಯಾಸಕ ವೃಂದ, ಪ್ರಯೋಗಾಲಯಗಳು, ಕಾರ್ಯಾಗಾರಗಳು, ಗ್ರಂಥಾಲಯ, ವಿಶಾಲವಾದ ಕಾಲೇಜು ಕ್ಯಾಂಪಸ್ ಸೌಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಾಚಾರ್ಯರು VIESSJ ಸರ್ಕಾರಿ ಪಾಲಿಟೆಕ್ನಿಕ್ ಭದ್ರಾವತಿ ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಸೇವಾ ಮಾಹಿತಿ ಪ್ರಸಾರವಾಯಿತು. ಇದೊಂದು ಪ್ರಕಟಣೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಭದ್ರಾವತಿ ತಾಲೂಕು ಘಟಕ ಹಾಗೂ ಶ್ರೀ ಬಸವೇಶ್ವರ ಧರ್ಮ ಸಂಸ್ಥೆ ಭದ್ರಾವತಿಯವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತ್ಯುತ್ಸವವನ್ನು ಭದ್ರಾವತಿಯ ಸಿದ್ದಾರ್ಥ ನಗರದ ಶ್ರೀ ಬಸವೇಶ್ವರ ಸಭಾಭವನದಲ್ಲಿ ನಾಳೆ ಸಂಜೆ 5:30ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಪ್ರಕಟಣೆ ಕೇಳಿದಿರಿ. ಈಗ ಒಂದು ಭಾವಗೀತೆಯನ್ನು ಆಲಿಸೋಣ. JS ಶ್ರೀಕಂಠಭಟ್ಟ ಅವರ ಧ್ವನಿಯಲ್ಲಿ ಅಂಬಿಕಾ ತನಯದತ್ತ ಅವರ ಕವನ ನನ್ನ ನಿನ್ನ ಬೆನ್ನ ಬಳಿ.

ಭಾವಗೀತೆಯನ್ನು ಆಲಿಸಿದಿರಿ. ಇನ್ನು ಜನಪದ ಸಂಗೀತ ಗಂಗಮ್ಮನ ಪದಗಳನ್ನು ಹಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಮಲ್ಲಳ್ಳಿಯ ಶ್ರೀಮತಿ ಪಾರ್ತುಮ ಮತ್ತು ಸಂಗಡಿಗರು.

மடலா.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಮಲ್ಲಳ್ಳಿಯ ಶ್ರೀಮತಿ ಪಾರತಮ್ಮ ಮತ್ತು ತಂಡದವರಿಂದ ಗಂಗಮ್ಮನ ಪದಗಳನ್ನು ಕೇಳಿದಿರಿ. ವೇಳೆ 12 ಗಂಟೆ, ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಪ್ರಮಾಣವನ್ನು 30%-50% ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ

0: ಕೆರೆ ಕಲಘಟಗಿ ತಾಲೂಕು ಸೂರುಶೆಟ್ಟಿ ಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ UIDAI ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು.
1: ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. 8 ಆಧಾರ್ ಕಿಟ್ ಇದಾವೆ. ಆಧಾರ್ ಕಿಟ್ಗೆ ಒಂದ್ ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಹಾಗಾದ್ರೆ 400 ಜನಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದ್ ಎನ್ವೈರ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದಲ್ಲದೆ ನಮ್ಗೆ ಇನ್ನೊಂದ್ ಏನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಅಂದ್ರೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕೆ ಆಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾರೆ, ಅದು ಅಲ್ಲದೆ ಇನ್ನೊಬ್ರು ASK ಮ್ಯಾನೇಜರ್ ಇರ್ತಾರೆ. ಅವರಾದ್ರೆ ನಮ್ಮ ಎಂಪ್ಲಾಯ್, UIDAI ಎಂಪ್ಲಾಯಿ, ಅವ್ರು ನಮ್ಗೆ ಡೈರೆಕ್ಟ್ ರಿಪೋರ್ಟ್ ಮಾಡೋದು.
0: ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIIT ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 15 ಶುಕ್ರವಾರ ಸಂಜೆ 6:30 ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ @90 ಸಂಧ್ಯಾ ಸುಧೇ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ ಮಠ್ ಕೊಳಲು ವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

Wanita Bihara. ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಖಾಲಿ ಖಾಲಿ ಸಣ್ಣ ಕಥೆ ಕೇಳಲಿದ್ದೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಮೂಡಿಬರಲಿದೆ. ಆರಂಭದಲ್ಲಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ.

ಕಾರಿನಿಂದ ಇಳಿದ ಡಾಕ್ಟರ್ ಆಶಿಫಾ ಲಘುಬಗೆಯಿಂದ ತನ್ನ ಕ್ಲಿನಿಕ್ಕಿಗೆ ಬಂದ್ಲು. ಆ ಊರಿನ ಹೆಸರಾಂತ ಡೆಂಟಲ್ ಕ್ಲಿನಿಕ್ ಅವಳದ್ದು. ದಂತೋಪಚಾರಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಅಣಿಗೊಳಿಸುವ ಕಾಯಕದಲ್ಲಿದ್ದಂತಹ ಅವಳ ಸಹಾಯಕ್ಕೆ ಶಾರದ ಆಶಿಫಳನ್ನ ನೋಡಿದೊಡನೆ, ಮೇಡಮ್ ನೋಡಿದ್ರ, ಇವತ್ತು ಕೂಡ ಆ ಮುದುಕಪ್ಪ ಬಂದು ಹೊರಗಿನ ಬೆಂಚಲ್ಲಿ ಕೂತಿದ್ದಾನೆ. ಇವತ್ತು ಮಾತ್ರ ನಾನು ಅವನ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಲ್ಲಪ್ಪ. ಯಾಕೆ ಬರ್ತಾನೆ ಮೇಡಮ್ ಪ್ರತಿದಿನ ಎಂದಳು. ಅದೇ ನಂಗೂ ಗೊತ್ತಾಗ್ತಿಲ್ಲ. ಅವನ ಡೆಂಟಲ್ ಟ್ರೀಟ್ಮೆಂಟ್ ಅವತ್ತೇ ಆಗಿದೆ. ಅದಾದ್ಮೇಲೆ ದಿನಕ್ಕೊಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರ್ತಾನೇ ಇದ್ದಾನೆ. ನೀವು ಇನ್ನು ಬರುವ ಅವಶ್ಯಕತೆ ಇಲ್ಲ ಎಂದು ನಾನು ಹೇಳಿದ ಮೇಲೂ ದಿನಾ ಬರ್ತಾನೆ ನೋಡು. ಮೋಡ ಮುಸುಕಿ ಸೂರ್ಯನ ದರ್ಶನವಾದರೂ ತಪ್ಪೀತು, ಇವನ ಮುಖದರ್ಶನ ಮಾತ್ರ ತಪ್ಪಲ್ಲ. ಬರಲಿ ಬಿಡು, ಕುಳಿತು ಕುಳಿತು ಬೇಸರವಾದಾಗ ಸುಸ್ತಾದಾಗ ಹೋಗುತ್ತಾನೆ ಬಿಡಿ ಶಾರದ. ನಮಗೇನು ತೊಂದರೆ ಕೊಡುತ್ತಿಲ್ಲ ತಾನೆ ಪಾಪ ಮುದುಕ. ಅಯ್ಯೋ ಮೇಡಮ್, ಹಾಗೆಲ್ಲ ಹಗುರ ತೀರ್ಮಾನಗಳಿಗೆ ಬರಬೇಡಿ ನೀವು. ಯಾವ ಹುತ್ತದಲ್ಲಿ ಯಾವ ಹಾವೋ. ನೀವು ಬರುವ ಮೊದಲೇ ಬಂದು ಕುಳಿತು ನೀವು ಹೋಗುವವರೆಗೂ ಇದ್ದು ನಿಮ್ಮನ್ನು ಗಮನಿಸ್ತಾನೆ ಅಂತ ಅಂದ್ರೆ ನನಗೀಗೂ ಈ ಮುದುಕನ ಮೇಲೆ ಒಂದು ಅನುಮಾನ. ಮುದುಕ ಆದರೇನಂತೆ, ಕೆಲ ಪುರುಷರ ಚಟ ಚಟ್ಟವೇರುವ ತನಕ ಹೋಗುವುದಿಲ್ಲವಂತೆ. ಏನು ಹೇಳಬೇಕು ಅಂತ ತೋಚದ ಆಶಿಫಾ, ಶಾರದ ಮೊದಲ ಪೇಷಂಟ್ನ ಕರೆಯಮ್ಮ ಅಂದ್ಲು. ಸುಮಾರು 70-75 ಆಸುಪಾಸಿನ ಆ ಮುದುಕ ಶುಕ್ರವಾರವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಒಂದಲ್ಲ ಒಂದು ಹಲ್ಲಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಕ್ಲಿನಿಕ್ನ ಹೊರಗಡೆ ಇಟ್ಟಿದ್ದ ಬೆಂಚಲ್ಲಿ ಬಂದು ಕೂರ್ತಾ ಇದ್ದ. ಆ ಕ್ಲಿನಿಕ್ಕಿಗೆ ಬರುವ ಹಲವರು ಇದನ್ನು ಗಮನಿಸಿದ್ದರೂ ಕೂಡ ಆಶಿಫಾಳ ಚಲನವಲನಗಳನ್ನೆಲ್ಲ ಗಂಭೀರವಾಗಿ ಗಮನಿಸುತ್ತಿದ್ದ. ಆದರೆ ಎಂದೂ ಆಕೆಯ ಜೊತೆ ಮಾತಿಗಾಗಿ ಹಂಬಲಿಸಿದವನಲ್ಲ. ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಗದಿದ್ದಾಗ ಸುಮ್ಮನೆ ಒಂದು ಮೂಲೆಯಲ್ಲಿ ಸ್ವಲ್ಪ ಹೊತ್ತು ನಿಂತಾದರೂ ಹೋಗುತ್ತಿದ್ದ. ಅವನ ಬರುವಿಕೆ ಹೋಗುವಿಕೆ ಡಾಕ್ಟರ್ ಆಶಿಫಾ ಹಾಗೂ ಅವಳ ಸಹಾಯಕ್ಕೆ ಶಾರದಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು. ಕೆಲವು ದಿನಗಳು ಕಳೆದವು. ಈಗ ಆ ಮುದುಕಪ್ಪ ಕಾಣಿಸುತ್ತಿಲ್ಲ. ಸುಸ್ತಾಗಿ ಮನೆಯಲ್ಲಿ ಕುಳಿತಿರಬೇಕು ಎಂದು ಇಬ್ಬರೂ ಮಾತನಾಡಿಕೊಂಡರಾದರೂ ಅವನನ್ನು ಮರೆತಿರಲಿಲ್ಲ. ಡಾಕ್ಟರ್ ಆಶಿಫಾ ಹಾಗೂ ಶಾರದ ಇವರ ಇಬ್ಬರ ಕಣ್ಣುಗಳು ಕೂಡ ಆತನನ್ನ ಹುಡುಕ್ತಾ ಇದ್ವು. ಅದೊಂದು ದಿನ ಆಶಿಫಾ ಕೆಲಸ ಮುಗಿಸಿಕೊಂಡು ತನ್ನ ಕ್ಲಿನಿಕ್ನಿಂದ ಮನೆಗೆ ಹೋದಾಗ ಅವಳ ತಾಯಿ ನಾದಿರ ಅಳ್ತಾ ಇದ್ಲು. ಹುಷಾರಿಲ್ಲವೇನಮ್ಮ ಕೇಳಿದಳು ಆಶಿಫಾ. ಸ್ವಲ್ಪ ತಲೆನೋವು ಅಷ್ಟೇ ಮಗಳೇ. ಅಮ್ಮ ನಾದಿರಾಳ ಉತ್ತರ ಆಶಿಫಾಗೆ ತೃಪ್ತಿ ನೀಡಲಿಲ್ಲ. ಒಂದೆರಡು ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಾಯಿಯ ಅಳುವಿನ ಕಾರಣ ತಿಳಿಯಲು ಯತ್ನಿಸಿದ್ಲು. ಆದರೆ ಪ್ರಯೋಜನ ಆಗಲಿಲ್ಲ. ಮರುದಿನ ಎಂದಿನಂತೆ ಆಕೆ ಕ್ಲಿನಿಕ್ಕಿಗೆ ಬಂದಾಗ ಅವಳ ಬರುವಿಕೆಗಾಗಿಯೇ ಕಾದಿದ್ದ ಶಾರದ, ಮೇಡಮ್ ಆ ಅಜ್ಜ ಮುದುಕಪ್ಪ ತೀರ್ಕೊಂಡಂತೆ. ನಿನ್ನೆ ಸಂಜೆ ತರಕಾರಿ ತಕೊಳ್ಳೋಣ ಅಂತ ನಿಮ್ಮ ಪೇಷಂಟ್ ಹನೀಫ್ನ ಅಂಗಡಿಗೆ ಹೋಗಿದ್ನಾ, ಅವ ಹೇಳ್ದ ಇನ್ನು ನಿಮ್ಮ ಕ್ಲಿನಿಕ್ನ ಬೆಂಚಿನ ಮೂಲೆ ಪರ್ಮನೆಂಟ್ ಆಗಿ ಖಾಲಿ ಇರುತ್ತೆ, ಆ ಮುದುಕಪ್ಪ ತೀರಿ ಹೋದ ಎಂದು. ಮೇಡಮ್ ಆ ಹನೀಫ ಇನ್ನೊಂದು ವಿಚಾರವನ್ನು ಹೇಳಿದ ಗೊತ್ತಾ, ಪಾಪ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತೆ ತನ್ನ ಮೊದಲ ಪತ್ನಿ ಮತ್ತು ಮುದ್ದಾದ ಮಗುವನ್ನು ಬಿಟ್ಟು ಇನ್ನೊಂದು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ನಂತೆ ಆ ಮುದುಕ. ಪಾಪ ಆತನ ದೈಹಿಕ ಬಲ ಕುಗ್ಗಿದಾಗ ಇನ್ನೂ ಸಣ್ಣ ವಯಸ್ಸಿನ ಆ ಎರಡನೇ ಹೆಂಡತಿ ಇನ್ನಾರನ್ನೋ ವಿವಾಹವಾಗಿ ದುಬೈಗೆ ಹಾರಿದಳಂತೆ. ಅಂದಿನಿಂದ ಮುದುಕ ಒಬ್ಬನೇ ಬದುಕುತ್ತಿದ್ದಾನಂತೆ. ಅಂತೆಯೇ ಆ ಮುದುಕ ಒಮ್ಮೊಮ್ಮೆ ಬುದ್ಧಿಭ್ರಮಣೆ ಆದವರಂತೆ, ನನ್ನ ಮಗಳು ಡಾಕ್ಟರ್ ಗೊತ್ತುಂಟಾ, ನನ್ನ ಮಗಳು ಡಾಕ್ಟರ್ ಎಂದು ನನ್ನನ್ನೂ ಒಳಗೊಂಡಂತೆ ಹಲವರಲ್ಲಿ ಹೇಳುತ್ತಿದ್ದ ಎಂದು ಹನೀಫ್ ಹೇಳಿದ. ಪುಟ್ಟ ಕೂಸನ್ನು ಕಂಕುಳಲ್ಲಿ ಕಟ್ಟಿಕೊಂಡು ತನ್ನ ಅಮ್ಮ ಬದುಕು ಕಟ್ಟಿಕೊಳ್ಳಲು ಹೋರಾಡಿದ್ದು, ತನಗೆ ಬುದ್ಧಿ ತಿಳಿಯುವ ವೇಳೆಗೆ ಬೇಜವಾಬ್ದಾರಿಯ ತನ್ನ ತಂದೆಯನ್ನು ಹಳಿಯುತ್ತಿದ್ದದ್ದು, ಬಹುದೂರದ ಊರಿನಲ್ಲಿ ಯಾವ್ಯಾವುದೋ ಮನೆ ಕೆಲಸಗಳನ್ನು ಮಾಡಿ ತನ್ನನ್ನು ಬೆಳೆಸಿ ಓದಿಸಿದ್ದು, ವಿದ್ಯಾರ್ಥಿ ವೇತನ ಪಡೆಯುತ್ತಲೇ ಓದಿ ತಾನು ಡಾಕ್ಟರ್ ಆದಾಗ ಅವ

0: ತಾನು ಸಹಿಸಿದ ಊರಿನಲ್ಲಿಯೇ ಗೌರವದಿಂದ ಜೀವಿಸಬೇಕು. ದೇವರು ಅವಕಾಶ ನೀಡಿದ್ದಾನೆ, ಬಾ ಮಗಳೇ ಎಂದು ಹೇಳುತ್ತಾ ತನ್ನೂರಿಗೆ ತನ್ನೊಂದಿಗೆ ಹಿಂದಿರುಗಿದ್ದು. ಎಲ್ಲ ನೆನಪುಗಳು ಆಶೀಫಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೇಲಿ ಬಂದವು. ತಾಯಿಯ ಕಣ್ಣೀರಿನ ಕಾರಣ ಆಕೆಗೆ ಈಗ ತಿಳಿದು ಹೋಯಿತು. ಕ್ಲಿನಿಕ್ನ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಆಶೀಫಾ ಹಾಗೆ ಹೊರಗಿದ್ದ ಬೆಂಚಿನತ್ತ ದೃಷ್ಟಿ ಹರಿಸಿದ್ಲು. ಬೆಂಚಿನ ಮೂಲೆ ಖಾಲಿ ಖಾಲಿಯಾಗಿತ್ತು. ಹೃದಯದ ಹಂದರದಲ್ಲಿ ಮುದುಕಪ್ಪನ ಚಿತ್ರ ತುಂಬಿಕೊಂಡಿತ್ತು. ಇದುವರೆಗೆ ಖಾಲಿ ಖಾಲಿ ಸಣ್ಣ ಕಥೆ ಕೇಳಿದಿರಿ, ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
1: ಭಕ್ತಿಗೀತೆ ಸದ್ಗುರು ಸಂತ ಕೇಶವದಾಸರ ರಚನೆ.

ಪ್ರದಾಸಿ ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವಿನಾಸೇನ ಬಾಳ್ವೆಗೆಲ್ಲ ನಾನೇ ನೆಚ್ಚು ಲೋಕಕ್ಕೆಲ್ಲ ಅಚ್ಚುಮೆಚ್ಚು ನಾನೇ ನಾನೇ.

0: ಇದುವರೆಗೆ ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಿದಿರಿ. ಶ್ರೋತೃಗಳೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಸಮಯ 12:31:15. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.

ಈಗ ಒಂದಿಷ್ಟು ಪ್ರಕಟಣೆಗಳು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಭದ್ರಾವತಿಯಲ್ಲಿನ ವಿವಿಧ ವೃತ್ತಿಗಳಿಗೆ 2026-27 ಸಾಲಿಗೆ ಪ್ರವೇಶಕ್ಕಾಗಿ ದಿನಾಂಕ 15/5/2026 ವಿಸ್ತರಿಸಲಾಗಿದ್ದು, ಅಂದರೆ ನಾಳೆವರೆಗೂ ವಿಸ್ತರಿಸಲಾಗಿದ್ದು, SSLC ಪಾಸ್ ಅಥವಾ PL ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೂ www.cit.karnataka.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅಥವಾ ಅರ್ಜಿ ಸಲ್ಲಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇಲ್ಲಿಯ ಪ್ರಾಚಾರ್ಯರನ್ನು ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ 08282220080, ಮೊಬೈಲ್ ಸಂಖ್ಯೆ 9880085914. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಭದ್ರಾವತಿ ತಾಲೂಕು ಘಟಕ ಹಾಗೂ ಶ್ರೀ ಬಸವೇಶ್ವರ ಧರ್ಮ ಸಂಸ್ಥೆ ಭದ್ರಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತ್ಯುತ್ಸವವನ್ನು ದಿನಾಂಕ 15/5/2026, ಅಂದರೆ ನಾಳೆ ಸಂಜೆ 5:30 ಭದ್ರಾವತಿಯ ಸಿದ್ದರಡನಗರದಲ್ಲಿರುವ ಶ್ರೀ ಬಸವೇಶ್ವರ ಸಭಾಭವನದಲ್ಲಿ ಆಯೋಜಿಸಲಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ.

ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಈ ರಾತ್ರಿ 9:30 ನೀವು ಕೇಳಲಿರುವ ನಾಟಕ ಆ ಒಂದು ರಾತ್ರಿ. ರಚನೆ ಭಾರತಿ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. ನಮ್ಮ ನಿಲಯದಿಂದ ಈ ಮಧ್ಯಾಹ್ನ

0: ಏನು ಜನರಲ್ಲಿ ನಾವು ಕರಿತೇವೆ ಹೀಟ್ ವೇವ್ ದಿಂದ ಮಕ್ಕಳಲ್ಲಿ ಕಂಡು ಬರುವಂತಹ ಲಕ್ಷಣಗಳು ಯಾವುವು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡ್ಕೊಡ್ಬೇಕು ಸರ್?
1: ನೀವು ಹೇಳ್ದಂಗೆ ಈ ಸರಿ ಇದಲ್ಲಂತೂ ಸಿಕ್ಕಾಪಟ್ಟೆ ಐತ್ರಿ, ಎಲ್ಲರಿಗೂ ಟಾಲರೇಟ್ ಮಾಡದೆ ಇರುವಂತ ಲೆವೆಲ್ಗೆ ಹೋಗಿರೋದ್ರಿಂದನೇ ಈ ಸರಿ ಏನಾಗ್ತಾ ಇದೆ, ಈ ಬಿಸಿಲಿನ ಶಾಖದಿಂದ ಆಗುವಂತ ಅಡ್ಡ ಪರಿಣಾಮಗಳು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಹೀಟ್ ವೇವ್ ಅಂತಂದ್ರೆ ಒಂದೊಂದು ಈ ಸಮ್ಮರ್ ಅಲ್ಲಿ ಅಪ್ಪರ್ ಲಿಮಿಟ್ ಅಂತ ಏನಿರ್ತೈತೆ ಅದನ್ನ ಕ್ರಾಸ್ ಆಯ್ತು ಅಂತಂದ್ರೆ ಏನಾಗ್ತೈತ್ರಿ, ಹೀಟ್ ವೇವ್ ಮತ್ತು ಅದರ ಸಿಂಪ್ಟಮ್ಸ್ ಬರ್ಲಕ್ ಸ್ಟಾರ್ಟ್ ಆಗ್ತೈತ್ರಿ. ಸಣ್ಣ ಮಕ್ಕಳೊಳಗ ಮತ್ತು ವಯಸ್ಸಾದವರಲ್ಲಿ ಇದರ ಎಫೆಕ್ಟ್ ಏನಾಗಿರ್ತೈತ್ರಿ ಬಹಳ ಕಾಣಿಸ್ತೈತಿ. ಯಾಕೆ ಅವರಲ್ಲಿ ಕೆಲವೊಂದು ಬಾಡಿಯ ನೇಚರ್ ಹಂಗಿರ್ತೈತಿ. ಸಣ್ಣಕ್ಕೊಳಗೆ ಏನಾಗ್ತೈತ್ರಿ, ಇಷ್ಟು ಹೀಟ್ ವೇವ್ ಟೆಂಪರೇಚರ್ ಜಾಸ್ತಿ ಆದಾಗ ಅದಕ್ಕೆ ಅಡಾಪ್ಟ್ ಆಗುವಂತ ಕೆಪಾಸಿಟಿ ಇನ್ನು ಪೂರ್ತಿ ಡೆವಲಪ್ ಆಗಿರಂಗಿಲ್ಲ,
0: ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅಂತಾರೆ.
1: ಆಟೋ ರೆಗ್ಯುಲೇಷನ್ ಅಂತ ಹೇಳಿ, ಬಾಡಿ ಟೆಂಪರೇಚರ್ ಇಷ್ಟಿದ್ದಾಗ ಅದನ್ನ ಕೂಲ್ ಮಾಡುವಂತ ಒಂದು ಮೆಕ್ಯಾನಿಸಮ್ ಇರ್ತದೆ, ಅದಕ್ಕೆ ಆಟೋ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಅದು ಇನ್ನು ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಆಗಿರಂಗಿಲ್ಲ ಸಣ್ಣ ಮಕ್ಕಳಲ್ಲಿ. ಅದು ವಯಸ್ಸಾದವರಲ್ಲಿನೂ ಅದೇ ರೀತಿ, ಅದು ಏನಾಗ್ತಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುವಷ್ಟು ಇನ್ನು ಇಳಿತಾ ಇರ್ತೈತಿ ಅದು. ಸೊ ಹಿಂಗಾಗಿ ಎರಡೂ ಕಡೆ ಇದರದ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತ್ರಿ. ಸೊ ಸಣ್ಣ ಮಕ್ಕಳಲ್ಲಿ ಇದರ ಹೀಟ್ ವೇವ್ ಇಫೆಕ್ಟ್ ಅಂತ ನಾವು ಲಕ್ಷಣಗಳು ನೋಡೋದಾದ್ರೆ, ಒಂದು ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ, ಅಂದ್ರೆ ಏನಾಕೈತ್ರಿ ಬಾಡಿ ಎಕ್ಸೆಸಿವ್ ಸ್ವೆಟಿಂಗ್ ಆಗೋದ್ರಿಂದ ಬೆವರಿಂದ ನೀರಿನಂಶ ಮತ್ತು ಲವಣಾಂಶಗಳು ಬಾಡಿಯಿಂದ
0: ಹೊರಗಡೆ
1: ಹೋಗ್ತಾವ. ಅದಕ್ಕೆ ಏನಾಗ್ತೈತ್ರಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಡಿಹೈಡ್ರೇಷನ್ ಅದ ಲಕ್ಷಣ ಸಣ್ಣ ಮಕ್ಕಳೊಳಗ ಬೇರೆ ಬೇರೆ ತರ ಇರ್ತೈತಿ. ನಾ ಹೇಳಿದಾಗ ಒಂದ್ ಲೆಸ್ ದನ್ 1 ಇಯರ್, 1 ವರ್ಷ ಕೆಳಗಿನ ಮಕ್ಕಳೊಳಗ ಬೇರೆ ಇರ್ತೈತಿ, ಮಾತ್ ಬರಂಗಿಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ. 1 ವರ್ಷ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಡೋರ್ ಆದಂಗ ಒಂದ್ 4 ವರ್ಷ 5 ವರ್ಷ ಆದ್ರೆ ಕೆಲವೊಂದಿಷ್ಟು ಮಾತ್ ಹೇಳ್ಬಹುದು. ಇದರ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ ಡಿಹೈಡ್ರೇಷನ್, ಒಂದು ಕಣ್ಣಲ್ಲಿ ಟಿಯರ್ಸ್ ಅಂತ ಏನ್ ಹೇಳ್ತೇವಲ್ರಿ ಕಡಿಮೆ ಆಗ್ತೈತಿ, ಬಾಯಿ ಒಣಗ್ತೈತಿ, ನೀರ್ ಕುಡಿಬೇಕು, ಎಷ್ಟು ಜಾಸ್ತಿ ನೀರ್ ಕುಡಿಬೇಕು ಅನಿಸ್ತೈತ್ರಿ. ಮತ್ತು ಏನಾಕೈತಿ ಯೂರಿನ್ ಔಟ್ಪುಟ್ ಕಡಿಮೆ ಆಗ್ತೈತ್ರಿ, ಯಾಕೆ ಯೂರಿನ್ ತಯಾರಾಗ್ಲಕ್ಕ ಅಲ್ಲಿ ಲೋಯ್ಡ್ ಇತ್ತು ಅಂದ್ರೆ ಆಗ್ತೈತಿ, ಅದೆಲ್ಲ ಏನಾಗಿರ್ತೈತಿ ಸ್ವೆಟಿಂಗ್ ಆಗಿ ಬೆವರಲ್ಲಿ ರೂಪದಲ್ಲಿ ಅಲ್ಲಿ ಹೋಗಿರೋದ್ರಿಂದ ಯೂರಿನ್ ತಯಾರಾಗೋದು ಕಡಿಮೆ ಆಗಿರೋದ್ರಿಂದ ಯೂರಿನ್ ಪಾಸ್ ಮಾಡೋದು ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಇದು ಒಂದು ಡಿಹೈಡ್ರೇಷನ್ ಲಕ್ಷಣ
0: ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ.
1: ಇದು ಚಿಕ್ಕ ಮಕ್ಕಳಲ್ಲಿನೂ ಬಂತ್ರಿ, ದೊಡ್ಡವರಲ್ಲಿನೂ ಇದ್ರ ಅಂದ್ರೆ ಎಲ್ಡರ್ಲಿ ಹಿರಿಯ ನಾಗರಿಕರಲ್ಲಿನೂ ಈ ತರ ಸಿಂಪ್ಟಮ್ಸ್ ಬರ್ತೈತಿ. ಬಟ್ ಅಲ್ಲಿ ಅವ್ರಿಗೆ ತಿಳಿತೈತಿ ಡಿಹೈಡ್ರೇಷನ್ ಆಗ್ಲಾಗ್ತೈತಿ ಅಂದ್ರೆ ಅದನ್ನ ಹೆಂಗ್ ರಿಕವರಿ ಮಾಡ್ಕೋಬೇಕು, ಸರಿ ಹೋಗಿಸ್ಬೇಕು ಅಂದ್ರೆ ಅವ್ರು ನೀರ್ ಕುಡಿತಾರ, ಬೇರೆ ಲಿಕ್ವಿಡ್ ಡಯಟ್ ಏನ್ ಮಾಡ್ತಾರೆ ಕನ್ಸ್ಯೂಮ್ ಮಾಡ್ತಾರ. ಬಟ್ ಅವರಲ್ಲಿ ಆದ್ರೂ ಅಷ್ಟೇ ಯೂರಿನ್ ಔಟ್ಪುಟ್ ಕಡಿಮೆ ಆಗೋದು ಫಸ್ಟ್ ಅವರಲ್ಲಿನೂ ಒಂದ್ ಲಕ್ಷಣ. ನೆಕ್ಸ್ಟ್ ಹೀಟ್ ಎಕ್ಸಾಷನ್ ಅಂತ ಒಂದು ಬರ್ತೈತ್ರಿ. ಹೀಟ್ ಎಕ್ಸಾಷನ್ ಇದು ನೆಕ್ಸ್ಟ್ ಸೇರ್ ಫಾರ್ಮ್ ಆಫ್ ಹೀಟ್ ವೇವ್ ಎಫೆಕ್ಟ್. ಸಣ್ಣ ಮಕ್ಕಳಲ್ಲಿನೂ ಆಯ್ತು, ಹಿರಿಯ ನಾಗರಿಕರಲ್ಲಿನೂ ಆಯ್ತು. ಇದ್ರ ಲಕ್ಷಣಗಳು ಏನ್ ಬರ್ತಾವ ಅಂತಂದ್ರೆ ಎಕ್ಸೆಸಿವ್ ಸ್ವೆಟಿಂಗ್ ಆಗ್ತೈತ್ರಿ. ಬಹಳಷ್ಟು ಸ್ವೆಟಿಂಗ್ ಆಗೋದ್ರಿಂದ ಏನಾಕೈತ್ರಿ, ಇವು ನೀರು ಮತ್ತು ಎಲೆಕ್ಟ್ರೋಲೈಟ್ ಲವಣಾಂಶಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗ್ತೈತಿ. ಲಾಸ್ ಆದಾಗ ಏನಾಗ್ತೈತ್ರಿ, ಅವ್ರದ್ದು ಥರ್ಸ್ಟ್ ಇನ್ನೂ ಜಾಸ್ತಿ ಆಗ್ತೈತ್ರಿ. ಅದಕ್ಕೆ ಏನಾಗ್ತದೆ ಸುಸ್ತ್ ಆಗ್ತಾರ. ಎಕ್ಸಾಷನ್ ಅಂದ್ರೆ ಹೆವಿ ಕೆಲಸ ಮಾಡಿ ಬಂದ್ಮೇಲೆ ಹೆಂಗ ಔಷಧ ಹೇಳಿ ಕೂಡ್ತಾರಲ್ರಿ, ಆ ತರ ಎಕ್ಸಾಷನ್, ಎಕ್ಸಾಸ್ಟ್ ಸಾಕು, ಇನ್ಕೆ ಮಾಡಕ್ ಆಗಂಗಿಲ್ಲ, ಸುಸ್ತ್ ಆಗ್ತೈತಿ. ಕೆಲವೊಂದ್ಸರಿ ಡಿಸಿನೆಸ್ ಅಂತ ಹೇಳಿ ತಲೆ ಚಕ್ಕರ್ ಬರೋದು ಅಂತ ಹೇಳ್ತೈತಿ. ಕೆಲವೊಂದ್ಸರಿ ಈ ಉಲ್ಟಿ ಬಂದಂಗ ಆಗೋದು, ಕೆಲವೊಂದ್ಸರಿ ವಾಮಿಟಿಂಗು ಆಗ್ತೈತ್ರಿ. ಇದು ಎಲ್ಲ ಬಾಡಿ ಒಂಥರ ಅನ್ಈಸಿನೆಸ್, ಮೈಕೈ ನೋಸೋದು, ಈ ಲಕ್ಷಣ ಹೀಟ್ ಎಕ್ಸಾಷನ್. ಇಲ್ಲಿ ಅಷ್ಟೇ ಯೂರಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತೈತಿ, ಒಂದ ಕೊಯ್ ಮಾಡನು ಕಡಿಮೆ ಆಗ್ತದೆ.
0: ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ನಾವು ನಿರ್ಜಲೀಕರಣ ಅಂತ ಕರಿತೀವಿ, ಈ ನೀರಿನ ಅಂಶ ನಮ್ಮ ಶರೀರದಲ್ಲಿ ಕಡಿಮೆ ಆಗುವುದರಿಂದ ಮಕ್ಕಳಲ್ಲಿ ಆಗುವಂತ ಬದಲಾವಣೆಗಳೇನು, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡ್ಕೊಡ್ಬೇಕು ಸರ್?
1: ಈಗ ನಾನು ಹೇಳ್ದಂಗೆ ಸಣ್ಣ ಮಕ್ಕಳಂದ್ರೆ ಅವು ಏಜ್ ಗ್ರೂಪ್ ಬೇರೆ ಬೇರೆ ಇರ್ತಾವ, ಅದ್ರ ಪ್ರಕಾರನೇ ಅವ್ರ ಸಿಂಪ್ಟಮ್ಸ್ ಇರ್ತೈತ್ರಿ, ಅಂದ್ರೆ ಲಕ್ಷಣಗಳು ಇರ್ತಾವ. ಈಗ ನಾವು 1 ವರ್ಷ ಅಥವಾ ಅದಕ್ಕಿಂತ ಒಂದ್ ಕೆಳಗಿನ ಮಕ್ಕಳು ನೀರಿನ ಅಂಶ ಕಡಿಮೆ ಆಯ್ತಪ್ಪ ಅಂದ್ರೆ ಸಣ್ಣ ಮಕ್ಕಳು 2 ತರ ಬಿಹೇವ್ ಮಾಡು ಅಂದ್ರೆ ಲಕ್ಷಣಗಳನ್ನ ತೋರಿಸಬಹುದು. ಒಂದು ಆಗ್ಲೇ ಹೇಳ್ದಂಗೆ ಹತ್ರನು ಕಣ್ಣಾಗ ನೀರ್ ಬರಂಗಿಲ್ಲ, ಕಣ್ಣು ಒಳಗ್ ಹೋಗ್ತಾವು, ಬಾಯಿ ತುಟಿ ಎಲ್ಲ ಒಣಗ್ತೈತ್ರಿ, ಮತ್ತು ಮಗು ಕಿರಿಕಿರಿ ಮಾಡ್ತೈತಿ, ಇರಿಟೇಷನ್ ಅಂತ ಹೇಳ್ರಿ, ಅದ ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ ನನಗೆ ಹಿಂಗಾಗೈತೆ ಅಂತ. ಅದಕ್ಕೆ ಏನ್ ಮಾಡ್ತೈತ್ರಿ, ಒಂದು ಇರಿಟೇಷನ್ ಆಗೋದು, ಕಿರಿಕಿರಿ ಮಾಡೋದು, ಸುಮ್ಮನೆ ಅಳೋದು ವಿದೌಟ್ ರೀಸನ್. ಬಟ್ ಅದ್ರ ಒಳಗೆ ಇಂಟರ್ನಲ್ಲಿ ಅದ್ರ ಲಕ್ಷಣ ಇರ್ತೈತಿ, ನಿರ್ಜಲೀಕರಣ ಮತ್ತು ಈ ಲವಣಾಂಶಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಅದರ ಲಕ್ಷಣನೂ ಈ ಇರಿಟೇಬಿಲಿಟಿ ಇರ್ತೈತ್ರಿ. ಇನ್ನೂ ಒಂದ್ ಫಾರ್ಮ್ ಆಗಿ ಏನಾಗ್ಬೋದು, ಸುಸ್ತು ಆಗ್ಬೋದು, ಆಕ್ಟಿವ್ ಇರಂಗಿಲ್ಲ,
0: ಆಕ್ಟಿವ್ ಇರೋದಿಲ್ಲ.
1: ಎರಡೂ ರೀತಿನೂ ಈ ಸಣ್ಣ ಮಕ್ಕಳೊಳಗೆ ಈ ತರ ಬಿಹೇವಿಯರ್ಸ್ ಬರ್ಬೋದು. ನಿರ್ಜಲೀಕರಣ ಲಕ್ಷಣ ಒಂದು ಇರಿಟೇಷನ್ ಆಗ್ಬೋದು, ಇನ್ನೂ ಒಂದು ಸುಸ್ತು ಆಗ್ಬೋದು. ಅಂದ್ರೆ ಅವ್ರ ತಾಯಿ

0: ಹೆಂಗ ಹೇಳ್ತಾರ, ಇವ್ ಮಗು ಹಿಂಗ ರೆಗ್ಯುಲರ್ ಹೆಂಗಿರತೈತಿ ಹಂಗಿಲ್ರಿ, ಬರೇ ಮುಕ್ಕೋತೈತ್ರಿ, ಅಳಂಗೇ ಇಲ್ಲ, ಹೊಟ್ಟಿಗೆ ಏನ್ರ ತಿನ್ಸ್ಲಾಕ್ ಹೋದ್ರು ತಿನ್ನಂಗಿಲ್ಲ, ರಿಫ್ಯೂಸಲ್ ಟು ಫೀಡ್. ಅದರ ಲಕ್ಷಣ.
1: ಈಗ ಮುಂದಿನ ಪ್ರಶ್ನೆಗೆ ಬರುವುದಾದ್ರೆ, ನಮ್ಮ ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂತ ಲಕ್ಷಣಗಳು ಯಾವ ರೀತಿ ಅದಾವಂತೀರಿ?
0: ಇವಲ್ಲಿ ಹಿರಿಯ ನಾಗರಿಕರಲ್ಲೇನೋ ಸಿಮಿಲರ್ ಕಂಪ್ಲೇಂಟ್ಸೇ ಬರ್ತೈತ್ರಿ, ಬಟ್ ಅವರಲ್ಲಿ ಏನೋ ಅವೇರ್ನೆಸ್ ಇರ್ತೈತಿ, ನಾವು ಬಿಸಿಲಿಗೆ ಹೋದ್ರ ಇದನ್ ಮಾಡಬಹುದು ಇದನ್ ಮಾಡಬಾರ್ದು ಅಂತ. ಅವರಲ್ಲೇನೋ ಏನಾಗ್ತೈತ್ರಿ, ಡಿಹೈಡ್ರೇಷನ್ ಸಿಮಿಲರ್ ಇರ್ತಾವ, ಬಹಳ ನೀರಡಿಕೆ ಆಗ್ತಿರ್ತೈತ್ರಿ, ಅದು ಡಿಹೈಡ್ರೇಷನ್ ಲಕ್ಷಣ. ಅಂದ್ರೆ ದೇಹ ಏನ್ ಮಾಡ್ತೈತಿ, ಡಿಹೈಡ್ರೇಷನ್ ಆಯ್ತು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್
1: ನೀರ್ ಕುಡಿಬೇಕು
0: ಅನ್ಸ್ತೈತ್ರಿ. ಅವರಲ್ಲೇನೋ ಒಂದೊಂದು ವಯಸ್ಸಾದ್ಮೇಲೆ ಅವರಲ್ಲಿನೂ ಮಸಲ್ ಮಾಸ್ ಎಲ್ಲ ಕಡಿಮೆ ಆಗಿರ್ತೈತಿ, ಶಕ್ತಿ ಕಡಿಮೆ ಇರ್ತೈತಿ, ಅವ್ರಿಗೂ ವೀಕ್ನೆಸ್, ಸುಸ್ತಾಗೋದು, ಈ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹುರುಪಿರಂಗಿಲ್ಲ, ಅದು ಒಂದು. ಮತ್ತು ಯೂರಿನ್ ಪ್ರಮಾಣನೂ ಅವರಲ್ಲಿ ಕಡಿಮೆ ಆಗ್ತೈತ್ರಿ. ಈ ಇದ್ರದ್ದು ನೆಕ್ಸ್ಟ್ ವರ್ಷನ್ ಅವರಲ್ಲಿ ಎಕ್ಸಾಸ್ಟನ್ ಅಂತ ಬಂತಪ್ಪ ಅಂತಂದ್ರೆ ತಲೆ ಚಕ್ರದು, ತಲೆ ತಿರುಗಿ ಬೀಳ್ತಾರ, ಅವ್ರಿಗೆ ಉಲ್ಟಿ ಬಂದಂಗ ಆಗೋದು, ವಾಮಿಟಿಂಗ್ ಆಗೋದು, ಈ ಲಕ್ಷಣನೂ ಬರಬಹುದ್ರಿ. ಇನ್ನೊಂದು ಎಕ್ಸ್ಟ್ರೀಮ್ ಫಾರ್ಮ್ ಒಂದ್ ಹೇಳಿದ್ ನಾನು, ಹೀಟ್ ಸ್ಟ್ರೋಕ್ ಅಂತ ಒಂದ್ ಹೇಳ್ ಕಂಡೀಷನ್, ಅದು ಏನು ಸಣ್ಣ ಮಕ್ಕಳಲ್ಲಿನೂ ಆಗ್ಬೋದು, ಹಿರಿಯ ನಾಗರಿಕರಲ್ಲಿನೂ ಆಗ್ಬೋದು. ಇದು ಯಾಕೆ ಆಗ್ತೈತಪ್ಪ ಅಂತಂದ್ರ, ಈ ದೇಹದ ಒಂದು ಆಟೋ ರೆಗ್ಯುಲೇಷನ್, ಬಾಡಿ ಇಷ್ಟ ಟೆಂಪರೇಚರ್ ತನಕ ಬಂತು ಅಂತಂದ್ರ ಏನ್ ಮಾಡ್ತೈತ್ರಿ, ಅದನ್ನ ಮ್ಯಾನೇಜ್ ಮಾಡ್ಲಕ್ಕ, ಸರಿದೂಗಿಸ್ಲಾಕ ಒಂದು ಆಟೋ ರೆಗ್ಯುಲೇಷನ್ ಅಂತ ಒಂದು ಸಿಸ್ಟಮ್ ಇರ್ತೈತಿ, ಅದು ಆಕ್ಟಿವೇಟ್ ಅಪ್ರಾಪ್ರಿಯೇಟ್ ಲೆವೆಲ್ ಕೆಲಸ ಮಾಡ್ತೈತಿ. ಒಂದು ಬಾಡಿ ಇಷ್ಟ ಟೆಂಪರೇಚರ್ ತನಕ ಬಂತು ಅಂದ್ರೆ, ಆ ಲೆವೆಲ್ ಅನ್ನ ಕ್ರಾಸ್ ಆಗಿ ಇನ್ನೂ ದೇಹದ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ರ, ಆಟೋ ರೆಗ್ಯುಲೇಷನ್ ಅಪ್ರಾಪ್ರಿಯೇಟ್ ಆಗಿ ಕೆಲಸ ಮಾಡಂಗಿಲ್ಲ. ಅಂದ್ರೆ ಏನಾಗ್ತೈತ್ರಿ, ಹೀಟ್ ಶೆಕೆ ಜಾಸ್ತಿ ಆಯ್ತಂದ್ರೆ ಸ್ವೆಟಿಂಗ್ ಆಗ್ಬೇಕು, ಅದು ಲಕ್ಷಣ ಏನು, ಬಾಡಿ ತಂಪ್ ಮಾಡ್ಲಾಕ. ಈ ಹೀಟ್ ಸ್ಟ್ರೋಕ್ ಅಲ್ಲಿ ಏನಾಗ್ತೈತ್ರಿ, ಆ ಸಿಸ್ಟಮ್ ಡಿರೇಂಜ್ ಆಗ್ಬಿಡ್ತೈತಿ, ಸ್ವೆಟ್ಟಿಂಗ್ ಆಗಂಗಿಲ್ಲ. ಅವಾಗ ಏನಾಗ್ಬಿಡ್ತೈತ್ರಿ, ಸ್ಕಿನ್ ಫುಲ್ ಡ್ರೈ, ಒಣಗಿದ್ ಫುಲ್ ತವ ಹಿಂಗ ಕಾಯಿಸಿರ್ತಾರಲ್ರಿ, ಹಂಗಾಗ್ಬಿಡ್ತೈತಿ, ಸ್ವೆಟ್ಟಿಂಗ್ ಏನು ಇರಂಗಿಲ್ಲ, ಡ್ರೈ ಸ್ಕಿನ್, ರೆಡ್ ಹಾಟ್ ಸ್ಕಿನ್ ಅಂತ ಹೇಳ್ತಾರೆ ಹೀಟ್ ಸ್ಟ್ರೋಕ್ ಅಲ್ಲಿ. ಇದು ಆಯ್ತಪ್ಪ ಅಂತಂದ್ರೆ ಇಟ್ಸ್ ಕಾಲ್ಡ್ ಮೆಡಿಕಲ್ ಎಮರ್ಜೆನ್ಸಿ ಹೀಟ್ ಸ್ಟ್ರೋಕ್. ಇದರ ಲಕ್ಷಣಗಳು, ಇದು ಯಾಕೆ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ, ಇದು ಡ್ರೆಡೆಡ್ ಒಂದೇನು ಇಫೆಕ್ಟ್ ಆಫ್ ಈ ನಮ್ಮ ಹೀಟ್ ವೇವ್. ಇದರಲ್ಲಿ ಏನಾಗ್ತೈತ್ರಿ, ಇದು ಯೂಶಲಿ ಸಡನ್ ಆನ್ಸೆಟ್ ಅಂದ್ರೆ ಸಡನ್ ಸೆಟ್ ಇವೆಲ್ಲ, ಅವ್ರ ಬಿಸಿಲಲ್ಲಿ ಯೂಶಲಿ ಪೀಕ್ ಬಿಸಿಲಲ್ಲಿ ಹೊರಗೆ ಹೋಗ್ಬಿಟ್ರಪ್ಪ ಅಂತಂದ್ರ, ಅವ್ರಿಗೆ ವಿಚಾರ ಮಾಡೋ ಶಕ್ತಿ ಹೋಗ್ಬಿಡ್ತೈತ್ರಿ. ಅಂದ್ರೆ ಈಗ ನೀವು ನಿಮ್ ಹೆಸರು ಏನು ಅಂತ ಕೇಳಿದ್ರ ಅವ್ರು ಹಿಂಗ್ ವಿಚಾರ ಮಾಡ್ತಾರೆ,
1: ಹೇಳಕ್
0: ಸ್ಪಂದನೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಡೆಲಿರಿಯಸ್ ಸ್ಟೇಟ್ ಅಂತಾರೆ, ಕನ್ಫ್ಯೂಸ್ಡ್ ಸ್ಟೇಟ್ ಅಂತಾರೆ. ನಿಮ್ದು ಯಾವ್ರು ಬೇರೆಯವರಿಂದ ನಿಮ್ದು ಯಾವ್ರು ಅಂತ ಕೇಳಿದ ವಿಚಾರ ಮಾಡ್ತಾರೆ, ಏನೋ ಹೇಳ್ತಾರೆ, ಏನ್ ಮಾತಾಡ್ತಾರೆ, ಇದು ಡೆಲಿರಿಯಸ್ ಸ್ಟೇಟ್ ಅವ್ರ ಕನ್ಫ್ಯೂಸ್ಡ್ ಸ್ಟೇಟ್ ಒಳಗಿರ್ತಾರೆ. ಇದು ಹೀಟ್ ಸ್ಟ್ರೋಕ್ ಇನ್ಫೆಕ್ಟ್. ಸಣ್ಣ ಮಕ್ಕಳಿಗಾದ್ರೂ ಅಫ್ಕೋರ್ಸ್ ಅವ್ರಿಗೂ ಸ್ಕಿನ್ ಸಿಮ್ಟಮ್ಸ್ ಹಿಂಗೇ ಇರ್ತಾವ, ಬಟ್ ಅದರಲ್ಲಿ ಲಕ್ಷಣ ಬೇರೆ ಬೇರೆ ಇರ್ತಾವ್ರಿ.
1: ಪಾಲಕರಾದವರು ಈ ಚಿಕ್ಕ ಮಕ್ಕಳಲ್ಲಿ ಈ ರೀತಿಯ ವರ್ತನೆ ಅಥವಾ ಹಿರಿಯ ನಾಗರಿಕರಲ್ಲಿ ಆಗುವಂತ ಈ ವರ್ತನೆಯನ್ನ ಯಾವ ರೀತಿ ಅವರು ಗೊತ್ತುಪಡಿಸ್ಕೋಬೇಕು ಅಂತೀರಿ?
0: ಈ ನಾನು ಈ ಹೀಟ್ ವೇವ್ ಇಂದ ಆದಂತಹ ಡಿಹೈಡ್ರೇಷನ್ ಅವ್ರ ಹೀಟ್ ಎಕ್ಸಾಸ್ಟನ್ ಅನ್ನ ಸಿಂಪ್ಟಮ್ಸ್ ವೈಸ್ ಐಡೆಂಟಿಫೈ ಮಾಡ್ಬೇಕು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಲಕ್ಷಣಗಳು ಇಂಥವೆ ಅಂತ ಹೇಳಿದ್ರು ಡೌಟ್, ಅವರು ನೀರಿನ ಅಂಶ ಕಡಿಮೆ ಆಗಿದ್ದು ನೋಟಿಫೈ ಮಾಡ್ಬೋದು. ಕಣ್ಣು ಡ್ರೈ ಆಗೈತಿ, ಮಗು ಅಳ್ತಾ ಇದೆ ಅಂದ್ರೆ ಕಣ್ಣಾಗಿ ನೀರ್ ಬರ್ತಾ ಇಲ್ಲ, ತುಟಿ ಒಣಗೈತಿ, ನಾಲ್ಗೆ ಒಣಗೈತಿ, ಮಗು ಈಗ ತಾನೇ ನೀರೇ ಕುಡಿದಿತ್ತು ಅಥವಾ ಊಟ ಮಾಡಿದ್ರು ಇನ್ನೂ ನೀರ್ ಕುಡಿತಾ ಐತಿ, ಅಂದ್ರೆ ರೆಗ್ಯುಲರ್ ಕಿಂತ ಜಾಸ್ತಿ ನೀರ್ ಕೇಳ್ತಾ ಇದೆಯಪ್ಪ ಅಂತಂದ್ರೆ ಡಿಹೈಡ್ರೇಷನ್ ಆಗಿದೆ ಅಂತಾರೆ. ಮತ್ತು ಆಗ್ಲೇ ನಾ ಹೇಳ್ದಂಗೆ ಮಗು ರುಟೀನ್ ಆಗಿರುವಂತಕ್ಕಿಂತ ಬಹಳ ಇರಿಟೇಟ್ ಅಳತಾ ಇದೆ, ಎಕ್ಸೆಸಿವ್ ಕ್ರೈ, ಇರಿಟೇಷನ್, ಸ್ವಲ್ಪ ಸ್ವಲ್ಪಕ್ಕೆ ಸಿಟ್ಟು ಮಾಡ್ಕೊಳ್ಳೋದು, ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಎಷ್ಟು ಆಟ ಆಡ್ತಾ ಇರ್ಬೇಕು ಅಷ್ಟು ಆಟ ಆಡಂಗಿಲ್ಲ, ಒಂದೇ ಕಡೆ ಕುತ್ಕೊಂಡಿರ್ತೈತಿ, ಬರೇ ಮಲ್ಕೊಳ್ಳೋದಾಗ್ತಾ
1: ಇರ್ತೈತಿ.
0: ಇವು ಲಕ್ಷಣಗಳು ನೋಡಿದ್ರೆ ಮಗು ಇಟ್ಸ್ ನಾಟ್ ನಾರ್ಮಲ್, ಯೂಶಲಿ ತಾಯಿ ಇದನ್ನ ರೆಕಗ್ನೈಸ್ ಮಾಡೋದು, ಇದು ಇವ ಹಿಂಗಿರಂಗಿಲ್ಲ, ಈಕಿ ಹಿಂಗಿರಂಗಿಲ್ಲ, ಇದು ಕೊರ್ತ್ ಈಸಿಲಿ ಟು ಅವ್ರಿಗೆ ಐಡೆಂಟಿಫೈ, ಇದು ವೇರಿಯೇಷನ್ ಆಗೈತಿ ಅಂತ ಕೊಡ್ತ. ಮತ್ತು ಇವರಲ್ಲಿ ಏನಾಗ್ತೈತಿ, ಬಾಡಿ ಟೆಂಪರೇಚರ್ ಕ್ಲೈಮೇಟ್ ಹೆಂಗ್ ಜಾಸ್ತಿ ಆದಂಗ ಅವ್ರಿಗೆ ಮೈ ಬಿಸಿ ಆಗ್ತೈತಿ ನೋಡ್ರಿ, ಅದಕ್ಕೆ ಇವ್ರು ಯೂಶಲಿ ಏನ್ ಮಾಡ್ತಾರೆ, ಜ್ವರ ಬಂದೈತಿ ಅಂತ ಹೇಳ್ಕೊತಾರ.
1: ಹೌದು,
0: ಇದೇನು ಹೀಟ್ ವೇವ್ ಇಂದ ಆಗಿರುವಂತ ಮೈ ಬಿಸಿ ಜ್ವರ ಅಂತ ಕನ್ಫ್ಯೂಸ್ ಮಾಡ್ಕೊಂಡು, ಯೂಶಲಿ ಜನಸಾಮಾನ್ಯರಲ್ಲಿ ಜ್ವರ ಅಂದ್ರೆ ಏನು ಇನ್ಫೆಕ್ಷನ್ ಆಗಿದೆ ಅದರಿಂದ ಜ್ವರ ಬಂದಿದಾವ ಅಂತ ಹೇಳ್ಬಿಟ್ಟು ಅದಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ. ಸೊ ಈಗಿನ ಕ್ಲೈಮೇಟ್ ಅಲ್ಲಿ ಫಸ್ಟ್ ಜ್ವರ ಅಂತಂದ್ರೆ ಫಸ್ಟ್ ಈ ಶೆಕೆಯಿಂದನೂ ಮೈ ಬಿಸಿ ಆಗಿರ್ಬೋದು ಅನ್ನೋದು
1: ಗೊತ್ತು
0: ಮಾಡ್ಕೋಬೇಕು.
1: ಈಗ ಇಷ್ಟೆಲ್ಲ ಹೇಳಿದ್ರೆ ಸರ್, ತಾವು ಈ ಹೀಟ್ ವೇವ್ ಲಿಂದ ಆಗುವಂತ ಲಕ್ಷಣಗಳು, ಇದಕ್ಕೆ ಕಾರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬಹುದಲ್ಲ?
0: ಈಗಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರನೂ ಹೇಳಿದ ಹಂಗೆ ಪೀಕ್

ಟೈಮ್ ಅಲ್ಲಿ ಬಿಸಿಲು ಎಕ್ಸ್ಪೋಸ್ ಆಗಬಾರ್ದು. ಪೀಕ್ ಟೈಮ್ ಅಂತ ಯೂಶಲಿ 12 ಗಂಟೆಯಿಂದ 3 ಗಂಟೆ ಅಂತ ಹೇಳಿದ್ದಾರೆ. ಬಟ್ ನಾವು ಯೂಶಲಿ ನೀವು 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ 4:30 ತನಕನು ಈ ಬಿಸಿಲಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗಬಾರ್ದು, ಎಸ್ಪೆಷಲಿ ವಲ್ನರೇಬಲ್ ಪೀಪಲ್ ಅಂತ, ಎಸ್ಪೆಷಲಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು ಅದನ್ನ ಅವಾಯ್ಡ್ ಮಾಡಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರ್ರಿ, ಸಣ್ಣ ಮಕ್ಕಳು ಹೆಂಗಾದ್ರೂ ಸ್ಕೂಲ್ ರಜಾ ಬಿಟ್ಟೈತಿ, ಹೋಗೋದ ಐ ಪಿ ಎಲ್ ನೋಡ್ಕೋತೀನಿ,

0: ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
1: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಶಾಖದಾಲೆಗಳಿಂದ ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರ ಆರೋಗ್ಯದಲ್ಲಿ ಕಂಡುಬರುವ ಲಕ್ಷಣಗಳು, ಕಾರಣಗಳು ಹಾಗೂ ಪರಿಹಾರ ಈ ಕುರಿತು ವಿಜಯಪುರ ನಗರದ ಡಾಕ್ಟರ್ ಸಂತೋಷ್ ಬ್ಯಾಕ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್.
3: ಸಹಕಾರ ಸಿದ್ರಾಯ್ ಸಾಳುಂಕೆ.
2: ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾವರು.
3: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನ ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ. ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನು ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ, ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನ ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲ ನಾಗರಿಕರು ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನ ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಖಾತೆಯಲ್ಲಿ ಕನಿಷ್ಠ ಶುಲ್ಕ ಇಡುವ ಅವಶ್ಯಕತೆ ಇರುವುದಿಲ್ಲ. ಖಾತೆಯಲ್ಲಿ ಶುಲ್ಕ ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ ಭಾರತದಲ್ಲಿನ ಯಾವುದೇ ಸ್ಥಳಗಳಿಗಾದರೂ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ಸ್ವೀಕಾರ, ಸರ್ಕಾರಿ ಯೋಜನೆಗಳ ಮೊತ್ತವನ್ನು ಖಾತೆಗೆ ನೇರವಾಗಿ ಪಡೆಯಬಹುದು, ನಿವೃತ್ತಿ ವೇತನ, ವಿಮೆ ಇತ್ಯಾದಿ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ಈ PMJDY ಅಥವಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಅವಶ್ಯಕವಾದ ಕಾಗದ ಪತ್ರಗಳ ಬಗ್ಗೆ ಅನೇಕರಿಗೆ ಸಂಶಯವಿರುತ್ತದೆ. ಈ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾನು ಕೆಲ ಮಾಹಿತಿಯನ್ನು ನೀಡಬಯಸುತ್ತೇನೆ. ಆಧಾರ್ ಕಾರ್ಡ್ ಇದ್ದರೆ ಇತರ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಒಂದು ವೇಳೆ ವಾಸ್ತವ್ಯದ ವಿಳಾಸ ಬದಲಾಗಿದ್ದರೆ ಪ್ರಸ್ತುತ ವಿಳಾಸವನ್ನು ಸ್ವಯಂ ಪ್ರಮಾಣೀಕೃತಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆಯ ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಾ ಇದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು ಸೆಪ್ಟೆಂಬರ್ 30 ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಿವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇ

0: ಹಚ್ಚುತ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 14, 2014 ಯೋಜನೆಯನ್ನ ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನ ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಈ ಯೋಜನಾ ಅನುಷ್ಠಾನದಲ್ಲಿ ಅದ್ಭುತ ಕಾರ್ಯವನ್ನೇ ಮಾಡಿದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಈವರೆಗೆ 18 ಲಕ್ಷ ಜನರನ್ನ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ತರಲು ಪ್ರಯತ್ನಕ್ಕೆ ವೇಗೋತ್ಕರ್ಷವನ್ನು ನೀಡಿದೆ ಎಂದರೆ ತಪ್ಪೆನಿಸಲಿಕ್ಕಿಲ್ಲ. ಆದ್ಯತಾ ರಂಗ, ಸರ್ಕಾರಗಳ ಬಡತನ ನಿರ್ಮೂಲನಾ ಯೋಜನೆ, ಸರ್ಕಾರದ ಆರ್ಥಿಕ ಸರ್ಪಡೆ ಅಭಿಯಾನ, ಸಾಮಾಜಿಕ ಭದ್ರತಾ ಯೋಜನೆಗಳು, ಬಡ್ಡಿ ರಿಯಾಯಿತಿ ಸಹಾಯಧನಗಳು, ಬೆಳೆ ವಿಮಾ ಯೋಜನೆಗಳು, ಡಿಜಿಟಲೈಸೇಷನ್ ಕ್ರಮಗಳು, ಕಾರ್ಡ್ಗಳ ಬಳಕೆ, ಸ್ವೈಪಿಂಗ್ ಹಾಗೂ ಪೋಸ್ ಯಂತ್ರಗಳ ಬಳಕೆ, ಹೀಗೆ 10 ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನ ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನ ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನ ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿ ಒಳಪಡದ 18 ರಿಂದ 40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ವರೆಗೂ ಪಿಂಚಣಿಯನ್ನ ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನ ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನ ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನ ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದು ರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದು ರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನ ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾ ಅವರು.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
4: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸ್ ಬಂದಿತ್ತು, ಹೈ ಜಂಪ್, ಲಾಂಗ್ ಜಂಪ್ ಅಲ್ಲೆಲ್ಲ.
3: ನಿಂಗೆ ನೆನಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
4: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
3: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
4: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನ?
3: ಖಂಡಿತ ಸರಿ ಹೋಗ್ತೀಯಾ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.
5: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ

ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ನಾಲ್ವರು ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು. ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು ಚೀನಾ ಅಮೆರಿಕ ಸಂಬಂಧಗಳ ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಎರಡು ದಿನಗಳ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆ, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹಾರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸಯ್ಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಮ್ ಅಧಮ್ ಸೇರಿದಂತೆ ಹಲವು ರಾಷ್ಟಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಶನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಬರುವ ಸೆಪ್ಟೆಂಬರ್ 2026 ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ.
ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ದ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ದ ವಿದೇಶಿ ಪ್ರವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು. ನೌಕರರ ಭವಿಷ್ಯನಿಧಿ ಇಪಿಎಫ್ಒ ಭವಿಷ್ಯನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ.

ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ ಎರಡು ಹಾಗೂ ಮೂರನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ನಾಲ್ವರು ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಾಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ, ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ 1,000,000 ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2,320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು

0: ಉಲ್ಲೇಖಿಸಲಾಗಿದ್ದು ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: ರೈತರು ಒಪ್ಪಿಗೆ ಪಡೆಯಬೇಕಲ್ಲ ಸೆಕ್ಷನ್ 2 ನಲ್ಲಿ ಪಿಪಿಪಿ ಮಾಡಲಲ್ಲಿ ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಎಕರೆಗೆ 12 crore ಸಮಥಿಂಗ್ ಎಕರೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೀರಿ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡ್ 77 acres ಅಲ್ಲಿ 77 acres ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ
0: ಪ್ರಾಥಮಿಕ ತರಗತಿಯಿಂದ 12 ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ ಹಿಜಾಬ್ ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಡೀಸೆಲ್ ಬಳಕೆ ಕಡಿತಗೊಳಿಸಲು ಕರೆ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಇದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ ಎಂದು ತಿಳಿಸಿದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾತನಾಡಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ದಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು, ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ದತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ

ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15ರಂದು ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಆಕಾಶವಾಣಿ ಭದ್ರಾವತಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ ಗೀತೆ, ಹಾಡಿದ್ದಾರೆ ಪುಷ್ಪ ಜಗದೀಶ್.

ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲನೇದಕ್ಕೆ ಗೀತೆ ಭೂಲೋಕದಲ್ಲಿ ಯಮರಾಜ ಚಿತ್ರದ ಗೀತೆ. ಸಾಹಿತ್ಯ ದೊಡ್ಡರಂಗೇಗೌಡ ಅವರದು, ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲ್ದ ಸಂಜೆ ಪ್ರಸಾರ ಕಾರ್ಯವನ್ನು ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 675 ಕಿಲೋಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದ ಶ್ರೋತೃಗಳೇ, ಈಗ ಸಮಯ 5:54. ಆತ್ಮೀಯ ಕೇಳುಗರಿಗೆ ನಿಮ್ಮ ಆರ್ಜೆ ಗೆಳೆಯ ಮಂಜುನಾಥ್ ಮಾಡುವ ನಮಸ್ಕಾರಗಳು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ಈಗ ಕೇಳೋಣ ಚಿತ್ರಗೀತೆಗಳನ್ನು, ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು. ಶ್ರೋತೃಗಳೇ, ನೀವು ಮಾಡಬೇಕಾದ ಎಷ್ಟೇ ನಮ್ಮ ರಸಪ್ರಶ್ನೆಗೆ ತಾವು ಉತ್ತರಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 9481527200. ನಾನು ಕೇಳುವಂತಹ ಕನ್ನಡ ಸಾಹಿತ್ಯ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಪ್ರಾದೇಶಿಕ ಒಟ್ಟು ಕರ್ನಾಟಕ ಸಂಬಂಧಪಟ್ಟಿದ್ದ ಏನೇ ರಸಪ್ರಶ್ನೆ ಕಾರ್ಯಕ್ರಮಗಳಿದ್ದು ತಮ್ಮ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ, 9481527200. ಶ್ರೋತೃಗಳೇ, ನೋಡೋಣ ಈಗ ಮುಂದಿನ ಗೀತೆ ಕೇಳೋಣ. ಯಾವುದು ಅಂತಂದ್ರೆ ಚಪ್ಪಾಳ ಚಿತ್ರದ ಗೀತೆನ ಕೇಳೋಣ, ಉಷಾ ಮತ್ತು ಆರ್ ಪಿ ಪಟ್ನಾಯಕ್ ಅವರ ದನಿಗಳಲ್ಲಿ. ಜೊತೆಗೆ ರಸಪ್ರಶ್ನೆ ಹೇಳಿಲ್ವಲ್ಲ, ರಸಪ್ರಶ್ನೆ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಮತ್ತು ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಮತ್ತು ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಶ್ರೋತೃಗಳೇ, ತುಂಬಾ ಸರಳವಾದ ಮತ್ತು ಸುಲಭವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನೋಡೋಣ ನಮ್ಮ ಶ್ರೋತೃಗಳು ಯಾರ್ಯಾರು ಉತ್ತರವನ್ನು ಕಳಿಸ್ತಾರೆ ಅಂತಂದು. ಅವರ ಜೊತೆಗೆ ನಿಮಗಾಗಿ ಈ ಹಾಡು ಚಪ್ಪಾಳೆ ಚಿತ್ರದ ಗೀತೆ.

ನನ್ನ ಪ್ರೀತಿಯ ಶ್ರೋತೃಗಳೇ, ಚಪ್ಪಾಳೆ ಚಿತ್ರದ ಗೀತೆಯನ್ನು ಕೇಳಕೊ ಬಂದ್ವಿ. ಈಗ ಮುಂದಿನ ಗೀತೆ ಕೇಳೋಕ್ಕಿಂತ ಮುನ್ನ ನಾನೊಂದು ಪ್ರಶ್ನೆ ಕೇಳಿದ್ದೆ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಮತ್ತು ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತ ನೋಡೋಣ. ನಮ್ಮ ಶ್ರೋತೃಗಳು ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬೋಣ. ಮೊದಲಿಗೆ ಯಾರು ಕಳಿಸಿದ್ದಾರೆ, ಹಂಪಣ ನ್ಯಾಮತಿಯಿಂದ, ದೊಡ್ಡದು ಬೆಳಗಾವಿ, ಚಿಕ್ಕದು ಕೊಡಗು ಅಂತ ಹೇಳಿದ್ದಾರೆ. ಅರ್ಧ ಉತ್ತರ, ಅರ್ಧ ಮಾರ್ಕ್ಸ್ ನಿಮಗೆ. ಇನ್ನು ಚಂದ್ರಿಕಾ ಶೇಷಾಚಲ, ಹಾರನಹಳ್ಳಿ ಬೆಳಗಾವಿ ಮತ್ತು ಬೆಂಗಳೂರು ನಗರ ಜಿಲ್ಲೆ ಅಂತ ಉತ್ತರ ಕೊಟ್ಟಿದ್ದಾರೆ. ಓಕೆ, ಧನ್ಯವಾದಗಳು. ಇನ್ನು ಮಂಜುನಾಥ್ ಸರ್, ಶುಭ ಸಂಜೆ ಅಂತಂದೇಳಿ ರಾಧಾ ನಿಧಿಗೆಯಿಂದ ಉತ್ತರ ಗುಲ್ಬರ್ಗ ಮತ್ತು ಕೊಡಗು ಅಂತ ಹೇಳಿದ್ದಾರೆ. ಧನ್ಯವಾದಗಳು ತಮ್ಮ ಉತ್ತರಕ್ಕೆ. ಇನ್ನು ಶುಭ ಸಂಜೆ ಸರ್, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ನಿಮಗೂ ಕೂಡ ಶುಭ ಸಂಜೆ. ಉತ್ತರ ಬೆಳಗಾವಿ, ಬೆಂಗಳೂರು ನಗರ ಅಂತ ಹೇಳಿದ್ದಾರೆ. ಓಕೆ, ಧನ್ಯವಾದಗಳು. ಇನ್ನು ರಾಧಿಕಾ, ಶ್ರೀರೇಖ, ಅನುರಾಧ, ಅಕ್ಷಯ್, ಅನ್ಮಯ್, ಪಾರ್ಥಸಾರಥಿ, ಜಯನಗರ, ಶಿವಮೊಗ್ಗದಿಂದ. ನಮ್ಮ ಉತ್ತರ, ಬೆಳಗಾವಿ ದೊಡ್ಡ ಜಿಲ್ಲೆ, ಕೊಡಗು ಚಿಕ್ಕ ಜಿಲ್ಲೆ ಅಂತ ಹೇಳಿದ್ದಾರೆ. ಓಕೆ, ಇನ್ನು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಅಂತ ಹೇಳಿ ಉತ್ತರ ಕಳಿಸಿದವರು ತೀರ್ಥಹಳ್ಳಿ ತಾಲೂಕು ಬೇಗುವಳ್ಳಿ ಕೆರೆಕೊಪ್ಪದಿಂದ ಪ್ರಶಾಂತ್ ಕೆಪಿ ಅವರು. ಧನ್ಯವಾದಗಳು ಸರ್. ಇನ್ನು ಜಯಪುಟ್ಟಸ್ವಾಮಿ, ಕೆನಡಾ, ನಮಸ್ತೆ. ನಮಸ್ತೆ ಸರ್, ದೊಡ್ಡದಾದ ಡಿಸ್ಟಿಕ್ ಬೆಂಗಳೂರು, ಚಿಕ್ಕದಾದ ಡಿಸ್ಟಿಕ್ ಬೆಳಗಾವಿ ಅಂತ ಹೇಳಿದ್ದಾರೆ. ಉಲ್ಟಾ ಹೇಳಿದ್ದಾರೆ. ಓಕೆ, ನಾಗೇಂದ್ರ ಗುಂಡಮ್ಮ, ದೊಡ್ಡ ಉಳ್ಳಾರ್ತಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಬೆಳಗಾವಿ. ಚಿತ್ರದುರ್ಗ ಜಿಲ್ಲೆ ಬೆಳಗಾವಿ ಉತ್ತರ ಬೆಳಗಾವಿ, ಒಂದು ಅರ್ಧ ಮಾತ್ರ ಉತ್ತರ ಹೇಳಿದ್ದಾರೆ. ಓಕೆ, ಇನ್ನು ಸೀಗೆಬಾಗಿ, ಭದ್ರಾವತಿಯಿಂದ ಉಮಾ, ತಮ್ಮಯ್ಯ, ಕೆಎಂಎಫ್ ಮೊಮ್ಮಕ್ಕಳಾದ ಮೈತ್ರಿ, ಕುಸುಮ, ಯುವರಾಜ್, ಬೆಳಗಾವಿ ಮತ್ತು ಕೊಡಗು ಅಂತ ಉತ್ತರ ಕೊಟ್ಟಿದ್ದಾರೆ. ಹಾಗೆಯೇ ಶುಭ ಸಂಜೆ ನಮಸ್ಕಾರಗಳು, ಜ್ಯೋತಿ, ನೀನಾ, ಸಂತೋಷ್ ನ್ಯಾಮತಿಯಿಂದ ಉತ್ತರ ದೊಡ್ಡ ಜಿಲ್ಲೆ ಬೆಳಗಾವಿ, ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಅಂತ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಕೊನೆಗೆ ಹೇಳ್ತೇನೆ. ಹಾಗೆ ದೊಡ್ಡ ಜಿಲ್ಲೆ ಬೆಳಗಾವಿ, ಚಿಕ್ಕ ಜಿಲ್ಲೆ ಚಿಕ್ಕಮಗಳೂರು ಅಂತ ಹೇಳಿದರೆ ಭಾಗ್ಯಲಕ್ಷ್ಮಿ ಬೆಂಗಳೂರಿನಿಂದ. ಇನ್ನು ನಮಸ್ತೆ ಸರ್, ಶುಭ ಸಂಜೆ, ವಿಜಯಪುರ ನಗರದಿಂದ ರೇಖಾ, ನಿಲಯದಿಂದ ಇಂದು ಮಧ್ಯಾಹ್ನ 1:20 ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು, ತುಂಬಾ ಧನ್ಯವಾದಗಳು ಅಂತ ಹೇಳಿದ್ದಾರೆ ಮತ್ತು ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ನಮಸ್ತೆ ಸರ್, ವಿಜಯಪುರ ನಗರದಿಂದ ಭಾಗ್ಯಶ್ರೀ, ಪುನಃ ಎರಡು ಮೊಬೈಲ್ಗಳಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಶ್ರೋತೃಗಳೇ. ನಿಮ್ಮ ಉತ್ತರ, ಬಹುಪಾಲು ಜನರ ಉತ್ತರ ಸರಿಯಾಗಿದೆ, ಕೆಲವರು ತಪ್ಪಿದೆ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಅದು 13,433 ಸ್ಕ್ವೇರ್ ಕಿಲೋಮೀಟರ್, ಚದರ ಕಿಲೋಮೀಟರ್ ಇದೆ ಶ್ರೋತೃಗಳೇ. ಇದನ್ನ ಶುಗರ್ ಬೌಲ್ ಆಫ್ ಕರ್ನಾಟಕ ಅಂದ್ರೆ ಅಲ್ಲಿ ಶುಗರ್ ಸಕ್ಕರೆಯನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಲಾಗುತ್ತೆ, ಕಬ್ಬನ್ನು ಹೆಚ್ಚಾಗಿ ಬೆಳೀತಾರೆ ಅಲ್ಲಿ. ಯಾವುದು ಬೆಳಗಾವಿ ಜಿಲ್ಲೆ. ಇನ್ನು ಅದು ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂದ್ರೆ ಬೆಂಗಳೂರು ನಗರ, ಅದು 2,190 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಶ್ರೋತೃಗಳೇ. ಶ್ರೋತೃಗಳು ಧನ್ಯವಾದಗಳು ತಮ್ಮ ಎಲ್ಲ ಸಂದೇಶಕ್ಕೆ ಮತ್ತು ಉತ್ತರಗಳಿಗೆ. ಈಗ ಮುಂದಿನ ಗೀತೆಗೆ ಹೋಗೋಣ. ಸಿಂಗಾರವಾಚಿತ

ಗೀತೆಯನ್ನು ಕೇಳೋಣ. ಸಿ ಅಶ್ವಥ್ ಮತ್ತು ಸಂಗಡಿಗರ ದನಿಗಳಲ್ಲಿ. ನಿಮಗೆ ಮತ್ತೊಂದು ಪ್ರಶ್ನೆ ಕೇಳಬೇಕಲ್ವಾ? ಪ್ರಶ್ನೆ ಹೇಗಿದೆ, ಮೈಸೂರಿನ ಯಾವ ಮಹಾರಾಜರು ರಾಜ್ಯದ ರಾಜ್ಯಪಾಲರಾಗಿದ್ದರು? ಮೈಸೂರಿನ ಯಾವ ಮಹಾರಾಜರು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿದ್ದರು? ಶ್ರೋತೃಗಳೇ, ಈ ಪ್ರಶ್ನೆಗೆ ತಮ್ಮ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ಈಗ ನೋಡೋಣ ಮುಂದಿನ ಗೀತೆ, ಸಿಂಗಾರವ ಚಿತ್ರಗೀತೆಯನ್ನು.

ಕೇಳಿದ್ರೆ ನೀವು ಕೇಳ್ತಾ ಇರೋ ಎಫ್ಎಂ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 672 ಕಿಲೋವ್ಯಾಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ, ಸಾಕ್ತಾ ಇದೆ. ಶ್ರೋತೃಗಳ ಸ್ಪಂದನೆ ಅತ್ಯುತ್ತಮವಾಗಿದೆ. ಶ್ರೋತೃಗಳೇ ಪ್ರಶ್ನೆ ಕೇಳಿದ್ದೆ ಏನಪ್ಪಾ ಅಂದ್ರೆ, ಎರಡನೇ ಪ್ರಶ್ನೆ, ಮೈಸೂರಿನ ಯಾವ

ಮಹಾರಾಜರು ರಾಜ್ಯದ ರಾಜ್ಯಪಾಲರಾಗಿದ್ದರು ಅಂತ ಪ್ರಶ್ನೆ ಕೇಳಿದ್ದೆ. ನೋಡೋಣ, ನಮ್ಮ ಶ್ರೋತೃಗಳು ತುಂಬಾ ಬುದ್ಧಿವಂತರು, ತುಂಬಾ ಚೆನ್ನಾಗಿ ಉತ್ತರನ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡೋಣ. ಮಂಜುನಾಥ್ ನಮಸ್ಕಾರ ಕಾಫಿ ಆಯ್ತು ಅಂತ ಕೇಳಿದ್ದಾರೆ. ಯಾರು? ಪದ್ಮಶ್ರೀಧರ್ ಪನ್ನಾಗ, ಅನಂತಕುಮಾರ್ ಶಿವಮೊಗ್ಗ, ಮೂಡಲ ವಿಠಲಾಪುರ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ. ಆ ಹಳೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು, ಅದನ್ನು ನಾನು ಮಿಸ್ ಮಾಡಿದ್ದೇನೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಜಯ ಚಾಮರಾಜೇಂದ್ರ ಒಡೆಯರ್ ಅಂತ ಉತ್ತರ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಹಂಪಣ ನ್ಯಾಮತಿಯಿಂದ ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಇನ್ನು ಚಂದಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ಮೈಸೂರಿನ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ನಮ್ಮ ರಾಜ್ಯದ ರಾಜ್ಯಪಾಲರಾಗಿದ್ದರು ಅಂತಂದೇಳಿ ತೀರ್ಥಹಳ್ಳಿ ತಾಲೂಕಿನ ಬೇಗವಳ್ಳಿ ಕೆರೆಕೊಪ್ಪದಿಂದ ಪ್ರಶಾಂತ್ ಕೆಪಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ಕಾರ ಸರ್, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ನಿಮಗೂ ಕೂಡ ಸ್ವಾಗತ. ಉತ್ತರ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಅಂತ ಹೇಳಿದ್ದಾರೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ಶೇಷಾಚಲ, ಚಂದ್ರಿಕಾ ನೇರ್ಲಗುಂಡಿ ಅವರು ಉತ್ತರ ಕಳಿಸಿದ್ದಾರೆ, ಜಯ ಚಾಮರಾಜೇಂದ್ರ ಒಡೆಯರ್ ಅಂತ ಹೇಳಿದ್ದಾರೆ. ಹಾಗೆ ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್, ಉತ್ತರ ಸರಿಯಾಗಿದೆ. ಇನ್ನು ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿ ಕಳಿಸಿದ್ದಾರೆ, ಧನ್ಯವಾದಗಳು ಸರ್. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಅಧಿಪತಿಯಾಗಿದ್ದರು ಅಂತ ಹೇಳಿದ್ದಾರೆ. ನನ್ನ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಬರಲಿಲ್ಲ ಇಲ್ಲೇ. ಇನ್ನು ಶ್ರೀ ಹೋಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳಿದರೆ, ನಿಮಗೂ ಕೂಡ ಶುಭ ಸಂಜೆ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕಳಿಸಿ ಸರ್ ಅಂತ ಹೇಳ್ತೇನೆ ಚಂದ್ರಶೇಖರ್ ಸರ್ ಅವರಿಗೆ. ಇನ್ನು ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕು ಜಯ ಚಾಮರಾಜೇಂದ್ರ ಒಡೆಯರ್ ಅಂತ ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳು, ನಿಮ್ಮ ಎಲ್ಲಾ ಉತ್ತರಗಳು 100ಕ್ಕೆ 100 ಕರೆಕ್ಟ್ ಆಗಿದೆ, ಧನ್ಯವಾದಗಳು ತಮ್ಮ ಉತ್ತರಕ್ಕೆ. ಶ್ರೋತೃಗಳಿಗೆ ಮುಂದಿನ ಗೀತೆಗೆ ಹೋಗೋಣ. ರಾಜಧಾನಿ ಚಿತ್ರದ ಗೀತೆಯನ್ನು ಕೇಳೋಣ, ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ ಅವರ ಧ್ವನಿಗಳಲ್ಲಿ. ಈಗ ಮತ್ತೊಂದು ಪ್ರಶ್ನೆ ನಿಮಗಾಗಿ ಶ್ರೋತೃಗಳೇ. ನಮ್ಮ ಧ್ವಜ ಗೊತ್ತಿದೆಯಲ್ಲ, ತ್ರಿವರ್ಣ ಧ್ವಜ, ಕೇಸರಿ ಬಿಳಿ ಹಸಿರನ್ನು ಒಳಗೊಂಡಂತಹ ಒಂದು ತ್ರಿವರ್ಣ ಧ್ವಜ. ಈ ಭಾರತೀಯ ಧ್ವಜವನ್ನು ತಯಾರಿಸುವ ಏಕೈಕ ಅಧಿಕೃತ ಘಟಕ ಯಾವುದು? ಅದನ್ನು ತಯಾರಿಸೋಕ್ಕೋಸ್ಕರ ಒಂದು ಯೂನಿಟ್ ಇದೆ, ಅದು ಮಾತ್ರ ತಯಾರಿಸಬೇಕು. ಆ ಒಂದು ಯೂನಿಟ್ ಮಾತ್ರನೇ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ತಯಾರಿಸಬೇಕು. ಅದಕ್ಕೆ ಮಾತ್ರ ಅಧಿಕೃತವಾದ ಪರವಾನಗಿ ಇರೋದು. ಅದು ಯಾವುದು, ಆ ಘಟಕ ಯಾವುದು? ಶ್ರೋತೃಗಳೇ, ಈ ಪ್ರಶ್ನೆಗೆ ನಾನು ಉತ್ತರಕ್ಕಾಗಿ ಕಾಯ್ತಾ ಇರ್ತೇನೆ. ಈಗ ಮುಂದಿನ ಗೀತೆ ನಿಮಗಾಗಿ.

ಶ್ರೋತೃಗಳೇ, ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಯಲ್ಲಿ ಅದ್ಭುತವಾದಂತಹ ಹಾಡನ್ನು ಕೇಳ್ಕೊಂಡ್ಬಂದ್ವಿ. ಶ್ರೋತೃಗಳ ಒಂದು ಪ್ರಶ್ನೆ ಕೇಳಿದೆ ನಿಮಗೆ, ನಮ್ಮ ಭಾರತೀಯ ಧ್ವಜವನ್ನು ತಯಾರಿಸುವ ಏಕೈಕ ಅಧಿಕೃತ ಘಟಕ ಯಾವುದು ಅಂತ ಕೇಳಿದ್ದೆ. ನೋಡೋಣ ನಮ್ಮ ಶ್ರೋತೃಗಳು ಯಾರು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ವಿಜಯಪುರ ನಗರದಿಂದ ರೇಖಾ ಅವರು ಹಳೆ ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ, ಇಲ್ಲಿ ಧನ್ಯವಾದಗಳು. ಇನ್ನು ಹಂಪಣ್ಣ ನ್ಯಾಮತಿಯಿಂದ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು ಹಳೆ ಪ್ರಶ್ನೆ ಉತ್ತರ ಕೊಟ್ಟಿದ್ದೀರಾ, ಓಕೆ ಧನ್ಯವಾದಗಳು. ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಖಾದಿ ಮತ್ತು ಗ್ರಾಮೋದ್ಯೋಗ ಅಂತ ಹೇಳಿದರೆ, ಇನ್ನು ಜಯಪುಟ್ಟ ಸ್ವಾಮಿ ಕೆನಡಾ, ನಮಸ್ತೆ ಸರ್, ಗರಗ ಎಂಬಲೇ ತಯಾರಿಸಲಾಗಿದೆ ಅಂತ ಹೇಳ್ತಾರೆ. ನೋಡೋಣ ಕೊನೆ ಉತ್ತರ ಹೇಳ್ತೇನೆ ನಾನು. ಇನ್ನು ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ ಉತ್ತರ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂತ ಹೇಳ್ತಾರೆ. ಇನ್ನು ತೀರ್ಥಹಳ್ಳಿ ತಾಲೂಕಿನ ಬೇಗವಳ್ಳಿ ಕೆರೆಕೊಪ್ಪದಿಂದ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ರಾಧಾ ನಿಧಿಗೆಯಿಂದ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ. ಹಾಗೆ ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ಅವರು ಉತ್ತರ ಕೊಟ್ಟಿದ್ದಾರೆ, ಅದು ಕೂಡ ಸರಿಯಾಗಿದೆ. ಹಾಗೆಯೇ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚೆನ್ನ ಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಮಹಾರಾಜ್ ಜಯಚ್ ಹಳೆ ಪ್ರಶ್ನೆಗೆ ಹೊಸ ಇದಕ್ಕೂ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ರಾಜು ಶಂಕರಘಟ್ಟ ಮಂಜಣ್ಣನವರಿಗೆ ಮುಸ್ಸಂಜೆಯ ವಂದನೆಗಳು ಅಂತ ಹೇಳಿದ್ರೆ, ನಿಮಗೂ ಕೂಡ ವಂದನೆಗಳು. ಒಳ್ಳೆಯ ವಿಚಾರವನ್ನು ತಂದಿದ್ದೀರಾ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನಗರದ ಬೆಂಗೇರಿ ಗ್ರಾಮದಲ್ಲಿದೆ ಅಂತಂದೇಳಿ ಉತ್ತರ ಕಟ್ಟಿದ್ದಾರೆ. ಆದರೆ ಸಂಸ್ಥೆಯ ಹೆಸರನ್ನ ಹೇಳಿಲ್ಲ ರಾಜಣ್ಣವರೇ, ಇರ್ಲಿ. ಇನ್ನು ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಹಾಗೆಯೇ ಮುರಳೀಧರ್ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿದೆ. ಜೊತೆಗೆ ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್, ಶುಭ ಸಂಜೆ ಸರ್ ಅಂತ ಹೇಳಿದ್ರೆ ನಿಮಗೂ ಕೂಡ ಶುಭ ಸಂಜೆ. ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರುತ್ತಿದೆ, ಉತ್ತರ ಧಾರವಾಡ ಜಿಲ್ಲೆಯ ಬೆಂಗೇರಿ ಕರ್ನಾಟಕ ಗಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂತ ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳು, ನಿಮ್ಮ ಉತ್ತರ ಬಹುತೇಕ ಎಲ್ಲ ಸರಿಯಾಗಿದೆ. ಭಾರತೀಯ ಧ್ವಜವನ್ನು ತಯಾರಿಸುವ ಏಕೈಕ ಅಧಿಕೃತ ಘಟಕ ಯಾವುದಂತಂದ್ರೆ ಕರ್ನಾಟಕದ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ, KKGSS. ಇದು ನವೆಂಬರ್ 1, 1957 ಸ್ಥಾಪನೆ ಆಗುತ್ತೆ. ಇದು ಬೆಂಗೇರಿಯಲ್ಲಿರುವ ಬೆಂಗೇರಿ ಎಂಬ ಸ್ಥಳದಲ್ಲಿ. ಶ್ರೋತೃಗಳು, ಇದರ ಮತ್ತೊಂದು ಮಹತ್ವ ಏನು ಅಂತಂದ್ರೆ, ಇಲ್ಲಿ ನೇಯ್ಗೆ ಮಾಡುವವರು ಬಹುತೇಕ 50% ಮಹಿಳೆಯರು. ನಮ್ಮ ಧ್ವಜವನ್ನು ನೇಯ್ಗೆ ಮಾಡುವಂತಹ ಕಾರ್ಮಿಕ

ಯಾರಿದ್ದಾರೆ ಅವರು ಮಹಿಳೆಯರು. ಶ್ರೋತೃಗಳೇ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ ಅಂತ ತಿಳಿಸ್ತಾ ಈಗ ಮುಂದಿನ ಗೀತೆ ಹೋಗೋಣ. ಯಾವುದು ನಿಮಗೋಸ್ಕರ ಕಾಯ್ತಾ ಇದ್ದ ಗೀತೆ? ಯುವರಾಜ ಚಿತ್ರದ ಗೀತೆಯನ್ನು ಕೇಳೋಣ ಶ್ರೋತೃಗಳೇ. ಯುವರಾಜ ಚಿತ್ರದ ಗೀತೆಯನ್ನು ಕೇಳೋಣ. ರಾಮನ್ ಗೋಗುಲ ಮತ್ತು ನಂದಿತ ಅವರ ದನಿಗಳಲ್ಲಿ ಈಗ ಪ್ರಶ್ನೆ ಮತ್ತೊಂದು ಕೇಳಬೇಕು. ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ? ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ? ಶ್ರೋತೃಗಳೇ, ಈ ಪ್ರಶ್ನೆಗೆ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ಈ ಹಾಡು ನಿಮಗಾಗಿ.

ಹತ್ತನೇ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಚಿತ್ರಗೀತೆ ಕೇಳ್ತಾ ಇದ್ರೆ ಇನ್ನು ಮುಂದೆ ಎಫ್ಎಂ ಕಂಪನಾಂಕ 100.5 ಮೆಗಾಹರ್ಟ್ಸ್ ಮತ್ತು 625 ಕಿಲೋಹರ್ಟ್ಸ್ ಗಳಲ್ಲಿ ಚಿತ್ರಗೀತೆಗಳನ್ನ ಆಲಿಸಬಹುದು ಶ್ರೋತೃಗಳೇ.

ಆತ್ಮೀಯ ಕೇಳಿದ್ರೆ ನೀವು ಕೇಳ್ತಾ ಇರೋ ಆಕಾಶವಾಣಿ ಭದ್ರತಾ ಕೇಂದ್ರದ ಚಿತ್ರಗೀತೆಗಳ ಕಾರ್ಯಕ್ರಮ ಶ್ರೋತೃಗಳೇ ಪ್ರಶ್ನೆ ಕೇಳಿದ್ದೆ, ಯಾವ ಸ್ಥಳವನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದೆ. ನೋಡೋಣ ನಮ್ಮ ಶ್ರೋತೃಗಳು ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಮೊದಲನೇದಾಗಿ ಯಾರು ಮಾಡಿದ್ದಾರೆ, ಆಕಾಶವಾಣಿ ಭದ್ರಾವತಿ ಸಂಜಯ್ ಸ್ವಾಗತ, ತುಂಬಾ ಚೆನ್ನಾಗಿದೆ, ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇವೆ, ನಿಮಗೆ ಧನ್ಯವಾದಗಳು ಅಂತಂದೇಳಿ. ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸಗಡ ದೇವರ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಹಂಪಣ್ಣ ನ್ಯಾಮತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ತೀರ್ಥಹಳ್ಳಿ ತಾಲೂಕಿನ ಬೇಗುವಳ್ಳಿ ಕೆರೆಕೊಪ್ಪದಿಂದ ಪ್ರಶಾಂತ್ ಕೆಪಿ ಅವರು ಉತ್ತರ ಕಳಿಸಿದ್ದಾರೆ, ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರು ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ಪದ್ಮಶ್ರೀಧರ ಪನ್ನಗ ಅನಂತಕುಮಾರ್ ಶಿವಮೊಗ್ಗ ಮೂಡಲ್ ವಿಠಲಾಪುರ ಕರ್ನ ಅಂತ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದಗಳು, ಉತ್ತರ ಸರಿಯಾಗಿದೆ. ಹಾಗೆಯೇ ಚಂದ್ರಿಕಾ ಶೇಷಾಚಲ ಆರ್ನಹಳ್ಳಿಯಿಂದ ಉತ್ತರ ಕಳಿಸಿದ್ರೆ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಉತ್ತರ ಸರಿಯಾಗಿ ಕಳಿಸಿದ್ದೀರಾ. ಇನ್ನು ಕಲ್ಲಹಳ್ಳಿ ಶಿವಮೊಗ್ಗದಿಂದ ಚಿರಂಜೀವಿ ಯುವರಾಜ್ ಪದ್ಮ ಯಶಸ್ವಿನಿ ಕುಸುಮಶ್ರೀ ಉತ್ತರ ಸರಿಯಾಗಿ ಕಳಿಸಿದ್ದೀರಾ, ಧನ್ಯವಾದಗಳು. ಇನ್ನು ಜಯಪುಟ್ಟಸ್ವಾಮಿ ಕೆನಡಾದಿಂದ ಉತ್ತರ ಸರಿಯಾಗಿದೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಸರ್, ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದಾರೆ ಮತ್ತು ಪ್ರಸಾರವಾಗುತ್ತಿರುವ ಎಲ್ಲ ಹಾಡುಗಳು ಸೊಗಸಾಗಿದೆ ಅಂತ ಹೇಳಿದರೆ, ಹಾಗೆ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಇನ್ನು ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು ಉತ್ತರ ಸವಿಸ್ತಾರವಾಗಿ ಕಳಿಸಿದ್ದಾರೆ, ಅದು ಓದ್ತೇನೆ. ಜೊತೆಗೆ ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಇಂದ ಸಂಜೆ 4 ಗಂಟೆಗೆ ಮಿಕ್ಸ್ ಮೆಲೋಡಿ ಸೂಪರ್ ಆಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಉತ್ತರ ಕಳಿಸಿದ್ದಾರೆ, ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುರಳೀಧರ್ ಶಿವಮೊಗ್ಗದಿಂದ, ನನಗೆ ಗೊತ್ತಿರುವ ಉತ್ತರಗಳನ್ನು ಮಾತ್ರ ಕಳಿಸುತ್ತೇನೆ ಅಂತ ಹೇಳಿದರೆ, ಓಕೆ, ಧನ್ಯವಾದಗಳು. ಇನ್ನು ನಮ್ಮ ಶಾಂತಾಚಾರ ಬಡಿಗೇರ್ ಕೊಕ್ಕನೂರು ಅವರು ತುಂಬಾ ಸವಿಸ್ತಾರವಾಗಿ ನಾನು ಹೇಳ್ಬೇಕಾಗಿದ್ದೇನೆ, ಅವರು ಹೇಳಿದ್ದೇನೆ, ಓದ್ಬಿಡ್ತೇನೆ ಅದನ್ನ. ಕರ್ನಾಟಕದ ಕೊಡಗು ಕೂರ್ಗ್ ಜಿಲ್ಲೆಯನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿರುವ ಇದು ತನ್ನ ಮಂಜಿನಿಂದ ಆವೃತವಾದ ಬೆಟ್ಟಗಳು, ಹಸಿರು ಕಣಿವೆಗಳು, ಕಾಫಿ ತೋಟಗಳು ಮತ್ತು ತಂಪಾದ ಹವಾಮಾನದಿಂದಾಗಿ ಈ ಹೆಸರು ಪಡೆದಿದೆ. ಯಾವುದೋ ಕೊಡಗನ್ನ ಕೊಡಗನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎನ್ನಲು ಕಾರಣಗಳೇನಪ್ಪಾ ಅಂದ್ರೆ ಪ್ರಕೃತಿ ಸೌಂದರ್ಯ, ಅಲ್ಲಿ ದಟ್ಟವಾದ ಅರಣ್ಯ ಮತ್ತು ಬೆಟ್ಟಗಳ ಸಾಲುಗಳು ಸ್ಕಾಟಿಷ್ ಹೈಲ್ಯಾಂಡ್ಸ್ ಅನ್ನು ಹೋಲುತ್ತದೆ. ಅಲ್ಲಿನ ಹವಾಮಾನ ವರ್ಷ ಪೂರ್ತಿ ತಂಪಾದ ಮತ್ತು ಆಹ್ಲಾದಕರ ವಾತಾವರಣವಿರುತ್ತದೆ. ಕಾಫಿ ತೋಟಗಳು, ವ್ಯಾಪಕವಾದ ಕಾಫಿ ತೋಟಗಳು ಇಲ್ಲಿನ ವಿಶೇಷತೆ ಇದೆ. ಬ್ರಿಟಿಷರ ಕಾಲದ ನೆನಪುಗಳು ಅಲ್ಲಿದೆ. ಬ್ರಿಟಿಷರು ಇಲ್ಲಿನ ಭೂದೃಶ್ಯವನ್ನು ಕಂಡು ತಮ್ಮ ತವರು ಸ್ಕಾಟ್ಲ್ಯಾಂಡ್ ಅನ್ನು ನೆನಪಿಸಿಕೊಳ್ತಿದ್ದರಂತೆ. ಇದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿದ್ದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಅಂತಂದೇಳಿ ತುಂಬಾ ಚಂದವಾಗಿ ಮತ್ತು ವಿಸ್ತಾರವಾಗಿ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ, ನಮಸ್ಕಾರ ಮಂಜುನಾಥ್ ಸರ್, ಹೇಗಿದ್ದೀರ ಅಂತ ಕೇಳಿದ್ರೆ, ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ, ಶುಭ ಸಂಜೆ ಅಂತ ಹೇಳಿದ್ರೆ ನಿಮಗೂ ಕೂಡ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಪ್ರೀತಿಯ ಸ್ವಾಗತ, ಉತ್ತರ ಕೂಡ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ನಮ್ಮ ರಾಘವ ಮಣಿಯಾಣ ಶಕುಂತಲ ಮಕ್ಕಳಾದ ಪ್ರೀತಿಮ ಹಾಗೂ ಪ್ರತಿಕಾ ಪುತ್ತೂರು ಬೆಟ್ಟಂಪಡೆ ದುಬೈ ಅವರು, ಪ್ರೀತಿಯ ಮಂಜುನಾಥ್ ಸರ್ ಅವರಿಗೆ ನಮ್ಮ ನಮಸ್ಕಾರಗಳು ಅಂತ ಹೇಳಿದ್ರೆ, ನಿಮಗೂ ಕೂಡ ನಮಸ್ಕಾರಗಳು, ಶುಭ ಸಂಜೆ. ಚಿತ್ರಗೀತೆಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ಧನ್ಯವಾದಗಳು ಸರ್ ಅಂತ ಹೇಳಿದ್ರೆ, ಉತ್ತರ ಇನ್ನು ಬಂದಿಲ್ಲ, ಟೈಪ್ ಮಾಡ್ತಾ ಇದ್ರೆ, ಓಕೆ, ಧನ್ಯವಾದಗಳು. ಶ್ರೋತೃಗಳೇ, ನಿಮ್ಮ ಸಂದೇಶಕ್ಕೆಲ್ಲ ಧನ್ಯವಾದ.

ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗೀತೆಗೆ ಹೋಗೋಣ. ರಿಷಿ ಚಿತ್ರದ ಗೀತೆಯನ್ನು ಕೇಳೋಣ. ರಾಜು ಅನಂತ ಸ್ವಾಮಿ ಮತ್ತು ಆರಾಧನಾ ಗುರು ಅವರ ದನಿಗಳಲ್ಲಿ. ಮುಂದಿನ ಪ್ರಶ್ನೆ ಹೀಗಿದೆ ಶ್ರೋತೃಗಳೇ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ತುಂಬ ಸರಳವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಶ್ರೋತೃಗಳೇ? ಈ ಪ್ರಶ್ನೆಗೆ ಉತ್ತರಕ್ಕಾಗಿ ಕಾಯ್ತಾ ಇರ್ತೇನೆ. ಈಗ ಮುಂದಿನ ಹಾಡು ನಿಮಗಾಗಿ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
0: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ. ಉಳಿದದ್ದು

0: ಮೇಲೆ.
1: ಸರ್, 2 ಲಕ್ಷ.
2: ಏನಾಯ್ತಪ್ಪ?
1: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
0: ಅರೆ,
1: ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು, ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು. ಶ್ರೋತೃಗಳನ್ನು ಪ್ರಶ್ನೆ ಕೇಳಿದ್ದೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದೆ. ನೋಡೋಣ ಯಾರು ಉತ್ತರ ಕಳಿಸಿದ್ದಾರೆ ನೋಡ್ಕೊಂಬರೋಣ. ಮೊದಲಿಗೆ ಯಾರ ಪ್ರಶ್ನೆಗೆ ಯಾರ ಉತ್ತರ ನೋಡೋಣ. ತುಂಬಾ ಜನ ಉತ್ತರ ಕಳಿಸಿದ್ದಾರೆ. ಅಂಪಣ ನ್ಯಾಮತಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ಚಿತ್ರ ಶಿವಕುಮಾರ್ ವಸಮ್ನ ಭದ್ರಾವತಿಯಿಂದ ಉತ್ತರ ಸರಿಯಾಗಿ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಉತ್ತರ ಸರಿ ಇದೆ. ಹಾಗೆ ರಾಧಾ ನಿಧಿಗೆಯಿಂದ ಕಳಿಸಿದ್ದಾರೆ, ಉತ್ತರ ಸರಿಯಾಗಿದೆ. ಸುಭನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಉತ್ತರ ಸರಿಯಾಗಿದೆ, ಧನ್ಯವಾದಗಳು ಸರ್. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಏರೇಕೆರೆ ತಾಲೂಕಿನಿಂದ ಉತ್ತರ ಸರಿಯಾಗಿ ಕಳಿಸಿದ್ದೀರ. ಹಾಗೆಯೇ ತೀರ್ಥಹಳ್ಳಿ ತಾಲೂಕಿನ ಬೇಗವಳ್ಳಿ ಕೆರೆಕೊಪ್ಪದಿಂದ ಪ್ರಶಾಂತ್ KP ಅವರು ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಹಾಗೂ ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಸರಿ ಇದೆ, ಧನ್ಯವಾದಗಳು. ಇನ್ನು ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿದೆ. ಇನ್ನು ಸರ್ಎಂ ವಿಶ್ವೇಶ್ವರಯ್ಯನ ಅವರು ಅಂತಂದೇಳಿ ರಾಜು ಶಂಕರ್ಘಟ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚೆನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರ ಉತ್ತರ ಸರಿಯಾಗಿದೆ. ಹಾಗೆ ಉಮಾದೇವಿ PW ಕಾಲೋನಿ BR ಪ್ರಾಜೆಕ್ಟ್ ಅಲ್ಲಿಂದ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ನೀನಾ ಜ್ಯೋತಿ ನೀನಾ ಸಂತೋಷ ನ್ಯಾಮತಿ ಅವರ ಉತ್ತರ ಸರಿಯಾಗಿದೆ. ಜೊತೆಗೆ ಮುರಳೀಧರ್ ಶಿವಮೊಗ್ಗದಿಂದ ಉತ್ತರ, ಅವ್ರಿಗೆ ಗೊತ್ತಿರೋ ಉತ್ತರ ಕಳಿಸಿದ್ದಾರೆ ನೋಡಿ, ಅವರು ಮೊದಲೇ ಹೇಳಿದ್ರು ನನಗೆ ಗೊತ್ತಿರೋ ಉತ್ತರಗಳನ್ನು ಮಾತ್ರ ಕಳಿಸ್ತೇನೆ ಅಂತ ಈಗ ಉತ್ತರ ಕಳಿಸಿದ್ದಾರೆ, ಧನ್ಯವಾದಗಳು. ಸರಿಯಾಗಿದೆ. ಇನ್ನು ಶುಭ ಸಂಜೆ ನಮಸ್ತೆ ಅಂತ ಹೇಳಿದರೆ ಶಾರದಾ ನಯನ ನಂದನ ರಾಮೇಶ್ವರ ಶಿವಮೊಗ್ಗದಿಂದ ಉತ್ತರ ಕೂಡ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ಸಿ ರಾಜಗೋಪಾಲಾಚಾರಿ ಮೊದಲನೇ ಭಾರತ ರತ್ನ ಪಡೆದವರು, ರಾಗಿಣಿ ಆರ್ ಜಮದಗ್ನಿ ಅಂತಂದೇಳಿ ಯಶೋಧಾಬಾಯಿ ಆಲ್ಕೊಳ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಎಂ ಈರಣ್ಣ ಮುತ್ತಿಗಾರನಹಳ್ಳಿ ಹಳೆ ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಜಯಪುಟ್ಟಸ್ವಾಮಿ ಕೆನಡಾದಿಂದ ಉತ್ತರ ಸರಿಯಾಗಿದೆ. ಇನ್ನು ಮಂಜುಳಾ ಜನಾರ್ದನ್, ಉದಯ ಟೈಲರ್, ಭೂತನಗುಡಿ ಭದ್ರಾವತಿಯಿಂದ ಮಂಜುನಾ ಸರ್ ಹೇಗಿದ್ದೀರಾ ಅಂತ ಹೇಳಿದ್ರೆ, ಧನ್ಯವಾದಗಳು ಸರ್, ನಾನು ಚೆನ್ನಾಗಿದ್ದೇನೆ. ಎರಡಕ್ಕೂ ಉತ್ತರ ಕಳಿಸಿದ್ದೀರಾ, ಧನ್ಯವಾದಗಳು. ಇನ್ನು ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು ಉತ್ತರ ಸರಿಯಾಗಿದೆ, ಧನ್ಯವಾದಗಳು ಸರ್. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಉತ್ತರ ಸರಿಯಿದೆ. ಇನ್ನು ನಮ್ಮ ಪದ್ಮಶ್ರೀಧರ್ ಪನ್ನಗ ಅನಂತ್ ಕುಮಾರ್ ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ ಉತ್ತರ ಸರಿಯಾಗಿದೆ, ಕರೆಕ್ಟ್ ಆಗಿ ಉತ್ತರ ಕಳಿಸಿ, ಉತ್ತರ ತಪ್ಪಿದೆ. ಕುವೆಂಪು ಮಂಜುನಾ, ಕುವೆಂಪು ಅಲ್ವಸರ್ ಅಂತ ಹೇಳಿದರೆ ಉತ್ತರ ತಪ್ಪಾಗಿದೆ. ಇನ್ನು ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿಂದ ಉತ್ತರ ಸರಿಯಿದೆ. ಇನ್ನು ಜಯಪುಟ್ಟಸ್ವಾಮಿ ಕೇರಳದಿಂದ ಉತ್ತರ ಸರಿಯಾಗಿದೆ, ಧನ್ಯವಾದಗಳು ಸರ್. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. 1955 ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆತಿರೋ ಶ್ರೋತೃಗಳೇ, ಓಕೆ, ಧನ್ಯವಾದಗಳೇ. ನಿಮ್ಮ ಎಲ್ಲ ಸಂದೇಶಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಂದಿನ ಗೀತೆಗೆ ಹೋಗೋಣ. ಅಚ್ಚು ಮೆಚ್ಚು ಚಿತ್ರದ ಗೀತೆಯನ್ನು ಕೇಳೋಣ. ಆಕಾಶ್ ಅವರ ದನಿಗಳಲ್ಲಿ ಮತ್ತೆ ಮತ್ತೊಂದು ಪ್ರಶ್ನೆ ಕೇಳಬೇಕಲ್ವಾ, ಓಕೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವಾಗ ಸ್ಥಾಪಿಸಲಾಯಿತು ಮತ್ತು ಅದರ ಮೊದಲ ಅಧ್ಯಕ್ಷರು ಯಾರು? ನೋಡಿ, ಎರಡು ಪ್ರಶ್ನೆ ಇದೆ, ಇದರಲ್ಲಿ ಎರಡು ಉತ್ತರ ಕೊಡ್ಬೇಕು ನೀವು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವಾಗ ಸ್ಥಾಪಿಸಲಾಯಿತು ಮತ್ತು ಅದರ ಮೊದಲ ಅಧ್ಯಕ್ಷರು ಯಾರು? ನೋಡೋಣ ಶ್ರೋತೃಗಳು, ಈ ಉತ್ತರವನ್ನು ಯಾರು ಕಳಿಸ್ತೀರಂತ. ಈಗ ಈ ಹಾಡು ನಿಮಗಾಗಿ.

ಶ್ರೋತೃಗಳೇ, ಚಿತ್ರಗೀತೆಗಳು ನಡೀತಾ ಇದೆ, ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಸಾಕ್ತಾ ಇದೆ. ಶ್ರೋತೃಗಳೇ, ನಿಮಗೊಂದು ಪ್ರಶ್ನೆ ಕೇಳಿದ್ದೆ, ತುಂಬಾ ಸರಳವಾದ ಪ್ರಶ್ನೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವಾಗ ಸ್ಥಾಪಿಸಲಾಯಿತು ಮತ್ತು ಅದರ ಮೊದಲ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿದ್ದೆ. ನೋಡಿ, ನಮ್ಮ ಶ್ರೋತೃಗಳು ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬಣ್ಣ. ಮೊದಲಿಗೆ ಯಾರು? BH ಆಂಜನೇಯ, ಓಲ್ಡ್ ಟೌನ್, ಹನುಮಂತನಗರ, BH ಭದ್ರಾವತಿ, ಹನುಮಂತನಗರ ಭದ್ರಾವತಿ ಉತ್ತರ ಕಳಿಸಿ. ಉತ್ತರ ಕಳಿಸಿಲ್ಲ, ಬರೀ ಅಷ್ಟೇ ಹೇಳಿದ್ದಾರೆ. ಓಕೆ, ಹಂಪಣ ನ್ಯಾಮತಿಯಿಂದ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ನಮ್ಮ ಶಾಂತಚಾರ್ ಬಡಗೇರ್ ಕೊಕ್ಕನೂರು ಅವರು ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮಲ್ಲಿ ಓದ್ತೇನೆ ಸವಿಸ್ತಾರವಾಗಿ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಅರ್ಧ ಸರಿ ಇದೆ, ಅರ್ಧ ತಪ್ಪಿದೆ. ಓಕೆ, ಧನ್ಯವಾದಗಳು. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಉತ್ತರ ಸರಿ ಇದೆ. ಹಾಗೆಯೇ ರಾಜು ಶಂಕರ್ ಕಡೆಯಿಂದ ಉತ್ತರ ಸರಿ ಕಳಿಸಿದ್ರ, ಧನ್ಯವಾದಗಳು. ಇನ್ನು ನಮ್ಮ ಮುರಳೀಧರ ಶಿವಮೊಗ್ಗದಿಂದ ಉತ್ತರ ಸರಿ ಕಳಿಸಿದ್ರ. ಹಾಗೆಯೇ ತೀರ್ಥಹಳ್ಳಿ ತಾಲೂಕು ಬೇಗುವಳ್ಳಿ ಕೆರೆಕೊಪ್ಪದಿಂದ ಪ್ರಶಾಂತ್ KP ಅವರು ಉತ್ತರ ಸರಿ ಇದೆ. ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಉತ್ತರ ಹೇಳಿದ್ರು. ಓಕೆ, ಇನ್ನು ರಾಘವ ಮಣಿಯಣ್ಣ ಶಕುಂತಲ ಮಕ್ಕಳಾದ ಪ್ರೀತಿಮ ಹಾಗೂ ಪ್ರತಿಕಾ ಪುತ್ತೂರ ಬೆಟ್ಟಂಪಾಡಿ ದುಬೈಯಿಂದ ಉತ್ತರ ಸರಿಯಾಗಿದೆ ಸರ್, ಧನ್ಯವಾದಗಳು. ಇನ್ನು ರೂಪಾ HH KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ 15 May 2003 ಅಂತಂದು ಹೇಳಿ ಮತ್ತು ಉತ್ತರ ಕೂಡ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಉತ್ತರ ಸರಿಯಾಗಿದೆ. ಜೊತೆಗೆ ಶಾರದಾ ನಯನ, ನಮ್ಮ ಮೇಡಮ್ ಅವರು ಶಾರದಾ ಚಿಕ್ಕಪ್ಪ ಅಂತ ಬಳಸ್ತಾರೆ, ಈಗ ಬರೀ ಶಾರ್ಟ್ ಕಟ್ ಮಾಡಿದ್ರೆ. ಶಾರದಾ ನಯನ ನಂದನ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಅರ್ಧ ಉತ್ತರ ಸರಿಯಾಗಿದೆ, ಇಸ್ಪಿ ತಪ್ಪಿದೆ, ನಿಮ್ಮ ಇದು ಸರಿ, ಅಧ್ಯಕ್ಷರು ಸರಿಯಾಗಿದೆ. ಇನ್ನು ಸಲ್ಮಾ ಟೀಚರ್, ನಾವು ಜೈಪುರ ಏನ ಸಲ್ಮಾ ಟೀಚರ್, ನಾವು ಜೈಪುರ ಎಷ್ಟು ಜೈಪುರದಲ್ಲಿ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಮೋಸ್ಟ್ಲಿ ತುಂಬಾ ಮಳೆ ಬರ್ತಾ ಇದೆ, ರೇಡಿಯೋ ಕೇಳಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರೆ. ಓಕೆ, ಧನ್ಯವಾದಗಳು. ಮಳೆ ಬಂದ್ರೆ ಅಡೆತಡೆಗಳಾಗ್ಬೋದು. ಇನ್ನು ಕೃಷ್ಣರಾಜ ಒಡೆಯರು ಅಂತಂದೇಳಿ ನಮ್ಮ ಪದ್ಮಶ್ರೀಧರ ಪನ್ನಗ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆ ಮೂಡಲು ವಿಟಾಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಉತ್ತರ ತಪ್ಪಾಗಿದೆ ಸರ್. ಇನ್ನು ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿಯವರು ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಇನ್ನು ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಹಾಗೆಯೇ ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ಉಮಾದೇವಿ PW ಕಾಲೋನಿ BR ಪ್ರಾಜೆಕ್ಟ್ ಅಲ್ಲಿಂದ ಉತ್ತರ, ಧನ್ಯವಾದ, ಉತ್ತರ ಸರಿಯಾಗಿದೆ. ಹಾಗೆ ಗಾಯತ್ರಿ ಹಿತ್ತಲಗುಂಡಿ ಹಿತ್ತಲದಿಂದ ಉತ್ತರ ಸರಿಯಾಗಿದೆ, ನಂಜುಂಡೆ HV ಅಧ್ಯಕ್ಷರು. ಓಕೆ, ಇನ್ನು ಫ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿಂದ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಇನ್ನು KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ಉತ್ತರ ಸರಿಯಾಗಿದೆ. ಇನ್ನೊಂದು ಉತ್ತರ ಯಾವ್ದೋ ಬರ್ತಾ ಇದೆ. ಓಕೆ, ಸೋದರಗಳು, ನಿಮ್ಮ ಬಹುತೇಕ ಎಲ್ಲರೂ ಉತ್ತರ ಸರಿಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಂದು ನಿಮಿಷ, ನಮ್ಮ ಯಾರು ಶಾಂತಚರ್ ಬಡಗಿರೋದು ಡೀಟೇಲ್ ಆಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು May 3, 1915 ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಇದರ ಸ್ಥಾಪನೆ ಹಿನ್ನೆಲೆ ಮತ್ತು ಪ್ರಮುಖ ವ್ಯಕ್ತಿಗಳು ಯಾರು ಅಂತಂದ್ರೆ, ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಶ್ರಯದಲ್ಲಿ ಸ್ಥಾಪನೆ ಆಯಿತು. ಆವಾಗಿನ ದಿವಾನ ಪಾತ್ರರಾಗಿದ್ದ ಮೈಸೂರಿನ ರಾಜ್ಯದ ದಿವಾನರಾಗಿದ್ದಂತಹ SR M Visvesvaraya ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಮೊದಲ ಅಧ್ಯಕ್ಷರು HV ನಂಜುಂಡಯ್ಯ, ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿದ್ದರು. ಈ ಸಂಸ್ಥೆಯನ್ನು ಮೂಲತಃ ಕರ್ನಾಟಕ ಸಾಹಿತ್ಯ ಪರಿಷತ್ ಎಂದು ಕರೆಯಲಾಗ್ತಾ ಇತ್ತು, ಆನಂತರ ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ ಎಂದು ಬದಲಾಯಿಸಲಾಯಿತು. ಶ್ರೋತೃಗಳೇ, ಧನ್ಯವಾದಗಳು ತಮ್ಮ ಎಲ್ಲ ಸಂದೇಶಗಳಿಗೆ. ತಿಳಿಸ್ತಾ ಈಗ ಮುಂದಿನ ಗೀತೆಗೆ ಹೋಗೋಣ. ಗಲಾಟೆ ಮದುವೆ ಚಿತ್ರದ ಗೀತೆಯನ್ನು ಕೇಳೋಣ, ನಂದಿತಾ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಅವರ ದನಿಗಳಲ್ಲಿ. ಜೊತೆಗೆ ಮತ್ತೊಂದು ಪ್ರಶ್ನೆ, ಸುಲಭವಾದ ಪ್ರಶ್ನೆ ಕೇಳ್ತೇನೆ ಶ್ರೋತೃಗಳೇ. ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗುತ್ತದೆ? ತುಂಬಾ ಸರಳವಾದ ಪ್ರಶ್ನೆ, ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗುತ್ತದೆ? ನೋಡೋಣ, ಅದರ ಜೊತೆಗೆ ಈ ಹಾಡನ್ನ ಕೇಳ್ಕೊಂಬೋಣ ನಿಮಗಾಗಿ.

ಶ್ರೋತೃಗಳೇ, ಈಗ ಸಂದೇಶವನ್ನು ಓದ್ತೀನಿ. ಸಮಯದ ಅಭಾವದಿಂದ ಪ್ರಶ್ನೆ ಇತ್ತು, ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗುತ್ತೆ ಅಂತ ಕೇಳಿದೆ. ನೋಡಿ ಯಾರ್ಯಾರು ಹೇಳಿದ್ದಾರೆ ಅಂತ. ಹೋಳಿ ಶ್ರೀ ಲಕ್ಷ್ಮೀ ಚಂದ್ರಶೇಖರ್ ಅವರ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ, ಅದು ಉತ್ತರ ಕಳಿಸಿಲ್ಲ. ನಿಮ್ಮ ನಿರೂಪಣೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ, ಹಾಡು ಚೆನ್ನಾಗಿದೆ ಅಂತ ಹೇಳಿದರೆ ಧನ್ಯವಾದಗಳು. ಇನ್ನು ಬೆಳಗಿನ ಶುಭಾಶಯಗಳು ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ನಾವು ಉತ್ತರಕಾಲೀನ ಭದ್ರಾವತಿಯ ಎಲ್ಲೇಗೌಡ ಅವರು ಸಂಜೆ ಶುಭಾಶಯಗಳು ಹೇಳಬೇಕಿತ್ತು, ಬೆಳಗಿಂದ ಹೇಳಿದರು. ಓಕೆ, ಹಂಪಣ ನೇಮತಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ಶುಭ ಸಂಜೆ ಆಕಾಶವಾಣಿ, ಮಧ್ಯಾಹ್ನ 3 ಗಂಟೆಯಿಂದ ಪ್ರಸಾರ ಆಗುತ್ತಿರುವ ಎಲ್ಲ ಹಾಡುಗಳು ಚೆನ್ನಾಗಿದೆ ಹಾಗೂ ರೇಡಿಯೋ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ. ಇನ್ನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕವರಿ ಮಂಡಗದ್ದೆ ಹೋಬಳಿಯಿಂದ ಉತ್ತರ ಸರಿಯಾಗಿದೆ. ಹಾಗೆ ತೀರ್ಥಹಳ್ಳಿ ತಾಲೂಕಿನ ಬೇಗವಳ್ಳಿಯಿಂದ ಕೆರೆಕೊಪ್ಪನ ಪ್ರಶಾಂತ್ ಕೆ ಪಿ ಅವರ ಉತ್ತರ ಸರಿಯಾಗಿದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಉತ್ತರ ಸರಿಯಾಗಿದೆ. ರೂಪಾ ಎಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಸರಿಯಾಗಿದೆ. ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ. ಹಾಗೆ ಚಿತ್ರ ಶಿವಕುಮಾರ್ ಬಸವನ ಭದ್ರಾವತಿಯಿಂದ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ. ಇನ್ನು ಪದ್ಮಶ್ರೀಧರ ಪನ್ನಗ ಅನಂತಕುಮಾರ್ ಶಿವಮೊಗ್ಗ ಮೂಡ್ಲ ವಿಟ್ಲಾಪುರದಿಂದ. ಹಾಗೆ ಉಮಾದೇವಿ PWA ಕಾಲೋನಿ BR ಪ್ರಾಜೆಕ್ಟಿಂದ ಉತ್ತರ ಎಲ್ಲರೂ ಸರಿಯಾಗಿದೆ. ಇನ್ನು ನಮ್ಮ ರಾಘವ ಮಣಿಯಾಣಿ ಶಕುಂತರ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತಿಕಾ ಪುತ್ತೂರು ಬೆಟ್ಟಂಪಳ್ಳಿ ದುಬೈಯಿಂದ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಪ್ರಶ್ನೆ ಇನ್ನೊಮ್ಮೆ ಕೇಳಿ ಅಂತ ಹೇಳಿದರೆ, ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗುತ್ತೆ ಅಂತ ಪ್ರಶ್ನೆ ಹೀಗಿದೆ. ಇನ್ನು ಗಾಯತ್ರಿ ಹಿತಲದಿಂದ ಓಕೆ. ಇನ್ನು ವೀರಿಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಹಾಗೆಯೇ ಮುರಳಿಧರ್ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿದೆ. ಇನ್ನು ಜಯಪುಟ್ಟಸ್ವಾಮಿ ಕೇರಳದಿಂದ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಈಗ ಸರಿ ಆಯ್ತು ಮೆಸೇಜ್. ಇನ್ನು ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿಂದ. ಹಾಗೆಯೇ BH ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿಯಿಂದ ಉತ್ತರ ಸರಿಯಾಗಿದೆ. ಶ್ರೋತೃಗಳೇ, ಹೇಳ್ತಾರೆ ಇಲ್ಲಿ ರಾಮನಗರ ಪಟ್ಟಣವನ್ನು ಸಿಲ್ಕ್ ಟೌನ್ ಅಥವಾ ರೇಷ್ಮೆ ನಗರ ಎಂದು ಕರೆಯಲಾಗುತ್ತದೆ. ಇದು ಏಷ್ಯಾದಲ್ಲಿ ಅತಿ ದೊಡ್ಡ ರೇಷ್ಮೆ ಗೂಡು ಮಾರುಕಟ್ಟೆಯನ್ನು ಹೊಂದಿರುವ ಕಾರಣಕ್ಕೆ ಈ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಶ್ರೋತೃಗಳೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟವನ್ನು ಕೂಡ ರೇಷ್ಮೆ ಉತ್ಪಾದನೆಗೆ ಸಿಲ್ಕ್ ಸಿಟಿ ಎಂದು ಕರೆಯಲಾಗುತ್ತದೆ. ಆದರೆ ಸಾಮಾನ್ಯವಾಗಿ ಸಿಲ್ಕ್ ಟೌನ್ ಎಂದು ಉಲ್ಲೇಖಿಸಿದಾಗ ರಾಮನಗರ ಮೊದಲ ಸ್ಥಾನದಲ್ಲಿದೆ. ಶ್ರೋತೃಗಳೇ, ಧನ್ಯವಾದಗಳು ತಮ್ಮ ಎಲ್ಲ ಸಂದೇಶಗಳಿಗೆ. ಮತ್ತು ಹಾಗೆಯೇ ನಮ್ಮ ಶಾಂತಾಚಾರ್ ಬಡಗೇರ್ ಕೊಕ್ಕನೂರವರು ಹೇಳ್ತಾರೆ, ನಮಸ್ತೆ ಸರ್, ಆಕಾಶವಾಣಿ ಭದ್ರಾವತಿಯ ರಸಪ್ರಶ್ನೆ ಕಾರ್ಯಕ್ರಮಗಳು ಯಾವಾಗಲೂ ಜ್ಞಾನ ಮತ್ತು ಮನೋರಂಜನೆಯ ಅದ್ಭುತ ಸಮ್ಮಿಶ್ರಣವಾಗಿರುತ್ತದೆ. ಮೆದುಳಿಗೆ ಕೆಲಸ ನೀಡುವ ಇಂತಹ ಕಾರ್ಯಕ್ರಮಗಳು ಕೇವಲ ಮಾಹಿತಿಯನ್ನು ನೀಡುವುದಲ್ಲದೆ ನಮ್ಮ ಆಲೋಚನಾ ಶಕ್ತಿಯನ್ನು ಚುರುಕುಗೊಳಿಸುತ್ತವೆ. ನಿರೂಪಕರ ಸೊಗಸಾದ ನಿರೂಪಣೆ ಮತ್ತು ಅವರು ಹಂಚಿಕೊಳ್ಳುವ ಉಪಯುಕ್ತ ವಿಷಯಗಳು ಸಂಜೆಯ ಸಮಯವನ್ನು ನಿಜಕ್ಕೂ ಅರ್ಥಪೂರ್ಣವಾಗಿಸುತ್ತವೆ. ಹೀಗೆ ಜ್ಞಾನಾರ್ಜನೆಯಲ್ಲಿ ಆಸಕ್ತಿ ತೋರುತ್ತಾ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸಿಕೊಡುತ್ತಿರುವ ತುಂಬ ಧನ್ಯವಾದಗಳು ಅಂತಂದೇಳಿ ತುಂಬ ಒಳ್ಳೆ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಶ್ರೋತೃಗಳು. ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳಿದಿರಿ. ಶ್ರೋತೃಗಳೇ, ಧನ್ಯವಾದಗಳು. ಮತ್ತೆ ಪುನಃ ಇಂದು ಸಂಜೆ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಿಂದ ಶುರು ಮಾಡಿ ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶ್ರೋತೃಗಳೇ.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PS ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಸೇವಾ ಮಾಹಿತಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಾಗೂ 3B ಅರ್ಹ ಅಭ್ಯರ್ಥಿಗಳಿಗೆ 2026-27 ಸಾಲಿನ ಮೊದಲನೇ ತಂಡ ಬಾಲಕರಿಗೆ ಮಾತ್ರ ಆಯ್ಕೆ ಪೂರ್ವ ಸಿದ್ಧತೆ ಬಗ್ಗೆ ಉಚಿತವಾಗಿ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳ ನಿಗದಿತ ನಮೂನೆ ಅರ್ಜಿಯನ್ನು ಆಯಾ ಜಿಲ್ಲೆಯ ಜಿಲ್ಲಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ, ಆನೆಗುಂಡಿ ರಸ್ತೆ, ಬಿಜೈ ಕಾಪಿನಾಡು, ಕಾಪಿಕಾಡು, ಮಂಗಳೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿಗೆ ಮೇ 16 ಸಲ್ಲಿಸುವುದು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿ ಮತ್ತು ಕುಟುಂಬದ ಒಟ್ಟು ಗರಿಷ್ಠ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1-2.5 ಲಕ್ಷ ಹಾಗೂ ಪ್ರವರ್ಗ 2A, 3A ಮತ್ತು 3B 1 ಲಕ್ಷ ಒಳಗೊಂಡಿರಬೇಕು. ಅಭ್ಯರ್ಥಿಯು 10ನೇ ತರಗತಿಯನ್ನು ಉತ್ತೀರ್ಣವಾಗಿದ್ದು ಪ್ರತಿ ವಿಷಯದಲ್ಲಿ ಕನಿಷ್ಠ 33 ಅಂಕಗಳು ಮತ್ತು ಸರಾಸರಿ ಶೇ 45% ಅಂಕಗಳನ್ನು ಪಡೆದಿರಬೇಕು. ಗ್ರೇಡಿಂಗ್ ಸಿಸ್ಟಮ್ ಇದ್ದಲ್ಲಿ ಮೇಲ್ಕಂಡಂತೆ ಸಮಾನವಾದ ಗ್ರೇಡ್ ಪಡೆದಿರಬೇಕು. ಜನ್ಮ ದಿನಾಂಕ ಮತ್ತು ವಯಸ್ಸು 16/5/2026 ಅನ್ವಯಿಸುವಂತೆ ಅಭ್ಯರ್ಥಿಯು 16/5/2006 16/5/2009 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಅಭ್ಯರ್ಥಿಗಳಿಗೆ ತರಬೇತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ನೀಡಲಾಗುವುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0824-2225078 ಸಂಪರ್ಕಿಸಲು ಕೋರಲಾಗಿದೆ. ಸೇವಾ ಮಾಹಿತಿ ಪ್ರಸಾರವಾಯಿತು.

ನಿಲಯದ ಈ ಸಂಜೆ ಮತ್ತು ನಾಳೆಯ ಕಾರ್ಯಕ್ರಮಗಳ ವಿವರಣೆಯನ್ನು ನೋಡೋಣ. ಶ್ರೋತೃಗಳು, ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ, ಮೇವು ಹಾಗೂ ಹೊಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು, ವಿಷಕಾರಕ ಅಂಶಗಳು ಮತ್ತು ಸಾರ್ವಜನಿಕ ಆರೋಗ್ಯ ಕುರಿತು ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಇವರು ಸಹಾಯಕ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ, ಪಶು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಶಿವಮೊಗ್ಗ ಇವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಅನಂತರದಲ್ಲಿ ಕೃಷಿ ಒಳಸೂರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 9:30 ನಾಟಕ ಆ ಒಂದು ರಾತ್ರಿ, ರಚನೆ ಭಾರತೀ ಪ್ರಿಯ, ನಿರ್ಮಾಣ ರಘುಪತಿ ಹೆಗಡೆ. ಇಂದು ರಾತ್ರಿ 10:00 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು.

ಕೇಳಿದರೆ ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ, 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳ ಬಾಬಿಳಿಕೆ ಕಥನಗಳು, ಸಂಚಿಕೆ ಸೃಜನಶೀಲ ಪರಿಹಾರ ಸದಾ ಚಿಂತನೆಯ ಫಲ, 6:40 ನೇಗಿಲ ಮಿಡಿತ, ಆರ್ಯ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ತಜ್ಞರಾದ ಡಾಕ್ಟರ್ ಆರ್ ಗಿರೀಶ್, ಇವರು ವಿಜ್ಞಾನಿಗಳು, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ, 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಗರ್ಭಿಣಿಯವರಿಗೆ ಲಸಿಕೆ ಈ ಕುರಿತು ಡಾಕ್ಟರ್ ಚಂದುಶ್ರೀ ಬಿಪಿ ಅವರಿಂದ ಮಾಹಿತಿ, ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ, 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ಗೆಲುವಿನ ಗುಟ್ಟು ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ, ಭಾಗವಹಿಸುತ್ತಾರೆ ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಡಾಕ್ಟರ್ ಎಸ್ ರಂಗನಾಥನ್ ಇವರ ಕುರಿತು, ಪಿಇಎಸ್ಐಟಿಎಂನ ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ ಕೆಎಲ್ ಅವರಿಂದ ಮಾಹಿತಿ, ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ, 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗ, ಲತಾ ಮಂಗೇಶ್ಕರ್ ಇವರನ್ನು ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ, 10:00 ಹಾಡು ಮಾತಾಡು ಕ್ಯಾಂಪಸ್ ಕಟ್ಟೆ, ಕಾಲೇಜು ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದ ಸಾಧಕರ ಪರಿಚಯ, ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ, 11:00 ಶಾಸ್ತ್ರೀಯ ಸಂಗೀತ, 11:30 ಸೇವಾ ಮಾಹಿತಿ, ಅನಂತರ ಭಾವಗೀತೆಗಳು,

ನಾಳೆ ಬೆಳಿಗ್ಗೆ 11:45 ಜಾನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಸೂರಿನ ಮಲ್ಲೇಮ ಮತ್ತು ತಂಡದವರಿಂದ ಅಣ್ಣ ತಂಗಿ ಪದಗಳು 12:05

ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ, ಪಿಎಂ ಕುಸುಮ್ ಯೋಜನೆ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು. ನಾಳೆ ಮಧ್ಯಾಹ್ನ 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ. ಇನ್ನು ನಾಳೆ ಸಂಜೆ 5:00 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ.

ಶ್ರೋತೃಗಳು, ನಾಳೆ ಸಂಜೆ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತರಕಾರಿ ತೋಟಗಳ ಬೆಳೆ, ಹೈನುಗಾರಿಕೆ, ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಕುರಿತು ದಾವಣಗೆರೆ ತಾಲೂಕು ನಾಗ ಅರಸನಹಳ್ಳಿ ಗ್ರಾಮದ ರೈತರಾದ ಶ್ರೀ ನಿಜಲಿಂಗಪ್ಪ ಡಿವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಅನಂತರದಲ್ಲಿ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ, ಹಾಗೂ ಸಮತೋಲಿತ ರಸಗೊಬ್ಬರಗಳ ಬಳಕೆ ಮತ್ತು ಪರಿಸರ ಗೀತೆಯನ್ನು ಕೇಳಬಹುದು ನಮ್ಮ ಕೃಷಿರಂಗದಲ್ಲಿ. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:30 ಕರೆಂಟ್ ಅಫೈರ್ಸ್, 10:00 ನಾಟಕ ನಮ್ಮೂರಲ್ಲಿ ನಮಗೊಂದು ಮನೆ ಇತ್ತು, ನಾಳೆ ರಾತ್ರಿ 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ಇದುವರೆಗೂ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದಿರಿ. ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟಿನಲ್ಲಿಯೂ ನೋಡಬಹುದು.

ಶ್ರೋತೃಗಳು, ಇಂದು ರಾತ್ರಿ ನಮ್ಮ ಕಶಿರಂಗ ಕೆಸರವಾಣಿ ಕಾರ್ಯಕ್ರಮದಲ್ಲಿ ಮೇವು ಹಾಗೂ ಹೊಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣುಜೀವಿಗಳು, ವಿಷಕಾರಕ ಅಂಶಗಳು ಮತ್ತು ಸಾರ್ವಜನಿಕ ಆರೋಗ್ಯ ಕುರಿತು ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ, ಸಹಾಯಕ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ, ಪಶು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಶಿವಮೊಗ್ಗ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್.

0: 88.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿ ಅವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ದಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಳೆದ 1 ತಿಂಗಳಿನಿಂದ ಮೈಸೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಅತಿ ಕಡಿಮೆ ಮಳೆಯಾಗಿರುವ ಕಾರಣ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಕುಂಠಿತಗೊಂಡಿರುವ ಹಿನ್ನೆಲೆ ಜಿಲ್ಲೆಯ ರೈತರು ಪರ್ಯಾಯ ಬೆಳೆಯ ಪದ್ದತಿ ಅನುಸರಿಸಲು ಮುಂದಾಗುತ್ತಿದ್ದಾರೆ. ಸದಾ ಕೃಷಿ ಚಟುವಟಿಕೆಯಲ್ಲಿ ತೊಡಗುವ ರೈತಾಪಿ ವರ್ಗ ಈ ಬಾರಿ ಮಳೆಯ ಅಭಾವದ ಕಾರಣ ದ್ವಿದಳ ಧಾನ್ಯಗಳ ಬಿತ್ತನೆಯ ಬದಲು ರಾಗಿ, ಜೋಳಗಳ ಬಿತ್ತನೆಗೆ ಮುಂದಾಗಬೇಕೆಂದು ಜಿಲ್ಲೆಯ ಕೃಷಿ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿರುವ ರೈತರ ಕೃಷಿ ಮಾಹಿತಿ ಕೇಂದ್ರಗಳಲ್ಲಿ ಈ ಬಗ್ಗೆ ಮಳೆಯ ಪ್ರಮಾಣವನ್ನು ಆಧರಿಸಿ ರಾಗಿ, ಜೋಳ ಹಾಗೂ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಉಪಯುಕ್ತವಾಗುವ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು ನೀರಾವರಿ ಭೂಮಿಯಲ್ಲಿ ಹಾಗೂ ಖುಸ್ಕಿ ಭೂಮಿಯಲ್ಲಿ ಒಟ್ಟು ಶೇ 376,609 ಹೆಕ್ಟೇರ್ನಲ್ಲಿ ಬಿತ್ತನೆಯ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಎರಡು ಭೂಮಿಯಲ್ಲಿ ಸೇರಿ ಒಟ್ಟು 36,193 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿದೆ. ಈ ಹಿನ್ನೆಲೆ ರೈತರಿಗೆ ಕೃಷಿ ಅಧಿಕಾರಿಗಳು ಅಗತ್ಯ ಸಲಹೆ ಹಾಗೂ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಕಳೆದ ತಿಂಗಳಿನಿಂದ ಎಲ್ಲೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸನ್ಸ್ಟ್ರೋಕ್ ಅನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡ್ ಅನ್ನು ತೆರೆಯಲಾಗಿದ್ದು ತುರ್ತು ಸೇವೆಗಾಗಿ 20 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಿಬ್ಬಂದಿಯನ್ನು ಪ್ರತ್ಯೇಕವಾಗಿ ನಿಯೋಜಿಸಿ ಕೆಆರ್ ಆಸ್ಪತ್ರೆಯ ಆಡಳಿತ ವರ್ಗ ಜನರಿಗೆ ತುರ್ತು ಸೇವೆ ನೀಡಲು ಮುಂದಾಗಿದೆ. ಅನಾವಶ್ಯಕವಾಗಿ ಹೊರಗಡೆ ಬರುವುದು ಸೂಕ್ತವಲ್ಲ, ಏಕೆಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಸನ್ಸ್ಟ್ರೋಕ್ನಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ವೈದ್ಯರು ಸೂಚನೆ ನೀಡಿದ್ದು, ಜನಸಾಮಾನ್ಯರು ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಬೇಕಿದೆ. ಪ್ರತಿನಿತ್ಯ 3 ಲೀಟರ್ ನೀರು ಕುಡಿಯುವ ಬದಲು 6 ಅಥವಾ 7 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು ಹಾಗೂ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುವ ಮೂಲಕ ದೇಹವನ್ನು ತಂಪಾಗಿಸಬೇಕು ಎಂದು ಜಿಲ್ಲೆಯ ಜನತೆಗೆ ಮಾಹಿತಿ ನೀಡಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಮುಂಬರುವ ಯುಜಿಸಿ ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ತಯಾರಾಗಲು ಸ್ಪರ್ಧಾತ್ಮಕ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ವಿಧಾನಸಭೆಗಳ ಕಾರ್ಯವಿಧಾನ ಹಾಗೂ ನಡವಳಿಕೆಯ ಏಕರೂಪತೆ ತರುವ ನಿಟ್ಟನಲ್ಲಿ 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ಮೊದಲ ಸಭೆಯು ಇದೇ ಮೇ 12ರಂದು ಮೈಸೂರಿನ ಹೊರವಲಯದಲ್ಲಿರುವ ಸೈಲೆಂಟ್ ಶೋರ್ಸ್ನ ಸಭಾಂಗಣದಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಉತ್ತರ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹನಾ, ಸಮಿತಿಯ ಸದಸ್ಯರುಗಳಾದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ನಾಗಾಲ್ಯಾಂಡ್ ವಿಧಾನಸಭೆಯ ಸಭಾಧ್ಯಕ್ಷ ಶಾರಿಗಾನ್ ಲ್ಯಾಂಗ್ಯುಮೇರ್, ಹಿಮಾಚಲ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷ ಕುಲ್ದೀಪ್ ಸಿಂಗ್ ಪತಾನಿಯಾ ಹಾಗೂ ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷ ವಿಜೇಂದರ್ ಗುಪ್ತಾ ಅವರುಗಳು ಉಪಸ್ಥಿತರಿದ್ದರು. ಮೇ 8ರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಡಿ ದೇವರಾಜ ಅರಸು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕುರಿತು ಸಭೆಯನ್ನು ನಡೆಸಲಾಗಿದೆ. ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಜನಸಾಮಾನ್ಯರಿಗಾಗಿ ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಇದುವರೆಗೂ ಮೈಸೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಪ್ರಶಾಂತ್ ಎನ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಭದ್ರಾವತಿ.

ಗರ್ಭಿಣಿಯರಿಗೆ ಲಸಿಕೆ, ಈ ಕುರಿತು ಡಾಕ್ಟರ್ ಚಂದುಶ್ರೀ ಬಿಪಿ ಅವರಿಂದ ಮಾಹಿತಿಯನ್ನ ಕೇಳಬಹುದು. 9:05 ಗೆಲುವಿನ ಗುಟ್ಟು, ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇದರಲ್ಲಿ ಗ್ರಂಥಾಲಯದ ಪಿತಾಮಹನ ಬದುಕು ಸಾಧನೆ ಅದರ ಕುರಿತು ಅವರಾದ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ ಕುರಿತು PESITM ನ ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ KL ಅವರಿಂದ ಮಾಹಿತಿಯನ್ನ ಕೇಳಬಹುದು. 9:30 ಸಿನಿತರಂಗದಲ್ಲಿ ಲತಾ ಮಂಗೇಶ್ಕರ್ ಅವರ ಕುರಿತು ಮಾಹಿತಿ ನೀಡುತ್ತಾರೆ ರಾಣಿ ಬಾಳೆಕೊಪ್ಪ.

ನಾಳೆ ಸಂಜೆ 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತರಕಾರಿ ತೋಟಗಳ ಬೆಳೆ, ಹೈನುಗಾರಿಕೆ, ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಕುರಿತು ದಾವಣಗೆರೆ ತಾಲೂಕು ನಾಗನ ಅರಸನಹಳ್ಳಿ ಗ್ರಾಮದ ರೈತರಾದ ಶ್ರೀ ನಿಜಲಿಂಗಪ್ಪ ಡಿವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಶ್ರೋತೃಗಳು, ಈಗ ಸಮಯ 6:37. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನ ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ

0: ಮೇಲಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು, ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ಧ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ, ಜೈವಿಕ ತಂತ್ರಜ್ಞಾನ, ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಲ್ಯಾಟಿನ್ ಅಮೆರಿಕಾಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು. ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ. ಜೂನ್ 30 ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7 ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆ ಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪೋರ್ಟಲ್ನಲ್ಲಿ ಔಷಧೀಯ ಗುಣಮಟ್ಟ ಬಹಿರಂಗಪಡಿಸಿದ ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಮೈಸೂರು ನಗರ ಅಭಿವೃದ್ದಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು, ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025ರ ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
2: Thanks for introducing the chat bot. I think it would be definitely a fantastic initiative to all the youngsters who are, you know, starting to be entrepreneurs and, you know, doing it the right way. It would be amazing to see this new initiative. Honestly, I appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to the communities. I thank the Income Tax Department for the invitation.
1: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ 1961ರ ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025ರ ಕಾಯ್ದೆಯಲ್ಲಿ ಇದನ್ನು 2.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819ರಿಂದ 536ಕ್ಕೆ ಪಠ್ಯಗಳ ಸಂಖ್ಯೆಯನ್ನು 47ರಿಂದ 23ಕ್ಕೆ ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399ರಿಂದ 190ಕ್ಕೆ ಹಾಗೂ ನಿಯಮಗಳ ಸಂಖ್ಯೆಯನ್ನು 511ರಿಂದ 333ಕ್ಕೆ ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:50:32.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.

0: ಇದೊಂದು ಪ್ರಕಟಣೆ. 18 ರಿಂದ 35 ವರ್ಷ ವಯೋಮಿತಿಯ ಯುವಕ ಯುವತಿಯರಿಗಾಗಿ. ಕೇಳುವರೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 20/5/2026 ರಿಂದ 22/5/2026 ವರೆಗೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18 ರಿಂದ 35 ವರ್ಷ ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರುಗಳನ್ನು ದಿನಾಂಕ 16/5/2026 ಒಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ ಗೃಹ ವಿಜ್ಞಾನಿಯವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908 9482024908. ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18 ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ

0: ಆರ್ಬಿಐ ಹೇಳುತ್ತೆ.
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿರಂಗ ವ್ಯಸನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೇವು ಹಾಗೂ ಒಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು, ವಿಷಕಾರಕ ಅಂಶಗಳು ಮತ್ತು ಸಾರ್ವಜನಿಕ ಆರೋಗ್ಯ ಕುರಿತು ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ, ಸಹಾಯಕ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ, ಪಶು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಶಿವಮೊಗ್ಗ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ, ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಮೇವು ಹಾಗೂ ಒಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು ಮತ್ತೆ ವಿಷಕಾರಕ ಅಂಶಗಳು ಮತ್ತೆ ಸಾರ್ವಜನಿಕರ ಆರೋಗ್ಯ ಇದರ ಯಾವ ರೀತಿಯಿಂದ ದುಷ್ಪರಿಣಾಮ ಬೀರುತ್ತೆ ಸಾರ್ವಜನಿಕ ಆರೋಗ್ಯದ ಮೇಲೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಮಾಡ್ಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಡಾಕ್ಟರ್ ಪ್ರಶಾಂತ್ ಬಾಗಲಕೋಟವರೇ.
4: ನಮಸ್ಕಾರ.
3: ಹೇಳಿ, ಈಗ ಈ ಒಂದು ಮೇವು ಮತ್ತು ಒಣ ಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು ಯಾವ ಯಾವ ಅಂತ ಆರಂಭದಲ್ಲಿ
4: ಬರುವಂತದ್ದು ಸೂಕ್ಷ್ಮಾಣು ಜೀವಿಗಳು ತುಂಬಾ ಇದಾವೆ. ಲಿಸ್ಟೀರಿಯಾ ಇರ್ಬೋದು, ಬ್ರುಸೆಲ್ಲಾ ಇರ್ಬೋದು, ಅಥವಾ ಈ ಕೊಲೆ ಅಂತ ಕರಿತೀವಿ. ಅದೇ ರೀತಿ ತುಂಬಾ ಫಂಗಸ್ಗಳು, ಈ ಫಂಗಸ್ ಅಥವಾ ನಾವು ಶಿಲೀಂಧ್ರಗಳು ಅಂತ ಕರಿತೀವಿ, ಅವು ಕೂಡ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಇದು ಸೂಕ್ಷ್ಮಾಣು ಜೀವಿಗಳು. ವಿಷಕಾರಕ ಅಂಶಗಳು ಕೂಡ ಇದಾವೆ. ವಿಷಕಾರಕ ಅಂಶಗಳು ನಮಗೆ ನಾವು ಕೀಟನಾಶಕಗಳು ಏನ್ ಬಳಸ್ತೀವಲ್ಲ, ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟಿಸೈಡ್ ಅಂತ ಕರಿತೀವಿ, ಅದು ಕೂಡ ಫೀಡ್ ಅಥವಾ ಫಾಡರ್ ನಮ್ಮ ಹುಲ್ಲಿನಲ್ಲಿ ಬಂದಿರುತ್ತೆ. ಅದು ನಮ್ಮ ಪ್ರಾಣಿಗಳ ದೇಹವನ್ನು ಸೇರಿ ನಂತರ ಅದು ಕೂಡ ಹಾಲು ಅಥವಾ ಇತರ ಉತ್ಪನ್ನಗಳಲ್ಲಿ ಬರುವಂತ ಸಂಭವ ಜಾಸ್ತಿ ಇರುತ್ತೆ.
3: ಈಗ ಸೂಕ್ಷ್ಮಾಣು ಜೀವಿಗಳೇ ಅಂತ ಹೇಳಿದ್ರಿ, ಇದರಲ್ಲಿ ವೈರಾಣುವಿಂದ ಬರ್ತಕ್ಕಂಥದ್ದು, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ಮತ್ತೆ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಆತರ ಏನಾದ್ರೂ ಪ್ರತ್ಯೇಕವಾಗಿ ಇದೆಯಾ ವಿಭಾಗಗಳು ಅಥವಾ ಆತರದ ಏನಾದ್ರು ಇದೆಯಾ ಅಂತ?
4: ಹೌದೌದು, ಇದರಲ್ಲಿ ಸಾಮಾನ್ಯವಾಗಿ ಬರೋದು ಈ ಬ್ಯಾಕ್ಟೀರಿಯಾಗಳು.
3: ಬ್ಯಾಕ್ಟೀರಿಯಾಗಳು
4: ಈ ಕೊಲೆ ಇರ್ಬೋದು, ಲಿಸ್ಟೀರಿಯಾ ಇರ್ಬೋದು ಅಥವಾ ಸಾಲ್ಮೊನೆಲ್ಲ, ಇಂತ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ತುಂಬಾ ಬರುತ್ತೆ. ಅದಲ್ದಲನೆ ನಮಗೆ ಶಿಲೀಂಧ್ರಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ಶಿಲೀಂಧ್ರಗಳು ಫಂಗಸ್ ಅಂತ ಏನ್ ಕರಿತೀವಲ್ಲ, ಅವು ತುಂಬಾ ಕಂಡು ಬರುತ್ತೆ. ಅದಲ್ದಲನೆ ವೈರಸ್ಗಳೆಲ್ಲ ತುಂಬಾ ಕಡಿಮೆ, ವೈರಾಣುಗಳು ಇರ್ಬೋದು ಅವೆಲ್ಲ ತುಂಬಾ ಕಡಿಮೆ ಬರುತ್ತೆ. ಪರೋಪಜೀವಿಗಳು ಕೂಡ ಈ ಮೇವಿನಲ್ಲಿ ಅಥವಾ ಒಣಹುಲ್ಲಿನಲ್ಲಿ ಇರಬಹುದು. ಅದು ಆಹಾರದ ಮುಖಾಂತರ ಅಥವಾ ಒಣಹುಲ್ಲಿನ ಮುಖಾಂತರ ದೇಹ ಸೇರಿ ಅವನ್ನ ರೋಗ ಬರುವಂತ ಸಂಭವ ಜಾಸ್ತಿ ಇರುತ್ತೆ.
3: ಆಮೇಲೆ ಈಗ ಇದರಲ್ಲಿ ಮೇವು ಮತ್ತು ಒಣಹುಲ್ಲಿನಲ್ಲಿ ವಿಷಕಾರಕ ಅಂಶಗಳಿಗೆ ಬಂದ್ರೆ ಏನೆಲ್ಲ ವಿಷಕಾರಕ ಅಂಶಗಳು ಇರ್ತವೆ, ಹೇಗೆ ಅದನ್ನ ತಾವು ನಮ್ಮ ರೈತ ಬಾಂಧವರಿಗೆ ಹೇಳೋಕೆ ಇಷ್ಟಪಡ್ತೀರಾ, ಅವ್ರಿಗೆ ಯಾವ ರೀತಿಯಿಂದ ಇದು ಸಮರ್ಥಿಸಿಕೊಂಡು ತಾವು ವಿಷಕಾರಕ ವಸ್ತುಗಳು ಇದೆ ಅಂತ ಅವರಿಗೆ ಮನದಟ್ಟು ಮಾಡ್ತೀರಾ ಹೇಳಿ?
4: ಈ ವಿಷಕಾರಕ ಅಂಶಗಳು ನಾವು ಸಾಮಾನ್ಯವಾಗಿ ಈ ಅಗ್ರಿಕಲ್ಚರ್ ಅಲ್ಲಿ ಏನ್ ಬಳಸ್ತೀವಲ್ಲ, ಕೃಷಿಯಲ್ಲಿ ಬಳಸುವಂತ ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಫರ್ಟಿಲೈಸರ್ ಇರ್ಬೋದು, ಅದು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದಾಗ ಅದು ಆ ಮೇವಿನಲ್ಲಿ ಅಥವಾ ಒಣಹುಲ್ಲಿನಲ್ಲಿ ಹೆಚ್ಚಿನ ಸಾಂದ್ರತೆ ಅಥವಾ ಕಾನ್ಸಂಟ್ರೇಷನ್ ಅಲ್ಲಿ ಇದ್ದು ಅದು ಮೇವಿನ ಮೂಲಕ, ಒಣಹುಲ್ಲು ಅಥವಾ ಮೇವಿನ ಮೂಲಕ ದೇಹ ಸೇರುತ್ತೆ. ದೇಹ ಸೇರಿ ಅದು ಒಳಗೆ ಹೋಗಿ ಅದು ವಿಷಕಾರ ಅಂಶಗಳನ್ನ ಮಾಡಬಹುದು. ಇದು ಒಂದು, ಇದು ಕೆಮಿಕಲ್ ಅಥವಾ ಏನು ಫರ್ಟಿಲೈಸರ್ಸ್ ಅಂತ ಹೇಳಿದೆ, ಅದು ಒಂದು. ಇನ್ನೊಂದೇನಪ್ಪಾ ಅಂದ್ರೆ ಶಿಲೀಂಧ್ರಗಳಿಂದ, ಶಿಲೀಂಧ್ರಗಳಿಂದ ಕೂಡ ಕೆಲವೊಂದು ವಿಷಕಾರಕ ಅಂಶಗಳು ಬರುತ್ತೆ, ಮೈಕೋಟಾಕ್ಸಿನ್ಸ್ ಅಂತ ಕರಿತೀವಿ. ಈ ಮೈಕೋಟಾಕ್ಸಿನ್ಸ್ಗಳು ಅಲ್ಲಿ ಒಣಹುಲ್ಲಿನಲ್ಲಿ ಅಥವಾ ಇದರಲ್ಲೇನೆ ಕೂಡ ಬರಬಹುದು. ತುಂಬಾ ಬೇರೆ ಬೇರೆ ಪ್ರಭೇದಗಳಿದಾವೆ ಅದರಲ್ಲಿ, ಆಸ್ಪರ್ಜಿಲಸ್ ಆತರ ಬೇರೆ ಬೇರೆ ಪ್ರಭೇದಗಳಿದಾವೆ, ಅವೆಲ್ಲ ಕೂಡ ಈ ವಿಷಕಾರಕ ಅಂಶಗಳನ್ನ ಪ್ರೊಡಕ್ಷನ್ ಮಾಡುತ್ತೆ. ಅದು ತಿಂದಾಗ ಒಳಗಡೆ ಹೋಗಿ ವಿಷಕಾರಕ ಅಂಶಗಳನ್ನ ಬರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ತಡೆಗಟ್ಟಬೇಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ತಡೆಗಟ್ಟೋದ್ರಿಂದ ನಾವು ಈ ಸಾರ್ವಜನಿಕ ಆರೋಗ್ಯನ ಕಾಪಾಡಬೇಕಾಗುತ್ತೆ. ನಾನು ಸ್ವಲ್ಪ ಇಲ್ಲಿ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಒತ್ತು ನೀಡಕ್ಕೆ ಹೇಳ್ತಾ ಇದ್ದೀನಿ ಇದರಲ್ಲಿ. ಅದು ತಡೆಗಟ್ಟೋದ್ರ ಜೊತೆಗೆ ನಮ್ಮ ಸಾರ್ವಜನಿಕ ಆರೋಗ್ಯ ಅಂದ್ರೆ ನಮ್ಮೆಲ್ಲರ ಕಮ್ಯುನಿಟಿ ಅಥವಾ ನಮ್ಮ ಸಮುದಾಯದ ಆರೋಗ್ಯವನ್ನ ಕಾಪಾಡಬೇಕಾಗತ್ತೆ. ಆಹಾರ ಸರಪಳಿಯನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಆದ್ರಿಂದ ನಾನು ಇದು ಸ್ವಲ್ಪ ಒತ್ತು ಕೊಡ್ತಾ ಇದ್ದೀನಿ.
3: ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ರಿ, ಈಗ ಈ ಸೂಕ್ಷ್ಮಾಣು ಜೀವಿಗಳು ಪ್ರಾಣಿಗಳಿಂದ ಆಗಿರ್ಲಿ ಅಥವಾ ಮನುಷ್ಯರ ಒಂದು ಮಲ ಮೂತ್ರದಿಂದ ಆಗಿರ್ಲಿ, ಇದು ಮೇವಿಗೆ ಸೇರ್ತಕ್ಕಂಥದ್ದು ಯಾವ ಯಾವ ಅಂತ ಹೇಳಿ ಮತ್ತೆ ಅದರ ಒಂದು ವಿಶ್ಲೇಷಣೆ ಮಾಡ್ಕೊಂತ ಹೋಗಿ ಡಾಕ್ಟರ್ ಬಾಗಲಕೋಟೆ.
4: ಈಗ ಮೊದಲನೇದಾಗಿ ಸೂಕ್ಷ್ಮಾಣು ಜೀವಿಗಳು ಹೇಗೆ ಒಣಹುಲ್ಲು ಅಥವಾ ಮೇವಿನಲ್ಲಿ ಸೇರ್ತವೆ ಅಂದ್ರೆ, ಮೊದಲನೇದಾಗಿ ಕಲುಷಿತ ನೀರಿನಿಂದ ಇರ್ಬೋದು ಅಥವಾ ಕಲುಷಿತ ಮಣ್ಣಿನಿಂದನೇ ಇರ್ಬೋದು, ಅಥವಾ ನಾವು ಶೇಖರಣೆ ಮಾಡಿದಂತ ಪ್ಲೇಸ್ ಅಥವಾ ಸ್ಥಳ ಏನಿರುತ್ತಲ್ಲ ಅಲ್ಲಿ ಸರಿಯಾಗಿ ನಾವು ಶೇಖರಣೆ ಮಾಡದೇ ಇರೋ ವ್ಯವಸ್ಥೆ ಇದ್ದಾಗ ಅಲ್ಲಿಗೆ ಸೇರುವಂತ ಸಂಭವ ಇರುತ್ತೆ. ಮತ್ತೆ ಅದಲ್ಲದೆಲ್ಲ ದಂಶಕಗಳಿರ್ಬೋದು, ಕೀಟಗಳಿರ್ಬೋದು, ನೊಣಗಳು ಅಥವಾ ಇತರೆ ಪ್ರಾಣಿಗಳಿಂದ ಕೂಡ ಅದು ಕಲ್ಮಶ ಆಗುವಂತ ಸಂಭವ ಇರುತ್ತೆ ಸೂಕ್ಷ್ಮಾಣು ಜೀವಿಗಳಿಂದ.

0: ಅದಲ್ದರ ನಾವು ಬಳಸುವಂತ ಸಲಕರಣೆಗಳು, ನಾವು ಬಳಸುವಂತ ಸಲಕರಣೆಗಳು ಕೂಡ ಕಲ್ಮಶ ಆಗಿದ್ರೆ ಅದರಿಂದ ಕೂಡ ಇದು ನಮ್ಮ ಮೇವು ಅಥವಾ ನಮ್ಮ ಒಣಹುಲ್ಲು ಕೂಡ ಸೂಕ್ಷ್ಮಾಣ ಜೀವಿಗಳಿಂದ ಕಲ್ಮಶ ಆಗುವಂತ ಸಂಭವ ಇರುತ್ತೆ. ಅದಲ್ದಲೆ ನಾವು ಈಗ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಸ್ವಚ್ಛವಾಗಿ ಇಟ್ಟುಕೊಂಡಿಲ್ಲ ಅಂದ್ರೆ ಅಲ್ಲಿಂದ ಕೂಡ ನಮ್ಮ ಮೇವಿಗೆ ಅಥವಾ ನಮ್ಮ ಆಹಾರಕ್ಕೆ, ನಮ್ಮ ಹಸುಗಳ ಆಹಾರಕ್ಕೆ ಕಲ್ಮಶ ಸೂಕ್ಷ್ಮಾಣ ಜೀವಿಗಳು ಒಳಗೆ ಬರುವಂತ ಸಂಭವ ಹೆಚ್ಚಾಗಿರುತ್ತೆ. ಈಗ ಅದು ಸೂಕ್ಷ್ಮಾಣ ಜೀವಿಗಳದಾಯ್ತು. ಈಗ ನಾವು ಅದೇ ವಿಷಕಾರ ಅಂಶಗಳು ಹೇಗೆ ಸೇರುತ್ತೆ ಅಂತ, ವಿಷಕಾರ ಅಂಶಗಳು ಹೇಗೆ ಸೇರುತ್ತೆ ಅಂದ್ರೆ ಮೊದಲನೇದಕ್ಕೆ ಕಲುಷಿತ ನೀರು. ಕಲುಷಿತ ನೀರಿನ ಮುಖಾಂತರನೇ ಕ್ಲೈಂಟ್ ಅಥವಾ ನಮ್ಮ ಮೇವಿನ ಒಳಗಡೆ ಡೈರೆಕ್ಟ್ ಆಗಿ ಒಳಗಡೆ ಅಬ್ಸರ್ವ್ ಆಗ್ಬಿಡುತ್ತೆ. ಕೀಟನಾಶಕಗಳನ್ನ ಸಿಂಪಡಣೆ, ನಾವು ಕೀಟನಾಶಕಗಳು ಅಥವಾ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಅಂತ ಕರಿತೀವಿ ಅದನ್ನ ಸಿಂಪಡಣೆ ಮಾಡ್ತಾ ಇದ್ರೆ ನೇರವಾಗಿ ಬೇರಿನ ಮುಖಾಂತರ ಅವು ಗಿಡಗಳಿಗೆ ಒಳಗಡೆ ಹೋಗ್ಬಿಡುತ್ತೆ. ಇನ್ನೊಂದು ಕಲುಷಿತ ಮಣ್ಣಿನ ಮುಖಾಂತರನು ಹೋಗುತ್ತೆ. ಆ ಕಲುಷಿತ ಮಣ್ಣು ಏನಾರ ಬೇರೆ ಕಡೆಯಿಂದ ಬಂದಿರಬಹುದು ಅಥವಾ ಅಲ್ಲೇ ಕಲುಷಿತ ಆಗಿರೋಂತ ಜಾಗದಲ್ಲಿ ನೀವು ಬೆಳೆದಾಗ, ಮೇವುಗಳನ್ನ ಬೆಳೆದಾಗ ಅಲ್ಲಿ ಕೂಡ ಈ ಹೆವಿ ಮೆಟಲ್ಸ್ ಅಂತ ಏನ್ ಕರಿತೀವಿ ಅವು ಕೂಡ ಜಾಸ್ತಿ ಇರುತ್ತೆ. ಅದು ಒಳಗಡೆ ಹೋಗ್ಬಿಟ್ಟು ಜಾಸ್ತಿ ಕಾನ್ಸಂಟ್ರೇಷನ್ ಆಗ್ಬಿಡುತ್ತೆ ಅದರಲ್ಲಿ. ಮತ್ತೆ ಕೈಗಾರಿಕೆಗಳಿಂದ ಬರುವಂತ ಕೊಳಚೆ ನೀರು, ಆ ಕೊಳಚೆ ನೀರನ್ನು ನಾವು ಬಳಸಿಬಿಟ್ರೆ ಅಥವಾ ಆ ಕೊಳಚೆ ನೀರು ನಮ್ಮ ಬೆಳೆಯುವಂತ ಪ್ರದೇಶ ಸುತ್ತಮುತ್ತ ಹೆಚ್ಚಿತ್ತು ಅಂದ್ರೆ ಎಫ್ಲುಯೆಂಟ್ ಅಂತ ಕರಿತೀವಿ, ಆ ಕೊಳಚೆ ನೀರಲ್ಲಿ ತುಂಬಾ ಕಲ್ಮಶಗಳಿರುತ್ತೆ. ಹೆವಿ ಮೆಟಲ್ಸ್ ಅಂದ್ರೆ ಈ ಮರ್ಕ್ಯೂರಿ ಅಥವಾ ಲೆಡ್ ಅಥವಾ ಇತರ ಆರ್ಸೆನಿಕ್ ಅಂತ ಇಂತ ಮೆಟಲ್ಸ್ ಗಳಿರುತ್ತೆ, ಅವೆಲ್ಲನೂ ಏನಾಗುತ್ತೆ ತುಂಬಾ ಹೆಚ್ಚಾಗಿ ಅದು ನಮ್ಮ ಮೇವಿನ ಒಳಗಡೆ ಹೋಗುವಂತ ಸಂಭವ ಜಾಸ್ತಿ ಇರುತ್ತೆ. ಅದಲ್ದಲೆ ಈ ಸ್ಟೋರೇಜ್ ಮಾಡ್ತೀವಲ್ಲ, ಸೈಲೇಜ್ ನ ಸ್ಟೋರ್ ಮಾಡ್ತೀವಲ್ಲ, ಅಲ್ಲಿ ಕೂಡ ಈ ಮೋಲ್ಡ್ ಅಥವಾ ಏನು ಶಿಲೀಂಧ್ರ ಅಂತ ಹೇಳಿದೆ, ಆ ಶಿಲೀಂಧ್ರಗಳು ಬೆಳೆದ್ಬಿಟ್ಟು ಅಲ್ಲಿ ಮೈಕೋಟಾಕ್ಸಿನ್ಸ್ ನ ಪ್ರೊಡಕ್ಷನ್ ಮಾಡುವಂತ ಸಂಭವ ಜಾಸ್ತಿ ಇರುತ್ತೆ. ಅದಲ್ದಲೆ ಈ ಬ್ಯಾಟ್ರಿ ಅಥವಾ ಲೋಹದ ತ್ಯಾಜ್ಯಗಳು, ಬ್ಯಾಟ್ರಿನ ಹಾಗೆ ಹೀಗೆ ಎಸ್ದಿರ್ತೀರ ಸಣ್ಣ ಪುಟ್ಟ ಬ್ಯಾಟ್ರಿಗಳನ್ನ, ನಮ್ಮ ಕೃಷಿಯನ್ನ ಬೆಳೆಯುವಂತ ಪ್ರದೇಶದಲ್ಲಿ ಬಿಸಾಕಿದಾಗ ಅದು ಸೋರಿಕೆ ಆಗಿ ಬೇರಿನ ಮುಖಾಂತರ ನಮ್ಮ ಮೇವಿನ ಒಳಗಡೆ ಹೋಗ್ಬಿಡುತ್ತೆ. ಹೀಗೆ ವಿಷಕಾರಕ ಅಂಶಗಳು ಸೇರುತ್ತೆ ಈ ಮೇವಿನಲ್ಲಿ. ಮೇವಿನಲ್ಲಿ ಸೇರೋದ್ರಿಂದ ಆ ಆಹಾರವನ್ನ ತಿನ್ನೋದ್ರಿಂದ ಅದು ಪ್ರಾಣಿಗಳಲ್ಲಿ ವಿಷಕಾರಕ ಅಂಶಗಳ ಬಂದು ಅದರದ್ದು ಎಫೆಕ್ಟ್ ಅಥವಾ ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ. ಅದು ಸೂಕ್ಷ್ಮ ಜೀವಿಗಳಿದ್ರೆ ಸೂಕ್ಷ್ಮ ಜೀವಿಗಳನ್ನು ತಿಂದು ರೋಗ ಸ್ಟಾರ್ಟ್ ಆಗುವಂತ ಸಂಭವ ಜಾಸ್ತಿ ಇರುತ್ತೆ.
1: ಈಗ ಒಣ ಹುಲ್ಲು ಮತ್ತು ಮೇವಿನಲ್ಲಿ ಕಂಡು ಬರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು, ರಾಸಾಯನಿಕಗಳು ಹಾಗೂ ಜೈವಿಕ ವಿಷಕಾರಕ ಅಂಶಗಳ ಬಗ್ಗೆ ಒಂದೊಂದೇ ವಿಸ್ತೃತ ರೂಪದಲ್ಲಿ ನಮ್ಮ ರೈತರ ಬಾಂಧವರಿಗೆ ತಿಳಿಸ್ಕೊಡಿ.
0: ಈ ಸೂಕ್ಷ್ಮ ಜೀವಿಗಳು ಪ್ರಾಣಿಗಳ ಅಥವಾ ಮನುಷ್ಯರ ಮಲದಿಂದ ಇರಬಹುದು ಅಥವಾ ಮೂತ್ರದಿಂದ ಮೇವಿಗೆ ಸೇರ್ಬೋದು. ಆಲ್ರೆಡಿ ಹೇಳಿದೆ ಕೆಲವೊಂದು ವಿಧಾನ, ಕಲುಷಿತ ನೀರು ಅದರಿಂದ ಕೂಡ ಆಹಾರಕ್ಕೆ ಸೇರ್ಬೋದು. ಯಾವ್ಯಾವ ಸೂಕ್ಷ್ಮ ಜೀವಿಗಳು ಕಂಡು ಬರ್ತವೆ ಅಂದ್ರೆ ಸಾಮಾನ್ಯವಾಗಿ ಈ ಕೊಲೆ ಅಂತ, ಈ ಕೊಲೆ ಬ್ಯಾಕ್ಟೀರಿಯಾ ಪ್ರಮುಖವಾಗಿ ಈ ಕೊಲೆ ಬ್ಯಾಕ್ಟೀರಿಯಾ ಪ್ರಭೇದ O157H7 ಪ್ರಭೇದ ಹೆಚ್ಚಿನ ಮಾತನ್ನು ಪಡೆದಿದೆ. ಏನಕ್ಕೆ ಅಂದ್ರೆ ಅದು ರಕ್ತಭೇದಿಯನ್ನು ದೇಹದಲ್ಲಿ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ ಪ್ರಾಣಿಗಳ ಸಗಣಿಯ ಮುಖಾಂತರ ಮೇವಿಗೆ ಹರಡುತ್ತೆ ಸಾಮಾನ್ಯವಾಗಿ. ನಂತರ ಕಲುಷಿತಗೊಂಡ ಮೇವಿನ ಸೇವನೆಯಿಂದ ಪ್ರಾಣಿಗಳಿಗೆ ಬರುತ್ತೆ. ಆ ಬ್ಯಾಕ್ಟೀರಿಯಾ ಹೆಚ್ಚಿನ ಆಂಟಿಬಯೋಟಿಕ್ ಪ್ರತಿರೋಧವನ್ನು ತೋರಿಸುತ್ತೆ ಈ ಕೊಲೆ ಏನಿದೆ. ಸೊ ಇದು ಪ್ರಾಣಿಗಳಿಗೆ ಹೋದ ತಕ್ಷಣ ಅಲ್ಲಿ ಕೂಡ ಅದಕ್ಕೆ ಡಯೇರಿಯಾ ಅಥವಾ ಅದಕ್ಕೆ ಭೇದಿ ಆಗುವಂತ ಸಂಭವ ಜಾಸ್ತಿ ಆಗಿ ಅದು ಬೇರೆ ಪ್ರಾಣಿಗಳಿಗೂ ಹರಡುವಂತ ಸಂಭವ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಈ ಕೊಲೆ. ಇನ್ನೊಂದು ಲಿಸ್ಟೀರಿಯಾ ಕಳಪೆ ಗುಣಮಟ್ಟದ ರಸಮೇವಿನಲ್ಲಿ ರಸಮೇವನ್ನ ಸಂಗ್ರಹ ಮಾಡೋದು ತುಂಬಾ ಚೆನ್ನಾಗಿ ಮಾಡಬೇಕಾಗುತ್ತೆ. ಸಂಗ್ರಹ ಸರಿಯಾಗಿ ಮಾಡಿಲ್ಲ ಅಂದ್ರೆ ಲಿಸ್ಟೀರಿಯಾ ಅನ್ನೋ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಅಲ್ಲಿ ಬೆಳೆಯುವಂತ ಸಂಭವ ಜಾಸ್ತಿ ಇರುತ್ತೆ. ಅಲ್ಲಿ ಜಾಸ್ತಿ ಆಯ್ತು ಅಂದ್ರೆ ಆಮ್ಲಜನಕ ರಸಮೇವಿನಲ್ಲಿ ಸೇರಿದ್ರೆ ತಯಾರಿಸುವಾಗ ಆಮ್ಲಜನಕ ಜಾಸ್ತಿ ಏನಾದ್ರು ಇತ್ತು ಅಂದ್ರೆ ಅದೇ ಸರಿಯಾಗಿ ಸ್ಟೋರ್ ಮಾಡಬೇಕು ಮತ್ತೆ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಸರಿಯಾಗಿ ಮಾಡಬೇಕಾಗುತ್ತೆ. ಅಂದ್ರೆ ರಸಮಯ ಮಾಡಬೇಕಾದ್ರೆ ಅದನ್ನ ಕಟ್ ಮಾಡಿ ಸರಿಯಾಗಿ ಗಾಳಿ ಒಳಗಡೆ ಹೋಗದೆ ಇರೋಂಗೆ ಒತ್ತಿ ಒತ್ತಿ ತುಂಬಿ ಅದನ್ನ ಮುಚ್ಚಬೇಕಾಗುತ್ತೆ. ಹಂಗೆ ಒತ್ತಿ ತುಂಬಿ ಮುಚ್ಚೋದಕ್ಕಿಂತ ಮುಂಚೆ ಏನೋ ಸ್ವಲ್ಪ ಆಕ್ಸಿಜನ್ ಅಥವಾ ಅಂದ್ರೆ ಗಾಳಿ ಒಳಗಡೆ ಹೋಗ್ಬಿಡ್ತು ಅಂದ್ರೆ ಅಲ್ಲಿ ಲಿಸ್ಟೀರಿಯಾ ಅಂತ ಅನ್ನೋ ಬ್ಯಾಕ್ಟೀರಿಯಾ ಕೂಡ ಬೆಳೆಯುವಂತ ಸಂಭವ ಇರುತ್ತೆ. ಅದರಿಂದ ಅಂತ ಕಲ್ಮಶಗೊಂಡಿರುವಂತಹ ಮೇವನ್ನ ತಿಂದ್ರೆ ಏನಾಗುತ್ತೆ ಅದಕ್ಕೆ ಲಿಸ್ಟೀರಿಯೋಸಿಸ್ ಅಂತ ಒಂದು ರೋಗ ಬರುತ್ತೆ. ಈ ರೋಗ ಬಂದು ಭೇದಿ ಅಥವಾ ಜಠರಕ್ಕೆ ಸಂಬಂಧಿಸಿದಂತ ಇತರೆ ಲಕ್ಷಣಗಳು ಕಂಡು ಬರುತ್ತೆ. ಹೊಟ್ಟೆ ಉಬ್ಬರ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಇಂಥದ್ದೆಲ್ಲ ಇದಾಗುತ್ತೆ. ಮತ್ತೆ ಅದಲ್ಲದೆ ಮೆದುಳಿನ ಉರಿಯುತ ಕೂಡ ಆಗುವಂತ ಸಂಭವ ಇರುತ್ತೆ ಈ ಲಿಸ್ಟೀರಿಯಾಯಿಂದ. ಇಷ್ಟು ಲಿಸ್ಟೀರಿಯಾ. ಮುಂದೆ ಸಾಲ್ಮೊನೆಲ್ಲ ಅಂತ.
1: ಹೌದು, ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಸಾಲ್ಮೊನೆಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು.
0: ಹೌದು, ಸಾಲ್ಮೊನೆಲ್ಲ ಅನ್ನೋದು ಇದು ಸಗಣಿ ಮೂಲಕನೇ ಮೇವನ್ನ ಸೇರುತ್ತೆ, ಸಗಣಿಯ ಮೂಲಕನೇ ಬರುತ್ತೆ. ನಂತರ ಇದರ ಪ್ರಾಣಿಗಳು ಕೂಡ ಸೇರುತ್ತೆ, ಹಾಲನ್ನು ಕೂಡ ಸೇರ್ಬಹುದು. ಇದು ಹಾಲನ್ನು ಸರಿಯಾಗಿ ಕಾಯಿಸದೆ ಕುಡಿದೇ ಇದ್ದಾಗ ಭೇದಿ, ಹೊಟ್ಟೆ ನೋವು, ಚಳಿ ಜ್ವರ, ವಾಂತಿ, ಭೇದಿಯಲ್ಲಿ ರಕ್ತ ಇತ್ಯಾದಿ ಲಕ್ಷಣಗಳು ಕೂಡ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸ್ಬರುತ್ತೆ. ಈಗ ನಾನು ಏನ್ ಹೇಳ್ತೇನೆ, ಇದು ಸಾರ್ವಜನಿಕ ಆರೋಗ್ಯದ ಬಗ್ಗೆ ಕೂಡ ಹೇಳ್ತಾ ಇದ್ದೀವಿ. ನೀವು ಅದನ್ನ ಹೇಗೆ ಏನೇನ್ ಬರ್ತಾ ಇದೆ ಅದರಿಂದ ಏನೇನ್ ಪರಿಣಾಮ ಬೀರುತ್ತೆ
1: ಸಾರ್ವಜನಿಕ ಆರೋಗ್ಯದ ಮೇಲೆ ಕೂಡ,
0: ಅದನ್ನು ಕೂಡ ನಾನು ಈಗ ಹೇಳ್ತಾರೆ ಸ್ವಲ್ಪ ಸ್ವಲ್ಪ. ಸಾಲ್ಮೊನೆಲ್ಲ ಒಂದು ಬ್ಯಾಕ್ಟೀರಿಯಾ, ಇದು ಕೂಡ ಒಂದು ಬ್ಯಾಕ್ಟೀರಿಯಾ. ನಮ್ಗೆ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಟೈಫಾಯ್ಡ್ ಅಂತ ಬರುತ್ತೆ, ಅದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂತದ್ದು. ಆದ್ರೆ ಈ ಸಾಲ್ಮೊನೆಲ್ಲ ಏನಿದೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತದ್ದು. ಸಾಲ್ಮೊನೆಲ್ಲ ಎಂಟರೈಟಿಸ್ ಮತ್ತೆ

0: ಕೈಫಿಮೆರೆ ಮತ್ತೆ ಬೇರೆ ಬೇರೆ ಪ್ರಪಾತ ಇದೆ. ಇದು ಸಗಣಿಯಲ್ಲಿ ಬಂದು ಆ ಸಗಣಿಯಿಂದ ಮೇವಿನಲ್ಲಿ ಕಲ್ಮಶಗೊಂಡು ಮತ್ತೆ ಬೇರೆ ಪ್ರಾಣಿಗಳಿಗೂ ಬರಬಹುದು ಅಥವಾ ಆ ಹಾಲಿನಲ್ಲೂ ಕೂಡ ಬರುವಂತಹ ಸಂಭವ ಜಾಸ್ತಿ ಇರುತ್ತೆ. ಇದು ಮುಂದೆ ಬಂದ್ರೆ ಬ್ರುಸಲ್ಲ. ಬ್ರುಸಲ್ಲ ಅಂದ್ರೆ ಕಂದು ರೋಗ ಅಂತ. ಕಂದು ರೋಗ ಗೊತ್ತೇ ಇದೆ ನಿಮ್ಗೆ, ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ತೀರಾ. ಇದು ಕೂಡ ಕಲ್ಮಶಗೊಂಡಂತ ಒಣಮೇವು ಅಥವಾ ರಸಮೇವನಲ್ಲೂ ಕೂಡ ಕಂಡು ಬರಬಹುದು. ಇದು ಹೇಗೆ ಅಲ್ಲಿಗೆ ಹರಡುತ್ತೆ ಅಂದ್ರೆ, ಗಂಜಲ ಸಗಣಿ ಮತ್ತೆ ಕರುವನ್ನು ಹಾಕಿದ್ರೆ ಆ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಕಲ್ಮಶ ಆಗ್ಬಿಟ್ಟಿರುತ್ತೆ. ಆ ಕಲ್ಮಶ ಆಗಿರೋಂತ ಪ್ರದೇಶದಲ್ಲಿ ನಾವು ಮೇವನ ಸಂಗ್ರಹಣೆ ಮಾಡಿದ್ರೆ ಅಲ್ಲಿ ಆ ಮೇವು ಕಲ್ಮಶ ಆಗ್ಬಿಡುತ್ತೆ. ಅದೇ ಮೇವನ ನಾವು ಬೇರೆ ಪ್ರಾಣಿಗಳಿಗೆ ಕೊಟ್ರೆ ಅವಾಗ ಆ ಪ್ರಾಣಿಗಳು ಕೂಡ ರೋಗ ಬರುವಂತ ಸಂಭವ ಜಾಸ್ತಿ ಆಗುತ್ತೆ. ಈ ಬ್ಯಾಕ್ಟೀರಿಯಾದಿಂದ ಪ್ರಾಣಿಗಳಲ್ಲಿ ಬೇರೆ ಬೇರೆ ತರದ ರೋಗ ಲಕ್ಷಣಗಳು ಕಂಡು ಬರುತ್ತೆ. ಒಂದು ಮೇವು ತಿನ್ನ ಕಡಿಮೆ ಆಗುತ್ತೆ, ಜ್ವರ ಬರುತ್ತೆ. ಈ ರೋಗ ಲಕ್ಷಣ ಬಂದ್ಮೇಲೆ ಒಂದು ಥರ್ಡ್ ಟ್ರೈಮಿಸ್ಟ್ ಅಂತ ಕರಿತೀವಿ, ಅಂದ್ರೆ ಪ್ರೆಗ್ನೆಂಟ್ ಅನಿಮಲ್ಸ್ ಅಥವಾ ಗರ್ಭಧಾರಣೆ ಮಾಡಿದಾಗ ಗರ್ಭಪಾತ ಆಗ ಸಂಭವ ಇರುತ್ತೆ ಈ ಕಂದು ರೋಗದಲ್ಲಿ. ಅದರಿಂದ ಇದನ್ನ ಕಂದು ರೋಗ ಅಂತ ಕರಿತೀವಿ. ಮತ್ತೆ ಕೆಚ್ಚಲ ಬಾವು ಕೂಡ ಆಗ್ಬಹುದು, ಈ ಬ್ರುಸಲಾಯಿಂದ ಕೆಚ್ಚಲ ಬಾವು ಕೂಡ ಆಗ್ಬಹುದು. ಹೌದು. ಮತ್ತೆ ಇದು ಹಸಿವಿಲ್ಲದಿರುವಿಕೆ, ಬೆವರುವಿಕೆ ಮನುಷ್ಯನಲ್ಲಿ ನೋಡೋದಾದ್ರೆ, ನಮ್ಮ ಈಗ ಅಂತ ಹಾಲನ್ನು ನಾವು ಚೆನ್ನಾಗಿ ಕಾಯಿಸಿ ಕುಡಿದಿಲ್ಲ ಇದ್ರೆ ಆ ಬ್ರುಸಲ್ನ ಅನ್ನೋ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಸೇರಿ ಜ್ವರ ಬರ್ಬೋದು, ಹಸಿವಿಲ್ಲದಿರುವಿಕೆ, ಬೆವರುವಿಕೆ, ಶಕ್ತಿಹೀನತೆ, ಮತ್ತೆ ಸಂಧಿವಾತ, ಮಾಂಸಖಂಡಗಳ ನೋವು, ತಲೆನೋವು ಇತ್ಯಾದಿ ರೋಗ ಲಕ್ಷಣಗಳು ಕೂಡ ಕಂಡು ಬರಬಹುದು
1: ಮನುಷ್ಯರಲ್ಲಿ.
0: ಈ ಮನುಷ್ಯರಲ್ಲಿ ಇದು ಆಲ್ಮೋಸ್ಟ್ 1 ತಿಂಗಳಿಂದ 6 ತಿಂಗಳ ತನಕನು ಇರಬಹುದು ಈ ರೋಗ. ಸಾಮಾನ್ಯವಾಗಿ ಅಷ್ಟು ದಿನ ತನಕನು ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಇದೇ ರೀತಿನೇ ಇದೆ. ತುಂಬಾ ದಿನ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ, ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರಿಂದ ನಾವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ.
1: ಈಗ ಪರಿಸರದಲ್ಲಿ ಇರ್ತಕ್ಕಂತ ಕಲ್ಮಶಗಳು ಯಾವ ರೀತಿಯಿಂದ ಸೇರ್ಕೊಳ್ತವೆ, ಯಾವ ಸೇರ್ಕೊಳ್ತವೆ ಮೇವಿನಲ್ಲಿ ಮತ್ತೆ ಒಣಹುಣ್ಣಿಲಲ್ಲಿ, ಮತ್ತೆ ಜೊತೆಗೆ ಇದರ ಒಂದು ವ್ಯತಿರಿಕ್ತ ಪರಿಣಾಮ ಮನುಷ್ಯರಲ್ಲಿ ಯಾವ ರೀತಿಯಿಂದ ಆಗ್ಬಹುದು ಅಂತ ಹೇಳ್ತೀರಾ?
0: ಈಗ ಪರಿಸರದಲ್ಲಿನ ಸಾವಯವ ಅಥವಾ ಅಜೈವಿಕ ವಸ್ತುಗಳಾದ ಕೀಟನಾಶಕಗಳಿರ್ಬೋದು, ಕೈಗಾರಿಕಾ ಮಾಲಿನ್ಯಕಾರಕಗಳಿರ್ಬೋದು, ಅಥವಾ ಭಾರವಾದ ಲೋಹಗಳು ಮೆಟಲ್ಸ್ ಅಂತ ಏನ್ ಕರಿತೀವಿ, ಅಥವಾ ರೇಡಿಯೋ ನ್ಯೂಕ್ಲೈಡ್ಸ್ ವಿಕಿರಣ ಬರುವಂತ ಏನೇನು ಇರುತ್ತಲ್ಲ ಆ ವಸ್ತುಗಳು ಮೇವಿನಲ್ಲಿ ಸೇರ್ಬಹುದು. ಆಲ್ರೆಡಿ ಹೇಳಿದೆ ನಾನು, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಅಥವಾ ಇಂಡಸ್ಟ್ರಿಯಲ್ ಕೈಗಾರಿಕಾ ಪ್ರದೇಶಗಳಿಂದ ಬರುವಂತ ಕೊಳಚೆ ನೀರು, ಅಲ್ಲಿಂದ ಬರುವಂತ ಕೊಳಚೆ ನೀರಿನಲ್ಲಿ ಇರುವಂತ ಪರಿಸರದಲ್ಲಿ ಸೇರಿ ಅದು ಮೇವಿನಲ್ಲಿ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಈಗ ನಾವು ಬಳಸುವಂತ ಕೀಟನಾಶಕಗಳಿರ್ಬೋದು ಅಥವಾ ಇನ್ಸೆಕ್ಟಿಸೈಡ್ಸ್ ಅಥವಾ ಪೆಸ್ಟಿಸೈಡ್ ಅಂತ ಏನ್ ಕರಿತೀವಿ, ಅದು ಅವು ಎಂಡೋಸಲ್ಫಾನ್, ಡಿಡಿಟಿ, ಡೈಲ್ಡ್ರಿನ್ ಎಲ್ಲ ಗೊತ್ತಿರುತ್ತೆ ನಿಮ್ಗೆಲ್ಲ. ಇವನ್ನೆಲ್ಲ ರಾಸಾಯನಿಕಗಳನ್ನ ಬಳಸಿದಾಗ ಬೆಳೆಗಳಿಗೆ ಬಳಸಿದಾಗ ನೇರವಾಗಿ ಅವು ಬೇರಿನ ಮುಖಾಂತರ ಮೇವಿನ ಬೆಳೆಯಲ್ಲಿ ಹೋಗ್ಬಿಡುತ್ತೆ. ಇದಲ್ಲದೆ ಕಲುಷಿತ ನೀರಿನ ಬಳಕೆ ಮಾಡೋದ್ರಿಂದ, ಬೇರೆ ಕಡೆ ಗೊತ್ತಿಲ್ಲದಂತ ನೀರು ತಂದು ಅಲ್ಲಿ ಕಲ್ಮಶ ಆಗಿತ್ತು ಅಂದ್ರೆ ಆ ವಿಷಕಾರಕಾಂಶಗಳು ಕಲ್ಮಶಗಳು ಈ ನಮ್ಮ ಮೇವಿನ ಬೆಳೆಯಲ್ಲಿ ಹೆಚ್ಚಾಗಿ ಸೇರ್ಕೊಂಡ್ಬಿಡುತ್ತೆ. ಅದಲ್ದಲೆ ಮೇವಿನಿಂದ ಹಾಲಿನಲ್ಲಿ ಅವಶೇಷಗಳಾಗಿ ಬರುತ್ತೆ. ಇವೆಲ್ಲ ಏನಿದೆ ಅವನ್ನ ಒಳಗಡೆ ಹೋದ್ಮೇಲೆ ಅವು ಅವಶೇಷಗಳಾಗಿ ಬಂದು ನಮಗೆ ನಮ್ಮ ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುವಂತ ಸಂಭವ ಜಾಸ್ತಿ ಆಗಿರುತ್ತೆ.
1: ಈಗ ಈ ರೀತಿಯ ಪರಿಸರದಲ್ಲಿ ಇರ್ತಕ್ಕಂತ ಕಲ್ಮಶಗಳು ಹಾಲಿಗೆ ಸೇರ್ಕೊಂಡ್ ಬಿಟ್ಟು ಈ ಹಾಲನ್ನ ಮನುಷ್ಯರು ಕುಡಿದ್ರೆ, ಮನುಷ್ಯರ ಒಂದು ದೇಹದಲ್ಲಿ ಸೇರ್ಕೊಂಡ್ರೆ ಮನುಷ್ಯನ ದೇಹದಲ್ಲಿ ಆಗ್ತಕ್ಕಂತ ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು, ಅಥವಾ ಇಲ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ ಸರ್, ಸೊ ಆ ತರದ ಒಂದು ದುಷ್ಪರಿಣಾಮಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಈ ಮೇವಿನಿಂದ ಅವಶೇಷಗಳು ಆಲ್ರೆಡಿ ಹೇಳಿದೆ, ಒಂದು ಕೀಟಾಣುಗಳಿರ್ಬೋದು, ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ಗಳು ಅಥವಾ ರಾಸಾಯನಿಕಗಳು ಮೊದಲನೇದಾಗಿ ಮೇವಿನಿಂದ ಪ್ರಾಣಿಗಳಿಗೆ ಬರುತ್ತೆ, ಪ್ರಾಣಿಗಳಿಂದ ಹಾಲಿ ಒಳಗಡೆ ಬರುತ್ತೆ ಅವಶೇಷಗಳಾಗಿ. ಈ ಅವಶೇಷಗಳು ನಮ್ಮ ಮನುಷ್ಯನ ದೇಹ ಅಂದ್ರೆ ನಾವು ಹಾಲು ಕುಡಿದಾಗ ಅಥವಾ ಇತರ ಪದಾರ್ಥಗಳನ್ನ ಮಾಡಿ ತಿಂದಾಗ ನಮ್ಮ ದೇಹ ಸೇರುತ್ತೆ. ಇವು ತುಂಬಾ ಡೇಂಜರ್ ಆಕ್ಚುಲಿ ನಾವು ತಿನ್ನೋದು ಈ ಅವಶೇಷಗಳು, ಎಸ್ಪೆಷಲಿ ಭಾರ ಲೋಹಗಳಿರ್ಬೋದು ಅಥವಾ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಇರ್ಬೋದು ತುಂಬಾ ದುಷ್ಪರಿಣಾಮಗಳನ್ನ ಮಾಡುತ್ತೆ. ಸಣ್ಣ ಪುಟ್ಟ ತಲೆನೋವಿಂದ ಸ್ಟಾರ್ಟ್ ಆಗುತ್ತೆ, ತಲೆನೋವು ಇರ್ಬೋದು, ನಡುಕ ಇರ್ಬೋದು, ವಾಂತಿ ಕೂಡ ಬರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ತಿಂತ ಡೈಲಿ ಸ್ವಲ್ಪ ಸ್ವಲ್ಪ ನಮ್ಮ ಬಾಡಿಯಲ್ಲೂ ಕೂಡ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದು ಸ್ಟಾರ್ಟ್ ಆಗಿ ವಾಂತಿ ಬರ್ಬೋದು, ಶಕ್ತಿಹೀನತೆ ಬರ್ಬೋದು, ಮಾಂಸಖಂಡಗಳ ನೋವಾಗ್ಬಹುದು, ಅದಲ್ದಲೆ ನಮ್ಮ ಬೋನ್ಸ್ ಅಥವಾ ನಮ್ಮ ಮೂಳೆಗಳ ವೀಕ್ನೆಸ್ ಕೂಡ ಆಗ್ಬಹುದು, ಆಯಾಸವಾಗುವಿಕೆ, ಅದಲ್ದಲೆ ಮೆದುಳಿನ ಮೇಲೆ ಕೂಡ ಪರಿಣಾಮ ಬಿಡುತ್ತೆ. ಮರ್ಕ್ಯೂರಿ ಅಂತ ಏನಾರ ನಾವು ಭಾರ ಲೋಹಗಳನ್ನ ತಿನ್ಬಿಟ್ರೆ ಮಿನಿಮಾಟ ಡಿಸೀಸ್ ಅಂತ ಕೇಳಿದ್ರೆ ಗೊತ್ತಿರುತ್ತೆ ಕೆಲವರಿಗೆ, ಬ್ರೈನ್ ಅಥವಾ ಇದಕ್ಕೂ ಕೂಡ ಅಫೆಕ್ಟ್ ಮಾಡಿ ಅದು ಮೆದುಳಿನ ಮೇಲೆ ಪರಿಣಾಮ ಬಿಡಿ ಸಾಯುವಂತ ಸಂಭವ ಕೂಡ ಬರುವಂತ ಸಂಭವ ಇರುತ್ತೆ. ಇದಲ್ದಲೆ ನಮ್ಮ ಕಿಡ್ನಿ ಮತ್ತೆ ಲಿವರ್ಗೆ ತುಂಬಾ ಹಾನಿಯಾಗುತ್ತೆ. ಈ ವಿಷಕಾರ ಅಂಶಗಳು ನಮ್ಮ ದೇಹದೊಳಗೆ ಸೇರೋದ್ರಿಂದ ಮನುಷ್ಯರಿಗೆ ಕಿಡ್ನಿನೇ ಅಫೆಕ್ಟ್ ಆಗುತ್ತೆ, ಮತ್ತೆ ಅದಲ್ದಲ್ಲೇ ಯಕೃತ್ ಅಥವಾ ಲಿವರ್ ನಮ್ಮ ಹಾಳಾಗ್ಬಿಡುತ್ತೆ. ಅದಲ್ದೆ ಸಂತಾನೋತ್ಪತ್ತಿ ಕೂಡ ತೊಂದರೆ ಉಂಟಾಗ್ಬಹುದು, ಕೆಲವೊಂದು ರಾಸಾಯನಿಕಗಳು ಆ ರೀತಿ ಕೂಡ ತೊಂದರೆ ಮಾಡುತ್ತೆ.
1: ಈ ರೀತಿಯ ಒಂದು ಕಲ್ಮಶಗಳು ಸೇರ್ಕೊಂಡಿದ್ದೇವೆ ಅಂತ ನಾವು ಪತ್ತೆ ಹಚ್ಚೋದು ಹೇಗೆ ಮತ್ತೆ ಹಾಗಾದ್ರೆ?
0: ಅದೇ ಹಾಲಿನ ನಾವು ಟೆಸ್ಟ್ ಮಾಡಿಸಬೇಕಾಗುತ್ತೆ, ಹಾಲಿರ್ಬೋದು, ಅದಕ್ಕಿಂತ ಮೊದಲು ಮೇವನ್ನ ಟೆಸ್ಟ್ ಮಾಡಿಸಬೇಕಾಗುತ್ತೆ. ಈ ಮೇವನ್ನ ನೀವು ಕೃಷಿ ಕಾಲೇಜು ಅಥವಾ ಟೆಸ್ಟ್ ಸೆಂಟರ್ ಎಲ್ಲೆಲ್ಲಿದಾವಲ್ಲ ಅಲ್ಲಿ ನೀವು ಮಾಡ್ಕೊಂಡ್ಬಿಟ್ರೆ

0: ಅದರಿಂದ ನಾವು ಮೇವು ಅಥವಾ ಬೆಳೆಗಳನ್ನೇ ಚೆನ್ನಾಗಿ ಫಸ್ಟ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಬರುವಂತ ಕಲ್ಮಶಗಳು ಅಂದ್ರೆ ಈ ಅವಶೇಷಗಳು ಹಾಲಿನಲ್ಲಿರ್ಬೋದು ಅಥವಾ ಇತರೆ ಮಾಂಸನೇ ಇರ್ಬೋದು, ಈ ಕುರಿಗಳನ್ನೆಲ್ಲ ಸಾಕಿದಾಗ ಮಾಂಸಗಳಲ್ಲೂ ಕೂಡ ಈ ಅವಶೇಷಗಳು ಬರುತ್ತೆ. ಇವೆಲ್ಲ ಬರಬಾರ್ದು ಅಂದ್ರೆ ನಾವು ಕೊಡುವಂತ ಮೇವೇ ಚೆನ್ನಾಗಿರುತ್ತೆ. ಆದ್ರಿಂದ ನಾವು ಮೊದಲು ಮೇವನ್ನ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಲ್ದಲ್ಲಿ ನೀರನ್ನು ಕೂಡ ಅಷ್ಟೇ, ನಾವು ಕೊಡುವಂತ ನೀರು ಕೂಡ ಸರಿಯಾಗಿರಬೇಕು. ಯಾಕಂದ್ರೆ ನೀರಿನಲ್ಲೂ ಕೂಡ ಈ ವಿಷಕರ ಅಂಶಗಳು, ಈ ಹೆವಿ ಮೆಟಲ್ಸ್ ಇರ್ಬೋದು ಅಥವಾ ಆರ್ಸೆನಿಕ್, ಲೆಡ್, ಕ್ರೋಮಿಯಂ ಇಂತ ಎಲ್ಲ ಜಾಸ್ತಿ ಇರುತ್ತೆ ನೀರಲ್ಲಿ. ನಾವು ಟೆಸ್ಟ್ ಮಾಡಿಸೋದಿಲ್ಲ, ಬೋರ್ವೆಲ್ ಇಂದ ಡೈರೆಕ್ಟ್ ಆಗಿ ತೆಗೆದು ನೀರು ಕುಡಿಸ್ಬಿಟ್ರೆ ಅದರಲ್ಲಿ ಸೇರ್ತಾ ಹೋಗ್ಬೋದು, ದೇಹದಲ್ಲಿ ಸೇರ್ಕೊಂಡು ಹೋಗಿ ಹಾಲಿನಲ್ಲಿ ಇರ್ಬೋದು ಅಥವಾ ಮಾಂಸದಲ್ಲಿ ಬರ್ತಾ ಇರುತ್ತೆ. ಅದನ್ನ ಟೆಸ್ಟ್ ಮಾಡಕ್ ಆಗೋದಿಲ್ಲ, ತುಂಬಾ ಟೆಸ್ಟ್ ಗಳು ಇಲ್ಲ ನಮ್ಮ ಮಾಂಸದಲ್ಲಿ ಮಾಡೋದಕ್ಕೆ, ಎಲ್ಲ ಕಡೆ ಸಿಗೋದಿಲ್ಲ. ಆದ್ರಿಂದ ಮೇವನಲ್ಲೇ ಮಾಡ್ಕೊಂಡ್ಬಿಟ್ರೆ ಆ ಮೇವನಲ್ಲೇ ತಡೆಗಟ್ಟಬಿಟ್ರೆ ನಾವು ಇಲ್ಲಿ ಆಹಾರದಲ್ಲಿ ಬರೋದನ್ನ ತಡೆಗಟ್ಟಬಹುದು.
1: ಇದರ ಜೊತೆಗೆ ಈಗ ಈಗಾಗಲೇ ಹೇಳಿದ್ರಿ ಏನ್ ದುಷ್ಪರಿಣಾಮ ಆಗ್ತದೆ ಅಂತ ಹೇಳಿ, ಈಗ ನಮ್ಮ ಸಣ್ಣ ರೈತರು ಏನು ಒಂದು ಐದಾರು ಹಸುಗಳು ಇಟ್ಕೊಂಡಿರ್ತಾರೆ ಅಥವಾ ದೊಡ್ಡ ಪ್ರಮಾಣದಲ್ಲಿ ಡೈರಿ ಮಾಡ್ತಕ್ಕಂಥವ್ರು ವಾಣಿಜ್ಯವಾಗಿ, ಈ ಒಂದು ಕೇಂದ್ರಗಳಲ್ಲಿ ಈಗ ಹಾಲು ತಪಾಸಣೆ ಮಾಡಿನೇ ಅವರು ಮಾರಾಟ ಮಾಡ್ತಾರಾ ಅಥವಾ ಹೇಗೆ ಸರ್ ಇದು, ಅಂದ್ರೆ ಯಾವ ರೀತಿಯಿಂದ ನಾವು ಗುರುತಿಸಬಹುದು ಅಂತ ಈ ತರದ್ದು ಸೂಕ್ಷ್ಮಾಣು ಜೀವಿಗಳು ಸೇರ್ಕೊಂಡಿದಾವೆ ಹಾಲಲ್ಲಿ, ಇಲ್ಲ ಪರಿಸರದಲ್ಲಿ ಇರ್ತಕ್ಕಂತ ಒಂದು ಕಲ್ಮಶಗಳು ಸೇರ್ಕೊಂಡಿದಾವೆ ಅಂತ ಅನ್ನೋದನ್ನ.
0: ಈಗ ನಿಮ್ಗೆ ಡೌಟ್ ಇತ್ತು ಅನ್ಕೊಳ್ಳಿ, ಈಗ ಸೂಕ್ಷ್ಮಾಣು ಜೀವಿಗಳಿದೆ ಅಥವಾ ಕಲ್ಮಶಗಳಿದೆ ಅಂತಂದ್ರೆ ಕೆಲವೊಂದು ಪರೀಕ್ಷಾ ಕೇಂದ್ರಗಳು ಇದಾವೆ ಹಾಲನ್ನ ಟೆಸ್ಟ್ ಮಾಡೋದು.
1: ಈಗ ಸಾಮಾನ್ಯವಾಗಿ ನಮ್ಮ ಡೈರಿಗಳಲ್ಲಿ ಈ ತರದ ವ್ಯವಸ್ಥೆ ಇಲ್ಲ.
0: ಹೌದು, ಸಣ್ಣ ಪುಟ್ಟ ಡೈರಿಗಳಲ್ಲಿ ಇಲ್ಲ.
1: ಅಲ್ಲ, ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈಗ ಹಾಲು ಶೇಖರಣಾ ಕೇಂದ್ರ ಇರುತ್ತೆ, ಅಲ್ಲಿ ಈ ತರದ ವ್ಯವಸ್ಥೆ
0: ಇಲ್ಲ. ಅಲ್ಲಿ ಏನಂದ್ರೆ ಅಡಲ್ಟ್ರೇಷನ್ ಅಂತ ಏನ್ ಕರೀತೀವಿ, ಕಲಬೆರಕೆಯನ್ನ ಟೆಸ್ಟ್ ಮಾಡೋದ್ ಇದೆ, ಅಲ್ಲಿ ಮಾಡ್ತಾರೆ ಮತ್ತೆ ಡಿಗ್ರಿಗೆ ಬಂದಿಲ್ಲ, ಡಿಗ್ರಿ ಅಂದ್ರೆ ಅದು ಫ್ಯಾಟ್ ಪರ್ಸೆಂಟೇಜ್ ಅಷ್ಟೇ ಇಲ್ಲ ಅಂತ ಅದೆಲ್ಲ ನೋಡ್ತಾರೆ. ಆದ್ರೆ ಇಷ್ಟನ್ನೆಲ್ಲ ಮಾಡೋದಕ್ಕೆ ಅಲ್ಲಿ ಆಗೋದಿಲ್ಲ, ಯಾಕೆಂದ್ರೆ ಇವೆಲ್ಲ ತುಂಬಾ ಮೈನೋಟ್ ಕ್ವಾಂಟಿಟಿಲಿ ಇರುತ್ತೆ, ಮೈಕ್ರೋಗ್ರಾಮ್ ಅಲ್ಲಿ ಮಿಲಿಗ್ರಾಮ್ ಅಲ್ಲಿ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಅವಶೇಷಗಳಿಗೆ ಬರುತ್ತೆ. ಅಲ್ಲಿ ಟೆಸ್ಟ್ ಮಾಡಬೇಕು ಅಂದ್ರೆ ತುಂಬಾ ಹೈ ಇನ್ಸ್ಟ್ರೂಮೆಂಟ್ ಗಳು ಬೇಕಾಗುತ್ತೆ, ಅದನ್ನ ಪ್ರಯೋಗಶಾಲೆಗೆ ಕಳಿಸಿನೇ ನಾವು ಮಾಡಬೇಕಾಗುತ್ತೆ. ಅದು ಇದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಮಾಡಕ್ ಆಗೋದಿಲ್ಲ, ಆದ್ರಿಂದ ನಾವು ಪ್ರಯೋಗಶಾಲೆಗಳು ಎಲ್ಲೆಲ್ಲಿದಾವೆ ಅಲ್ಲಿ ಕಳಿಸಿನೇ ನಾವು ಮಾಡಿಸ್ಕೋಬೇಕಾಗುತ್ತೆ.
1: ಈಗ ನಾವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮೇವು ತೊಯ್ತದೆ, ಒಣ ಮೇವು ತೊಯ್ದು ಒಂದ್ 8 ದಿವಸ ಮಳೆ ಹಾಗೆ ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಅಥವಾ ದಿನ ಬಿಟ್ಟು ದಿನ ಮಳೆ ಬರ್ತಕ್ಕಂತ ಒಂದು ಸಂದರ್ಭದಲ್ಲಿ ಸೂಕ್ಷ್ಮಾಣು ಜೀವಿಗಳು ಶಿಲೀಂಧ್ರಗಳು ಬೆಳ್ಕೊಳ್ತಕ್ಕಂತ ಒಂದು ಸಂದರ್ಭ ಇರ್ತದೆ. ಇದಕ್ಕೆ ನಾವು ಸಾಮಾನ್ಯವಾಗಿ ಮೈಕೋಟಾಕ್ಸಿನ್ಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ಇದ್ರ ಬಗ್ಗೆ ಯಾವ ರೀತಿಯಿಂದ ಇದು ಮೇವಿನಲ್ಲಿ ಸೇರ್ಕೊಂಡ್ಬಿಟ್ಟು ಪ್ರಾಣಿಗಳಿಗೆ ಸೇರಾಗಿ ಮತ್ತೆ ಮನುಷ್ಯರಲ್ಲಿ ಇದು ಸಮಸ್ಯೆ ಆಗುತ್ತೆ ಅಂತ ಅನ್ಸುತ್ತೆ.
0: ಮೈಕೋಟಾಕ್ಸಿನ್ಗಳಂದ್ರೆ ಈಗ ಶಿಲೀಂಧ್ರಗಳಿಂದ ಬರುವಂತ ವಿಷಕಾರಿ ಅಂಶಗಳು, ಇವು ಸಾಮಾನ್ಯವಾಗಿ ಮೇವು ಮತ್ತೆ ಹುಲ್ಲನ್ನ ಸರಿಯಾಗಿ ಶೇಖರಣೆ ಮಾಡದೇ ಇದ್ದ ಸಂದರ್ಭದಲ್ಲಿ ಬೆಳೀತವೆ, ಅಂದ್ರೆ ಶಿಲೀಂಧ್ರಗಳು ಬೆಳೀತವೆ. ನಾವು ನೋಡಿದೀವಿ ನಮ್ಮ ಆಹಾರವನ್ನ ಹಾಗೆ ಚೆಲ್ಲಿ ಸ್ವಲ್ಪ ದಿನ ಬಿಟ್ರೆ ಅಲ್ಲೇ ಫಂಗಸ್ ಬೆಳೆದ್
1: ಬಿಡ್ಕೊಂಡ್ಬಿಡ್ತಾರೆ.
0: ಅದೇ ರೀತಿ ಮೇವಿನಲ್ಲೂ ಕೂಡ ನಾವು ಸರಿಯಾಗಿ ಸಂಗ್ರಹಣೆ ಮಾಡದಲೇ ಇದ್ರೆ ಸ್ವಲ್ಪ ತೇವಾಂಶ ಇದ್ರೂ ಕೂಡ ಶಿಲೀಂಧ್ರಗಳು ಬೆಳೆಯುತ್ತೆ. ಏನಕ್ಕಂದ್ರೆ ಸ್ಪೋರ್ಸ್ ಅಂತ ಕರಿತೀವಿ, ಆ ಸ್ಪೋರ್ಸ್ ಗಳು ಗಾಳಿಯಲ್ಲಿ ಎಲ್ಲಾ ಕಡೆನೂ ಇರುತ್ತೆ. ಈಗ ನಾವು ಕೂಡ ಎಲ್ಲಿ ನೋಡಿದ್ರೆ ನಮ್ಮ ದೇಹದಲ್ಲೂ ಹೋಗ್ತಾ ಇರುತ್ತೆ, ಸ್ಪೋರ್ಟ್ಸ್ ಗಳು ಹೋಗ್ತಾ ಇರುತ್ತೆ, ನಮ್ಮ ರೆಸಿಸ್ಟೆನ್ಸ್ ಇರೋದ್ರೆ ನಾವು ಬದುಕ್ತಾ ಇರ್ತೀವಿ. ಅದೇ ರೀತಿ ಮೇವಿನಲ್ಲಿ ಹೋದಾಗ ಅಲ್ಲಿ ವಾತಾವರಣ ಅದಕ್ಕೆ ಹಿತಕರ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ತೇವಾಂಶ ಇತ್ತು, ಸ್ವಲ್ಪ ಬಿಸಿ ಇತ್ತು ಅಂದ್ರೆ ಚೆನ್ನಾಗಿ ವಾತಾವರಣ ಬಂದು ಅಲ್ಲಿ ಬೆಳೆಯಕ್ಕೆ ಶುರು ಮಾಡುತ್ತೆ. ಅಲ್ಲಿ ಬೆಳೆಯಕ್ ಶುರು ಮಾಡಿ ಅಲ್ಲಿ ನಮಗೆ ಈ ಮೈಕೋಟಾಕ್ಸಿನ್ ಗಳನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅದರದ್ದು ಬೈ ಪ್ರಾಡಕ್ಟ್ ಅಂತ ಕರಿತೀವಿ ಮೈಕೋಟಾಕ್ಸಿನ್, ಅಂದ್ರೆ ಶಿಲೀಂಧ್ರಗಳಿಂದ ಉತ್ಪತ್ತಿ ಆಗುವಂತ ವಿಷಕಾರಿ ಅಂಶಗಳನ್ನ ನಾವು ಮೈಕೋಟಾಕ್ಸಿನ್ ಅಂತ ಕರಿತೀವಿ. ಏಕದಳ ಧಾನ್ಯಗಳಲ್ಲಿ ನೀರಿನ ಅಂಶ ಶೇಕಡ 14ಕ್ಕಿಂತ ಹೆಚ್ಚಿದ್ರೆ ಮತ್ತು ಸಾಪೇಕ್ಷ ಆಂದ್ರತೆ 85ಕ್ಕಿಂತ ಹೆಚ್ಚಾಗಿದ್ರೆ, ಅಂದ್ರೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ, ಅದು 85ಕ್ಕಿಂತ ಹೆಚ್ಚಾಗಿದ್ರೆ ಈ ಶಿಲೀಂಧ್ರಗಳು ಸುಲಭವಾಗಿ ಬೆಳೆದ್ ಬಿಡುತ್ತೆ. ಬೆಳೆದು ಅದನ್ನ ಏನು ವಿಷಕಾರಿ ಅಂಶಗಳು ಮೈಕೋಟಾಕ್ಸಿನ್ ಗಳನ್ನ ಉತ್ಪತ್ತಿ ಮಾಡಿಬಿಡುತ್ತೆ. ಆದ್ರಿಂದ ಸ್ವಲ್ಪ ಈ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗ್ಬೇಕಂದ್ರೆ ಸ್ವಲ್ಪ ಒಣಗಿಸ್ಬೇಕಾಗುತ್ತೆ. ಚೆನ್ನಾಗಿ ಒಣಗಿಸ್ಬಿಟ್ರೆ ಈ ಮೈಕೋಟಾಕ್ಸಿನ್ ಅಥವಾ ಈ ಶಿಲೀಂಧ್ರಗಳು ಬೆಳೆಯೋದನ್ನ ತಡೆಗಟ್ಟಬಹುದು. ಕೆಲವೊಂದು ತಳಿ ಶಿಲೀಂಧ್ರಗಳು ಸಾಮಾನ್ಯವಾಗಿ ಈ ಪೂರ್ವ ಕೊಯ್ಲು ಮೇವಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವೊಂದು ಕೊಯ್ಲು ಬೆಳೆಗಳು ತುಂಬಾ ಇದಾವೆ, ಅದರಲ್ಲಿ ಈ ಶಿಲೀಂಧ್ರಗಳು ಸಾಮಾನ್ಯ ಬಂದೇ ಬರ್ತಾ ಇರುತ್ತೆ.
1: ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಯಾವ ಬೆಳೆಗಳಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ, ಯಾವ ಹುಲ್ಲಿನಲ್ಲಿ?
0: ಆ ಹುಲ್ಲು ಈ ಹುಲ್ಲು ಅಂತ ಇಲ್ಲ, ಇದೆ ನಾವು ಯಾವ್ದೇ ಹುಲ್ಲಲ್ಲೂ ಬರಬಹುದು. ಹೆಚ್ಚಾಗಿ ಬರೋದ್ರೆ ನೀರಿನ ಅಂಶ ಯಾವ್ದ್ರಲ್ಲೂ ಜಾಸ್ತಿ
1: ಇರುತ್ತೆ,
0: ಎಲ್ಲದರಲ್ಲೂ ಬಂದೇ ಬರುತ್ತೆ. ಆದ್ರೆ ನಾವು ಒಣಗಿಸೋದ್ ಮಾಡಿದ್ರೆ ನಾವು ಒಣಗಿಸೋದು ತುಂಬಾ 14% ಅಂತ ಕಡಿಮೆ ಮಾಡಿಬಿಟ್ರೆ ಅದನ್ನ ನಾವು ತಡೆಗಟ್ಟಬಹುದು. ಈ ಮೇವಿನ ಬೆಳೆಗಳಲ್ಲಿ ಅಫ್ಲೋಟಾಕ್ಸಿನ್ B1, M1, ಅಕ್ರೋಟಾಕ್ಸಿನ್ A, ಜೆರಾಲಿನೋನ್, ಫ್ಯೂಮೋನೈಸಿನ್ ಅಂತ ಬೇರೆ ಬೇರೆ ಬೇರೆ ಬೇರೆ ಮೈಕೋಟಾಕ್ಸಿನ್ಗಳು ಬರ್ತವೆ. ಒಂದೇ ಅಲ್ಲ, ತುಂಬಾ ಇನ್ನು ಬೇರೆ ಬೇರೆ ಇದಾವೆ. ಇಂತ ಮೈಕೋಟಾಕ್ಸಿನ್ಗಳು ಸಾಮಾನ್ಯವಾಗಿ ಮೇವಿನ ಬೆಳೆಗಳಲ್ಲಿ ಕಂಡು ಬರುತ್ತೆ.
1: ಇದು ಕಾಂಪ್ಲೆಕ್ಸ್ ಆಗಿ ಬರುತ್ತೆ ಅಥವಾ ಹೇಗೆ ಅಂದ್ರೆ, ಕಾಂಪ್ಲೆಕ್ಸ್ ಅಂದ್ರೆ ಮಿಶ್ರಣ, ಇದ್ರದೆಲ್ಲ ಮೈಕೋಟಾಕ್ಸಿನ್ ಗಳ ಮಿಶ್ರಣ, ಈಗೆಲ್ಲ ಹೇಳಿದ್ರಲ್ಲ ನೀವು, ಈ ಎಲ್ಲ ಮಿಶ್ರಣವಾಗಿ ಬರುತ್ತಾ ಅಥವಾ ಪ್ರತ್ಯೇಕವಾಗಿ ಒಂದೊಂದು ಬರಬಹುದಾ?
0: ಈಗ ಅಲ್ಲಿ ಮೇವಿನ ಬೆಳೆಯಲ್ಲಿ ಯಾವ ಶಿಲೀಂಧ್ರ ಬೆಳೆದಿದೆ ಅನ್ನೋದ್ರ ಮೇಲೆ

0: ಡಿಪೆಂಡ್ ಆಗುತ್ತೆ. ಈಗ ಆಸ್ಪರ್ಜಿಲಸ್ ಅನ್ನೋದು ಒಂದು ಸ್ಪೀಶೀಸ್, ಅದೊಂದು ಪ್ರಭೇದ, ಅದು ಬೆಳೆದ್ರೆ ಅದರಲ್ಲಿ ಬರೋದು ಅಫ್ಲಾಟಾಕ್ಸಿನ್ ಅಂತ. ಆ ರೀತಿ ಈಗ ಅಕ್ರೋಟಾಕ್ಸಿನ್ ಅನ್ನೋದು ಬೇರೆ ಪ್ರಭೇದದಿಂದ ಬರುತ್ತೆ. ಈಗ ಅಕಸ್ಮಾತ್ ಎರಡು ಪ್ರಭೇದಗಳು ಒಟ್ಟಿಗೆ ಬೆಳೆದಿದ್ವು ಅಂದ್ರೆ ಎರಡೂ ಬರಬಹುದು, ಮೂರು ಬರಬಹುದು. ಆ ರೀತಿ ಅದು ಸಪರೇಟ್ ಅನ್ನ ಇರಬಹುದು ಅಥವಾ ಜೊತೆಗನ್ನೋದು ಬರಬಹುದು. ಈ ರೀತಿ ಸಾಮಾನ್ಯವಾಗಿ ನಾವು ಇದನ್ನ ಕಂಡು ಬರುತ್ತೆ. ಇದರಲ್ಲಿ ಕಲುಷಿತ ವಾತಾವರಣದಲ್ಲಿ ಸಂಗ್ರಹಣೆ ಮಾಡೋದನ್ನ ತಡೆಗಟ್ಟಬೇಕಾಗುತ್ತೆ. ಈಗ ಎಲ್ಲಿ ಕಲುಷಿತ ಆಗಿರುತ್ತೆ, ಸುತ್ತಮುತ್ತ ಜಾಗ ಎಲ್ಲನೂ ಸ್ವಲ್ಪ ತೇವಾಂಶ ಇರಬಹುದು ಅಥವಾ ಅಲ್ಲಿ ಕಲುಷಿತ ವಾತಾವರಣ ಇದ್ರೆ ಅಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ, ಅದರಿಂದ ಶಿಲೀಂಧ್ರ ಬರುವಂತದ್ದು ಅಥವಾ ಫಂಗಸ್ ಬರುವಂತ ಸಂಭವ ಹೆಚ್ಚಾಗಿರುತ್ತೆ. ಈ ಮೆಕ್ಕೆಜೋಳದ ಮೇವು ಇರಬಹುದು ಅಥವಾ ಬೀಜಗಳು, ಹತ್ತಿ ಬೀಜ ಇರಬಹುದು ಅಥವಾ ಭತ್ತದ ಮೇವುಗಳು ಸಾಮಾನ್ಯವಾಗಿ ಮೈಕೋಟಾಕ್ಸಿನ್ ಗೆ ತುತ್ತಾಕಂತ ಸಂಭವ ಜಾಸ್ತಿನೇ. ಯಾಕಂದ್ರೆ ನೀರಿನ ಅಂಶನ ಜಾಸ್ತಿ ಇರುತ್ತೆ ಮತ್ತೆ ಅವು ಅದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತೆ ಇದರ ಅಂಶಗಳು ತುಂಬಾ ಜಾಸ್ತಿ ಇರುತ್ತೆ, ಆದ್ರಿಂದನೇ ಇದರಿಂದ ಹೆಚ್ಚಾಗಿ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಇವು ಪ್ರಾಣಿಗಳ ಮೇಲೆ ಕೂಡ ತುಂಬಾ ದುಷ್ಪರಿಣಾಮ ಬೀರುತ್ತೆ
1: ಮೈಕೋಟಾಕ್ಸಿನ್.
0: ಈಗ ನಾವು ಪ್ರಾಣಿಗಳಲ್ಲಿ ಏನೇನ್ ಆಗುತ್ತೆ ಅಂತ ನೋಡೋದಾದ್ರೆ ಈಗ ಮನುಷ್ಯರಲ್ಲೂ ನೋಡಿದ್ವಿ, ಅದೇ ರೀತಿ ಮೈಕೋಟಾಕ್ಸಿನ್ ಗಳು ಪ್ರಾಣಿಗಳಲ್ಲಿ ಏನೇನ್ ಮಾಡಬಹುದು ಅಂದ್ರೆ ಕಿಡ್ನಿ ವೈಫಲ್ಯ ಆಗ್ಬೋದು, ಲಿವರ್ ವೈಫಲ್ಯ ಕೂಡ ಆಗ್ಬೋದು. ಅದೇ ರೀತಿ ಈ ಜಠರ ಅಥವಾ ಈ ಅನ್ನನಾಳ ಮತ್ತೆ ಇದು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಕಂಪ್ಲೀಟ್ ಕರಿತೀವಿ, ಅಲ್ಲಿ ಕೂಡ ಅದರದ್ದು ನ್ಯೂನತೆಗಳು ಕಂಡು ಬರಬಹುದು, ತೊಂದರೆಗಳು ಕಂಡು ಬರಬಹುದು. ಯಕೃತ್ತಿನ ಮೇಲೆ ಕ್ಯಾನ್ಸರ್ ಆಗ್ಬೋದು ಅಥವಾ ಬೇದಿ ಆಗ್ಬೋದು, ಜೀರ್ಣಕ್ರಿಯೆ ತೊಂದರೆ ಕೂಡ ಆಗ್ಬೋದು. ಅದಲ್ಲದೆ ಇತರೆ ಕರುಳಿನ ಸಮಸ್ಯೆಗಳು ಕೂಡ ಉಂಟಾಗುವಂತ ಸಂಭವ ಜಾಸ್ತಿನೇ ಇರುತ್ತೆ.
1: ಈಗ ಇತರೆ ವಿಷಕಾರಿ ವಸ್ತುಗಳಿಗೆ ಬಂದ್ರೆ ಯಾವ್ಯಾವ ಇದೆ ಅಂತ ಹೇಳ್ತೀರಾ, ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ?
0: ಇತರ ವಿಷಕಾರಿ ವಸ್ತುಗಳಂದ್ರೆ ಡಯಾಕ್ಸಿನ್ಸ್ ಅಂತ ಕರಿತೀವಿ. ಈ ಡಯಾಕ್ಸಿನ್ಸ್ ಅಂದ್ರೆ ಬೈ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ಕೆಮಿಕಲ್ ಇದರಲ್ಲಿ ಪೆಸ್ಟಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಅವರು ಪ್ರೊಡಕ್ಷನ್ ಅಥವಾ ಉತ್ಪಾದನೆ ಮಾಡೋ ಟೈಮಲ್ಲಿ ಇವು ಬೈ ಪ್ರಾಡಕ್ಟ್ ಆಗಿ ಬರುತ್ತೆ, ಅಂದ್ರೆ ಉಪ ಉತ್ಪನ್ನಗಳಾಗಿ ಬರುತ್ತೆ. ಆಕ್ಚುಲಿ ಅವು ಬೇಕಿರಲ್ಲ ನಮ್ಗೆ, ಆದ್ರೂ ಕೂಡ ಉಪ ಉತ್ಪನ್ನಗಳಾಗಿ ಬಂದಿರುತ್ತೆ. ಅವು ಏನಾಗುತ್ತೆ, ಅವ್ರು ಹಾಗೆ ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಹಾಗೆ ಬಿಟ್ಬಿಟ್ರೆ ನೀರು ಅಥವಾ ಮಣ್ಣಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಸೇರಿ ಆಮೇಲೆ ಮೇವಿನ ಮುಖಾಂತರ
1: ಇಲ್ಲ ನೀರಿನ
0: ಮುಖಾಂತರ ಅದು ನಮಗೆ ಅಥವಾ ಪ್ರಾಣಿಗಳಿಗೆ ಬರುವಂತ ಸಂಭವ ಇರುತ್ತೆ. ಇವು ಸಾಮಾನ್ಯವಾಗಿ ಇತರೆ ವಿಷಕಾರಿ ವಸ್ತುಗಳು ಸೇರುವಂತದ್ದು. ಅದ ಇವೆಲ್ಲಾನು ನಮ್ಮ ದೇಹದಲ್ಲಿ ಹೋದಾಗ ಹೇಗೆ ಆ ಇತರೆ ವಿಷಕಾರಿ ಅಂಶಗಳು ಮೈಕೋಟಾಕ್ಸಿನ್ ಇರ್ಬೋದು ಅಥವಾ ಹೆವಿ ಮೆಟಲ್ಸ್ ಹೆಂಗ್ ಮಾಡ್ತಾವಲ್ಲ, ಅದೇ ರೀತಿ ಇದು ಕೂಡ ನಮ್ಗೆ ಕಿಡ್ನಿ ಎಫೆಕ್ಟ್ ಮಾಡಬಹುದು ಅಥವಾ ಲಿವರ್ ಅನ್ನು ಕೂಡ ಹಾನಿ ಉಂಟನ್ನು ಮಾಡುತ್ತೆ.
1: ಇದರ ಜೊತೆ ಈಗ ಡಯಾಕ್ಸಿನ್ ಗಳಿಗೆ ಬಂದ್ರೆ ಇದರಲ್ಲಿ ಏನಾದ್ರೂ ಮತ್ತೆ ಪ್ರಭೇದಗಳು ಇದಾವ ಅಥವಾ ಇದರಲ್ಲಿ ಏನಾದ್ರೂ ಬೇರೆ ಬೇರೆ ತಳಿ ಅಥವಾ ರೇಸಸ್ ಅಂತ ನಾವೇನ್ ಕರಿತೀವಿ ಆ ತರದ ಏನಾದ್ರು ಇದಾವ?
0: ಇಲ್ಲ, ಡಯಾಕ್ಸಿನ್ಸ್ ಅಂದ್ರೆ ಇದರಲ್ಲಿ ಇದೊಂದು ಕೆಮಿಕಲ್ ಗ್ರೂಪ್ ಅಂತ ಕರಿತೀವಿ.
1: ಕೆಮಿಕಲ್ ಗ್ರೂಪ್
0: ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟಿಸೈಡ್ ಹೇಗಿದೆಯಲ್ಲ ಡಿಡಿಟಿ ಇಂಡ್ರಿನ್ ಅಂತ ಕೆಮಿಕಲ್ ಇದರಲ್ಲಿ ತುಂಬಾ ಬೇರೆ ಬೇರೆ ಬೈಪ್ರಾಡಕ್ಟ್ಗಳು ಇದಾವೆ ಡಯಾಕ್ಸಿನ್ಸ್ ಅಲ್ಲಿ. ಒಂದ್ ಬೇರೆ ಬೇರೆ ಹೈಡ್ರೋಕಾರ್ಬನ್ಸ್ ಅಂತ ಬೇರೆ ಬೇರೆ ಇದಾವೆ, ಅವು ಕೂಡ ಇದರಲ್ಲಿ ಸೇರಬಹುದು. ಅಂದ್ರೆ ಕೈಗಾರಿಕಾ ಉತ್ಪನ್ನಗಳಿಂದ ಅಂದ್ರೆ ಬರಂತ ವೇಸ್ಟ್ ಏನಿರುತ್ತಲ್ಲ ಅದರಿಂದನೇ ಹೆಚ್ಚಾಗಿ ಕಂಡು ಬರೋದಿದ್ದು ಈ ಡಯಾಕ್ಸಿನ್ಸ್ ಗಳು.
1: ಅಂದ್ರೆ ಕೈಗಾರಿಕಾ ಪ್ರದೇಶದಲ್ಲಿ
0: ಜಾಸ್ತಿ
1: ಅವ್ರು ಜಾಸ್ತಿ ಅಂದ್ರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಏನು ಒಂದು ಕಾರ್ಖಾನೆ ಇರುತ್ತೆ, ಅವರು ತಮ್ಮ ಒಂದು ಕಾರ್ಖಾನೆಯ ಒಂದು ಕಚ್ಚಾ ವಸ್ತು ಆಗ್ಲಿ ಸರಿಯಾದ ಒಂದು ವೈಜ್ಞಾನಿಕ ಕ್ರಮದಲ್ಲಿ ವಿಲೇವಾರಿ ಮಾಡದೇ ಇದ್ದಾಗ ಈ ಒಂದು ಸಂದರ್ಭ ಬರುತ್ತೆ ಅಂತ ಹೇಳ್ತೀರಾ. ಇದರ ಜೊತೆಗೆ ಈಗ ಮೇವಿನಲ್ಲಿ ವಿಷಕಾರಕ ಅಂಶಗಳ ಒಂದು ನಿರ್ವಹಣೆಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ ನಾವೀಗ ಹೆಂಗೆ ನಿರ್ವಹಣೆ ಮಾಡಬೇಕು ಈ ಮೇವಿನಲ್ಲಿ ನಮ್ಮ ವಿಷಕಾರಕ ಅಂಶಗಳು ಸೇರಬಾರ್ದು ಅಂದ್ರೆ, ಮೊದಲನೇದಾಗಿ ಏನಂದ್ರೆ ನಾವು ಬೆಳೆಯಂತ ಬೆಳೆಯಲ್ಲಿ ಎಲ್ಲಿ ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಮ್ಮ ಪ್ರದೇಶ ಅಥವಾ ನಮ್ಮ ಭೂಮಿ ಚೆನ್ನಾಗಿರ್ಬೇಕು. ಫಸ್ಟ್ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಅದರಲ್ಲಿ ಹೆಚ್ಚಿನ ಭಾರಲೋಹಗಳಿದ್ಯಾ ಅಥವಾ ವಿಷಕಾರಿ ಅಂಶಗಳಿದ್ಯಾ ಅಂತ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ಬೆಳಿಬೇಕಾಗತ್ತೆ. ಇನ್ನೊಂದು ನೀರು, ನಾವು ನೀರು ಹಾಕ್ತಿವಲ್ಲ ಆ ಬಳಸುವಂತ ನೀರು ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಅದು ಕಲ್ಮಶಗೊಂಡಿದ್ರೆ ನಮ್ಮ ಮೇವು ಕೂಡ ವಿಷಕಾರಿ ಅಂಶ ಸೇರುತ್ತೆ. ಇದಲ್ದಲ್ಲೇನೆ ನಾವು ಮೈಕೋಟಾಕ್ಸಿನ್ ರಸಮೇವಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳಿದ್ವಿ. ಈ ರಸಮೇವ ಮಾಡಬೇಕಾದ್ರೆ ತುಂಬಾ ಜಾಗ್ರತೆ ವಹಿಸಬೇಕಾಗುತ್ತೆ.
1: ಎಲ್ಲ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕು.
0: ಕಟ್ ಮಾಡೋದ್ರಿಂದ ಹಿಡಿದು ಚಾಪ್ ಕಟ್ರಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಹಿಡಿದು ಅದನ್ನ ಪ್ಯಾಕ್ ಮಾಡಿ ಪೂರ್ತಿಯಾಗಿ ಒತ್ತಿ ಸೀಲ್ ಮಾಡಿ ಮುಚ್ಚೋದ್ರವರೆಗೂ ಕೂಡ ಸರಿಯಾಗಿ ಇದ್ ಮಾಡ್ಕೋಬೇಕಾಗತ್ತೆ. ಇದು ಕಿಣ್ವಗಳಿದಾವೆ, ಸೂಕ್ಷ್ಮ ಜೀವಿಗಳಿದಾವೆ, ಪ್ರತಿಕಾಯಗಳನ್ನ ಇದಾವೆ, ಅವನ್ನು ಕೂಡ ಬಳಸಬಹುದು. ಆಕ್ಚುಲಿ ಅದನ್ನ ಬಳಸಿ ಕೂಡ ಇದನ್ನ ಕಡಿಮೆ ಮಾಡಬಹುದು. ಮತ್ತೆ ಕೈಗಾರಿಕಾ ಘಟಕಗಳನ್ನ ಕೃಷಿ ಭೂಮಿಯಿಂದ ದೂರದಲ್ಲೇ ನಿರ್ಮಿಸಬೇಕಾಗತ್ತೆ. ಅಂದ್ರೆ ಈ ಇಂಡಸ್ಟ್ರೀಸ್ಗಳೇನಿದಾವ ಕೈಗಾರಿಕೆಗಳು ಕೃಷಿ ಭೂಮಿಯಿಂದ ದೂರನೇ ಇರಬೇಕಾಗತ್ತೆ. ಅದರಿಂದ ಬರೋ ಕೊಳಚೆ ನೀರು ನಮ್ಮ ಮೇವಿನಲ್ಲಿ ಸೇರದೇ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಮತ್ತೆ ಮೇವು ಬೆಳೆಸಲು ರಾಸಾಯನಿಕ ಗೊಬ್ಬರನ ಬಳಸಬಾರದು. ಆದ್ರೆ ಬಳಸೋದು ನಮ್ಗೆ ಗೊತ್ತಿದೆ, ಸ್ವಲ್ಪ ಕಡಿಮೆ ಮಾಡೋದು ಉತ್ತಮ. ಸಾಧ್ಯವಾದ್ರೆ ನಿಲ್ಲಿಸಿ ಸಾವಯವ ಗೊಬ್ಬರಕ್ಕೆ ಹೋಗೋದು
1: ಒಳ್ಳೆಯದು.
0: ಮತ್ತೆ ಉತ್ತಮ ಗಾಳಿ ನಿರ್ವಹಣೆ ಮತ್ತು ವೈಜ್ಞಾನಿಕ ಬೆಳೆ ಸರದಿ ವ್ಯವಸ್ಥೆಯನ್ನು ಕೂಡ ಪಾಲಿಸಬೇಕಾಗತ್ತೆ. ಇದರಿಂದ ನಿಮ್ಗೂ ಗೊತ್ತಿದೆ, ಬೆಳೆ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ, ಅದರಿಂದ ಮತ್ತೆ ನಿಮ್ಗೆ ವೀಡ್ಸ್ ಅಂತ ಏನ್ ಕರೀತಿ ಅದು ಕೂಡ ಕಡಿಮೆ ಆಗುತ್ತೆ. ಅದು ಅದಲ್ದಲ್ಲ ನಿಮ್ಗೆ ವಿಷಕಾರಕ ಅಂಶಗಳು ಕೂಡ ಕಡಿಮೆ ಅಂತ ಸಂಭವ ಜಾಸ್ತಿನೇ ಆಗ್ತಾ ಇರುತ್ತೆ. ಮತ್ತೆ ಮೇವನ್ನು ಬೆಳೆಯಲು ಬಳಸುವಂತ ನೀರು ಕೂಡ ನಾವು ಮುಂಚೆ ಪರಿಶೀಲಿಸಬೇಕಾಗತ್ತೆ. ಅದರಲ್ಲಿ ಅದೇ ಆವಾಗ್ಲೇ ಹೇಳಿದೆ ನಾನು, ಭಾರ ಲೋಹಗಳಿರ್ಬೋದು, ವಿಷಕಾರಿಕ ಅಂಶಗಳು ಏನಾರ ಇದಾವ ಅಂತ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಬಳಸಬೇಕಾಗುತ್ತೆ. ಕೆಲವರು ಎಲ್ಲ ಬಳಸೋದಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಬಳಸ್ತಾ ಇರ್ತಾರೆ, ಗೊತ್ತಿರೋದಿಲ್ಲ ಅವ್ರಿಗೆ ಅದ್ರಲ್ಲಿ ಯೂರಿಯಾ ಇಲ್ಲ ಅಂತ ಗೊತ್ತಿರೋದಿಲ್ಲ. ಮೇವಿನ ಬೆಳೆಯಲ್ಲಿ ಜಾಸ್ತಿ ಆಗಿ ಆಮೇಲೆ ಅದು ಪ್ರಾಣಿ ದೇಹ ಸೇರಿ ಮತ್ತೆ ನಮಗೆ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಮತ್ತೆ ಈ ವಿಷಕಾರಿ ಲೋಹಗಳನ್ನ ಮಣ್ಣಿನಲ್ಲಿ ಮತ್ತು ನೀರಿನಲ್ಲಿ ವಿಷದ ಲೋಹಗಳನ್ನ ತೆಗೆದುಕೊಳ್ಳುವ ಜೀವಾಣುಗಳನ್ನ ಬಳಸಿ ಕಡಿಮೆ ಮಾಡಬಹುದು. ಅಂದ್ರೆ ಕೆಲವೊಂದು ಜೀವಾಣುಗಳಿದಾವೆ, ಅವನ್ನ ಬಳಸೋದ್ರಿಂದ ಮಣ್ಣಿನಲ್ಲಿ ನಾವು ಈ ವಿಷಕಾರಿ ಅಂಶಗಳನ್ನ ಕಡಿಮೆ ಮಾಡಬಹುದು. ಕೆಲವೊಂದು ವಿಷಕಾರಿ ಅಂಶಗಳನ್ನ, ಕೆಲವೊಂದು ಬ್ಯಾಕ್ಟೀರಿಯಾಗಳಿದಾವೆ, ಒಳ್ಳೆ ಒಳ್ಳೆ ಬ್ಯಾಕ್ಟೀರಿಯಾಗಳಿದಾವೆ, ಅವನ್ನ ಹಾಕೋದ್ರಿಂದ ಇದನ್ನ ಕಡಿಮೆ ಮಾಡಬಹುದು. ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಲೋಹವನ್ನು ಹೊಂದಿರುವ ನೀರನ್ನು ಮೇವಿನ ಬೆಳೆಯನ್ನು
1: ಬಳಸಬಾರದು. ಈ ಬಾಕಿನೇ ನೀರು ಪರೀಕ್ಷೆ ಮಾಡೋದು ಒಳ್ಳೇದಂತೀರಾ.
0: ಅದರಿಂದ ಈ ಮೇವನ್ನ ಕೊಡೋಕ್ಕಿಂತ ಮುಂಚೆ ಮೇವನ್ನ ಟೆಸ್ಟ್ ಮಾಡಿಸ್ಕೋಬೇಕು, ಮೇವು ಬೆಳೆಯಕ್ಕಿಂತ ಮುಂಚೆ ಮಣ್ಣನ್ನು ಮತ್ತೆ ನೀರನ್ನ ಟೆಸ್ಟ್ ಮಾಡಿಸ್ಕೋಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಪ್ರಾಣಿಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದಲ್ಲದೆ ಅಲ್ಲಿಂದ ಅದರಿಂದ ಬರುವಂತ ಉತ್ಪನ್ನಗಳು ಹಾಲಿರ್ಬೋದು ಅಥವಾ ಮಾಂಸ ಏನಾರ ಇರ್ಬೋದು ಅದು ಕೂಡ ಉತ್ತಮ ಆಗಿರುತ್ತೆ. ಅದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮನುಷ್ಯರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ.
1: ಇದು ಈ ತರದ ವಿಷಕಾರಿ ವಸ್ತುಗಳು, ಸೂಕ್ಷ್ಮಾಣುಜೀವಿಗಳು ಮತ್ತೆ ಇನ್ನು ಇತರೆ ಪರಿಸರದಲ್ಲಿ ಇರ್ತಕ್ಕಂತ ಕಲ್ಮಶಗಳು ಸೇರುವುದು, ಇದು ಪಟ್ಟಣ ಪ್ರದೇಶದಲ್ಲಿ ಜಾಸ್ತಿ ಪ್ರಮಾಣ ಅಂತ ಹೇಳ್ತೀರಾ? ಇದು ಯಾವ ರೀತಿಯಿಂದ
0: ಅಂದ್ರೆ ಇಲ್ಲಿ ಎಲ್ಲಿ ಕೈಗಾರಿಕೆಗಳು ಜಾಸ್ತಿ
1: ಇದಾವೆ
0: ಮತ್ತೆ ಸುತ್ತಮುತ್ತಲ ಈಗ ನೀವು ಕೃಷಿ ಭೂಮಿ ಎಲ್ಲಿದೆ ಅಲ್ಲಿ ಕಲ್ಮಶ ಜಾಸ್ತಿ ಇತ್ತು ಅಂದ್ರೆ ಎಲ್ಲಿ ಬೇಕಾದ್ರೂ
1: ಬರ್ಬೋದು.
0: ಇದು ಪಟ್ಟಣ ಪ್ರದೇಶ ಇಲ್ಲಿ ಅಂತ ಅಲ್ಲ. ಮತ್ತೆ ನಾವು ಬಳಸುವಂತ ಕೀಟನಾಶಕಗಳು, ಪೆಸ್ಟಿಸೈಡ್ಗಳು ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸಾವಯವ ಮಾಡ್ತಾ ಇದ್ರೆ ಈ ವಿಷಕಾರಿ ಅಂಶಗಳು ಕಡಿಮೆ ಆಗ್ತಾನೆ ಇರುತ್ತೆ. ಹೆಚ್ಚಾಗಿ ನಾವು ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಬಳಸೋದ್ರಿಂದ ಇದ್ರದ್ದು ಪ್ರಮಾಣ ಜಾಸ್ತಿ ಆಗ್ತಾ
1: ಹೋಗುತ್ತೆ. ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಸಂಕ್ಷಿಪ್ತವಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ, ಈ ಒಂದು ಮೇವು ಹಾಗೂ ಒಣಹುಲ್ಲಿನಲ್ಲಿ ಬರಬಹುದಾದಂತ ಒಂದು ಸೂಕ್ಷ್ಮಾಣು ಜೀವಿಗಳು ಮತ್ತೆ ವಿಷಕಾರಕ ವಸ್ತುಗಳು ಮತ್ತೆ ಪರಿಸರದಲ್ಲಿರ್ತಕ್ಕಂತ ಒಂದು ಕಲ್ಮಶಗಳ ಬಗ್ಗೆ?
0: ಸಾಮಾನ್ಯವಾಗಿ ನಮ್ಮ ಮೇವು ಆಗ್ಲೇ ಹೇಳದೆ ಹಲವಾರು ವಿಧಾನದಿಂದ ಕಲ್ಮಶಗೊಳ್ಳುತ್ತೆ. ನೀರು, ಆಹಾರ ಬೇರೆ ಬೇರೆ ಮುಖಾಂತರ ಆಗುತ್ತೆ. ಮೊದಲನೇದಾಗಿ ನೀವು ಬೆಳಿಬೇಕಾದ್ರೆ ಪರೀಕ್ಷೆನ ಮಾಡಿಸ್ಕೊಳ್ಳಿ, ಮಣ್ಣಿನ ಪರೀಕ್ಷೆನ ಮಾಡಿಸ್ಕೊಂಡು ನೀರಿನ ಪರೀಕ್ಷೆನ ಮಾಡಿಸ್ಕೊಂಡು ಮೇವನ್ನ ಬೆಳೆಯಿರಿ. ನಂತರ ತದನಂತರ ಚೆನ್ನಾಗಿರುವಂತಹ ಮೇವನ್ನ, ಆಹಾರವನ್ನ ಪ್ರಾಣಿಗಳಿಗೆ ನೀಡಿ ಉತ್ತಮವಾಗಿರುವಂತಹ ಹಾಲು ಮತ್ತೆ ಇತರ ಉತ್ಪನ್ನಗಳನ್ನ ಪಡೆದು ನಮ್ಮ ಸಾರ್ವಜನಿಕ ಆರೋಗ್ಯನ ಕಾಪಾಡ್ಕೋಬಹುದು. ನಾವು ಟೆಸ್ಟ್ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳೇಬೇಕಾಗತ್ತೆ. ನಮ್ಮ ಮಣ್ಣು ಅಥವಾ ನೀರು ಇದೆ ಅಂದ್ರೆ ಟೆಸ್ಟ್ ಮಾಡಿಸ್ಕೊಂಡೆ ನಾವು ಮುಂದುವರಿಯೋದು ಬಹಳ ಉತ್ತಮ. ಇದರಿಂದ ನಮ್ಮ ಆರೋಗ್ಯದ ಜೊತೆಗೆ ಬೇರೆ ಇತರರ ಆರೋಗ್ಯನ ಕೂಡ ನಾವು ಕಾಪಾಡಬಹುದು, ಜೊತೆಗೆ ಪರಿಸರದ ಆರೋಗ್ಯವನ್ನು ಕೂಡ ನಾವು ಕಾಪಾಡುವಂತ ಒಳ್ಳೆ ಕೆಲಸವನ್ನು ಮಾಡ್ತೇವೆ.
1: ತುಂಬಾ ಧನ್ಯವಾದ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರೇ. ಇದುವರೆಗೆ ತಾವು ಮೇವು ಹಾಗೂ ಒಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು ಅಥವಾ ಒಣಹುಲ್ಲಿಗೆ ಮೇವಿಗೆ ಸೇರ್ಕೊಳ್ಬಹುದಾದ ಸೂಕ್ಷ್ಮಾಣು ಜೀವಿಗಳು, ವಿಷಕಾರಕ ವಸ್ತುಗಳು ಮತ್ತು ಪರಿಸರದಲ್ಲಿರ್ತಕ್ಕಂಥ ಕಲ್ಮಶಗಳ ಬಗ್ಗೆ ಮತ್ತೆ ಇದರಲ್ಲಿ ಪ್ರಾಣಿಗಳ ಮೇಲೆ ಯಾವ ರೀತಿಯಿಂದ ಒಂದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಜೊತೆಗೆ ಸಾರ್ವಜನಿಕ ಆರೋಗ್ಯ ಅಂದ್ರೆ ಆ ಮನುಷ್ಯನ ಆರೋಗ್ಯದ ಮೇಲೆ ಕೂಡ ಯಾವ ರೀತಿಯಿಂದ ಇದು ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣ ಮಾಹಿತಿನ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಡಾಕ್ಟರ್ ಪ್ರಶಾಂತ್ ಬಾಗಲಕೋಟೆ.
0: ನನ್ನ ದೂರವಾಣಿ ಸಂಖ್ಯೆ 8868153357.
1: ಇನ್ನೊಂದ್ಸಲ ಹೇಳಿ,
0: 8868153357. ಈ ಸಂಖ್ಯೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು.
1: ಧನ್ಯವಾದ ಸರ್, ಇದುವರೆಗೆ ತಾವು ಮಾಹಿತಿ ನೀಡೋದಕ್ಕೆ.
0: ಧನ್ಯವಾದಗಳು.
2: ಇದುವರೆಗೂ ಮೇವು ಹಾಗೂ ಒಣಹುಲ್ಲಿನಿಂದ ಬರಬಹುದಾದ ಸೂಕ್ಷ್ಮಾಣು ಜೀವಿಗಳು, ವಿಷಕಾರಕ ಅಂಶಗಳು ಮತ್ತು ಸಾರ್ವಜನಿಕ ಆರೋಗ್ಯ ಕುರಿತು ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಇವರು ಸಹಾಯಕ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ, ಪಶು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಶಿವಮೊಗ್ಗ ಇವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಕೃಷಿ ಒಳಸೂರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಬಹುದು.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನು ರೈತರಿಗೆ KKisan ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ KKisan ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ 1 ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ KKisan ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲಾ ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಇದುವರೆಗೂ ಕೃಷಿ ಒಳಸೂರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.

ಆತ್ಮೀಯ ರೈತ ಬಂಧುವರೇ, ನಾಳಿನ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತರಕಾರಿ ತೋಟಗಳ ಬೆಳೆ, ಹೈನುಗಾರಿಕೆ, ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಕುರಿತು ದಾವಣಗೆರೆ ತಾಲೂಕು ನಾಗ ಅರಸನಹಳ್ಳಿ ಗ್ರಾಮದ ರೈತರಾದ ಶ್ರೀ ನಿಜಲಿಂಗಪ್ಪ ಡಿವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಅನಂತರದಲ್ಲಿ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಬಹುದು. ಹಾಗೂ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿಯನ್ನು ತಿಳ್ಕೋಬಹುದಾಗಿದೆ. ಶ್ರೋತೃಗಳೇ,

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯವಾಗಿದೆ. ಇತ್ತೀಚಿನ ಸಂಘರ್ಷಗಳು ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹಾಗೂ ಆರ್ಥಿಕ ಅನಿಶ್ಚಿತತೆ ನಡುವೆ ಬ್ರಿಕ್ಸ್ ರಚನಾತ್ಮಕ ಪಾತ್ರ ವಹಿಸಬಲ್ಲದು ಎಂದರು.
1: We meet at a time of considerable flux in international relations, ongoing countries. The BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical
0: ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋಜ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು ಈ ನಿಟ್ಟನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್, ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ

0: ನಡೆಯುತ್ತಿರುವ ಮನೆಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು ಮೂರನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ ಪಿವಿಎಸ್ ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡಾ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡಾ 3.88%. ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮಾನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶಿಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಶ್ರೋತೃಗಳೇ, ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ತೀಸರಿ ಮಂಜಿಲ್ ಚಿತ್ರದ ಗೀತೆಯನ್ನು ಕೇಳೋಣ. ಮೊಹಮ್ಮದ್ ರಫಿ, ಆಶಾ ಬೊನ್ಸ್ಲೆಯವರ ದನಿಗಳಲ್ಲಿ

ಕೇಳಿದರೆ ಕಿಶೋರ್ ಕುಮಾರ್ ಅವರ ದಿನಗಳಲ್ಲಿ ಅದ್ಭುತವಾದಂತಹ ಹಾಡನ್ನು ಕೇಳ್ಕೊಂಡ್ಬಂದ್ವಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಳೆದಾಗಿ ಕೇಳೋಣ ಬಾತ್ ಏಕ್ ರಾತ್ ಕಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಹೇಮಂತ್ ಕುಮಾರ್.

ಇದೊಂದು ಪ್ರಕಟಣೆ. ಐಸಿಇಆರ್ ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಐಸಿಇಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋ ಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 25/5/2026 22/5/2026 ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರನ್ನು ದಿನಾಂಕ 16/5/2026 ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ ಗೃಹ ವಿಜ್ಞಾನಿ ಅವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಾವಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ 9482024208. ಪ್ರಕಟಣೆ ಕೇಳಿದಿರಿ.

ಕೆಳಗುರೆ, ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಚಂದನ ಚಿಗುರು ಚಿತ್ರದ ಗೀತೆಯನ್ನು ಕೇಳೋಣ. ಬೀನಾ, ಅಶ್ವಿನಿ, ಸುನಿಧಿ ಮತ್ತು ವಿವೇಕ್ ಅವರ ದನಿಗಳಲ್ಲಿ. ಶ್ರೋತೃಗಳು, ಇದರ ಜೊತೆ ಜೊತೆಗೆ ನಾನು ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೆಸೋಣ ಅಂತ ಅನ್ಕೊಂಡಿದ್ದೆ, ನಿಮಗೆ ತಿಳಿಸಿದೆ ಕೂಡ. ಆ ನಿಟ್ಟಿನಲ್ಲಿ ಮೊದಲಿಗೆ ನನ್ನ ಪ್ರಶ್ನೆ ಹೀಗಿದೆ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೇಲಿರುವ ಆಲಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರೇನು? ತುಂಬಾ ಸುಲಭವಾಗಿದೆ ಶ್ರೋತೃಗಳೇ, ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೇಲಿರುವ ಆಲಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರೇನು? ಶ್ರೋತೃಗಳು, ಈ ನನ್ನ ಪ್ರಶ್ನೆಗೆ ಉತ್ತರವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಮತ್ತೆ ನಾನು ಪುನಃ ಪುನಃ ಹೇಳ್ತೇನೆ, ಅದು ಕೂಡ ಮತ್ತೊಂದು ಬರ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527260. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ತಮ್ಮ ಉತ್ತರವನ್ನು ಕಳಿಸಿ ಶ್ರೋತೃಗಳೇ. ಈ ಗೀತೆ ನಿಮಗಾಗಿ.

ಶ್ರೋತೃಗಳ ಚಿತಗೀತೆಗಳನ್ನು ಕೇಳ್ತಾ ಇದ್ರೆ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಆಲಿಸ್ತಾ ಇದ್ರೆ ಶ್ರೋತೃಗಳ ಅದ್ರ ಜೊತೆ ಭಾಗವಹಿಸ್ತಾ ನನ್ನ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ರ. ಈ ಹಾಡಿಗಿಂತ ಮುನ್ನ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೇಲಿರುವ ಆಲಮಟ್ಟೆ ಅಣೆಕಟ್ಟಿನ ಇನ್ನೊಂದು ಹೆಸರೇನು ಅಂತ ಕೇಳಿದ್ದೆ. ನೋಡೋಣ ನಮ್ಮ ಶ್ರೋತೃಗಳು ಯಾರ್ಯಾರು ಏನೇನು ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡ್ಕೊಂಬೋಣ. ಮೊದಲಾಗಿ ಚಂದ್ರಿಕಾ ನೇರ್ಲಗುಂಡಿ ಅವರು ದಾವಣಗೆರೆಯಿಂದ, ಹಿಂದಿ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬಂದು ಸರ್ ಅಂತ ಹೇಳಿದರೆ, ಓಕೆ ಧನ್ಯವಾದಗಳು. ಇನ್ನು ಅಜಯ್ ವಣ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಇದೆ, ಓಕೆ ಧನ್ಯವಾದಗಳು ಉತ್ತರಕ್ಕೆ. ಇನ್ನು ತನುಜ ಮಾಧವನಗರ ಭದ್ರಾವತಿಯಿಂದ ಉತ್ತರ ಸರಿಯಾಗಿಳಿದರೆ, ಇನ್ನು ಎಂ ಈರಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕು ಉತ್ತರ ಸರಿಯಾಗಿದೆ. ಅನಿಲ್ ಕುಮಾರ್ ತಳಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಎಲ್ಲರೂ ಬಹುತೇಕ ಉತ್ತರ ಸರಿಯಾಗಿ ಕೊಟ್ಟಿದ್ದೀರಾ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಅಂಪಸ್ಸಾಗರದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿದ್ದಾರೆ, ಓಕೆ. ಇನ್ನು ಮಹೇಶ್ ಹೊಸೂರು ಹಾಗೆಯೇ ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕು ಉತ್ತರ ಕರ್ನಾಟಕದ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಆಲಮಟ್ಟೆ ಅಣೆಕಟ್ಟಿನ ಮತ್ತೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಬಳಿ ಇದೆ. ಇದು ವಿದ್ಯುತ್ ಉತ್ಪಾದನೆ ಮತ್ತು ನೀರಾವರಿಗಾಗಿ ಬಳಸಲಾಗುವ ವಿವಿಧೋದ್ದೇಶ ಯೋಜನೆ. ಇದರ ಹಿನ್ನೀರು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುತ್ತದೆ ಅಂತಂದೇಳಿ ತುಂಬ ಇನ್ಫಾರ್ಮೇಟಿವ್ ಮಾಹಿತಿ ಇನ್ಫಾರ್ಮೇಷನ್ ಅನ್ನ ಮೆಸೇಜ್ ಅನ್ನು ಕಳಿಸಿದ್ದಾರೆ, ಧನ್ಯವಾದಗಳು ಸರ್. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ ಸರ್ ಅಂತಂದೇಳಿ ಉತ್ತರವನ್ನು ಕಳಿಸಿದರೆ, ಶಿವಮೊಗ್ಗ

ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಸ್ನೇಹ ಹಾಗೂ ಸ್ನೇಹ ಅವರು ಕಳಿಸಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕಳಿಸಿದ್ದಾರೆ. ಇನ್ನು ಸರ್ವೇಶ ಶಿಕ್ಷಕರು ಮುತ್ತಿಗಾರನಹಳ್ಳಿಯಿಂದ ಉತ್ತರ ಕಳಿಸಿದ್ರೆ ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಶ್ರೋತೃಗಳೇ. ಇನ್ನು ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರ ಸಂದೇಶ ಇದೆ, ಉತ್ತರ ಕಳಿಸಿದ್ದಾರೆ. ಇನ್ನು ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಕಲ್ಪನಾ ಬಿಜಿ ಬಸವೇಶ್ವರ ನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಜೊತೆಗೆ ದಾವಣಗೆರೆಯಿಂದ ಚಂದಿಕಾ ನೇರ್ಲಗುಂಡಿ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ರತನ್ ವಿನೋಬನಗರ್ ಅವರು ತುಂಗಭದ್ರಾ ಅಂತ ಹೇಳಿದ್ದಾರೆ. ಹಾಗೆ ಪದ್ಮಾ ಶ್ರೀಧರ್ ಪನ್ನಗ ಅನಂತ್ ಕುಮಾರ್ ಶಿವಮೊಗ್ಗದ ಜಿಲ್ಲೆ ಮೂಡಲ ವಿಟ್ಲಾಪುರ ಗ್ರಾಮದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿದ್ದಾರೆ. ಹಾಗೆ ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಚಿತ್ರಗೀತೆಗಳು ಸೂಪರ್ ಸಾರ್ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿದ್ರೆ, ಇನ್ನು ನಮ್ಮ ಸಾಗರ ಕಾರಂಜಿ ಸಂಗೀತ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ ಸಂದೇಶ ಕಳಿಸಿದ್ದಾರೆ, ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಶ್ರೋತೃಗಳು ತಮ್ಮ ಬಹುತೇಕ ಉತ್ತರಗಳನ್ನು ಓದಿದ್ದೇನೆ, ಎಲ್ಲ ಉತ್ತರಗಳು ಮುಗಿದೋಗಿದೆ. ನಿಮ್ಮ ಎಲ್ಲ ಉತ್ತರಗಳು 100ಕ್ಕೆ 100 ಸರಿಯಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಅಲೆಮಟ್ಟೆ ಅಣೆಕಟ್ಟಿಗೆ ಮತ್ತೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಧನ್ಯವಾದಗಳು ಶ್ರೋತೃಗಳು ತಮ್ಮ ಎಲ್ಲ ಸಂದೇಶಕ್ಕೆ. ಶ್ರೋತೃಗಳೀಗ ಮುಂದಿನ ಗೀತೆ ಕೇಳುವ ಮುನ್ನ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನ ಕರೆಯುತ್ತಾರೆ? ಕರ್ನಾಟಕದ ಕಬಡ್ಡಿ ರಾಣಿ ಅಂತಂದು ಯಾರನ್ನ ಕರೆಯುತ್ತಾರೆ? ದ ಕ್ವೀನ್ ಆಫ್ ಕಬಡ್ಡಿ ಅಂತ ಯಾರನ್ನ ಕರೆಯುತ್ತಾರೆ ಶ್ರೋತೃಗಳೇ? ಈ ಒಂದು ಪ್ರಶ್ನೆಗಾಗಿ ಉತ್ತರಕ್ಕಾಗಿ ಕಾಯ್ತಾ ಇರ್ತೇನೆ. ಜೊತೆಗೆ ಮುಂದಿನ ಗೀತೆ ಮಹರ್ಷಿ ಚಿತ್ರದ ಗೀತೆಯನ್ನು ಕೇಳೋಣ. ನಂದಿತಾ ಕುನಾಲ್ ಗಾಂಜಾವಾಲ ಅವರ ದನಿಗಳಲ್ಲಿ

ಶ್ರೋತೃಗಳೇ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಜೊತೆ ಜೊತೆಗೆ ರಸ್ತೆ ಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ನಮ್ಮ ಶ್ರೋತೃಗಳಿಗೊಂದು ಪ್ರಶ್ನೆ ಕೇಳಿದ್ದೆ, ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ನೋಡೋಣ. ಯಾರ್ಯಾರು ಉತ್ತರ ಕಳಿಸಿದ್ರೆ ನೋಡ್ಕೊಂಬೋಣ. ರೂಪಾ ಎಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಕಳಿಸಿದ್ದಾರೆ. ನಾನು ಉತ್ತರ ಕೊನೆಗೆ ಹೇಳ್ತೇನೆ. ಇನ್ನು ತನುಜ ಮಾಧವನಗರ ಭದ್ರಾವತಿಯಿಂದ ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಹಾಗೆ ಅಜಯ್ ವಣ್ಕರ್ ಲೋಯರ್ಹುತ ಭದ್ರಾವತಿ, ಇನ್ನು ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಣದಕಟ್ಟೆ, ಆನಂತರದಲ್ಲಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ, ಎಂ ಈರಪ್ಪ ಮುತ್ತಿಗಾರನಹಳ್ಳಿ ಮೊಳಕಾಲೂರು ತಾಲೂಕು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಸುಭಾನ್ ಕೋರಿ ಹಗಿರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ, ಪದ್ಮಶ್ರೀಧರ ಪನ್ನಾಗ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆ ಮೂಡರ ವಿಠಲಾಪುರದಿಂದ, ನಂತರದಲ್ಲಿ ಕಲ್ಪನಾ ಬಿಜಿ ಬಸವೇಶ್ವರನಗರ ಶಿವಮೊಗ್ಗ, ದಾವಣಗೆರೆಯಿಂದ ಚಂದಿಕಾ ನೇರ್ಲಗುಂಡಿ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಸ್ಥಳದಿಂದ, ಮತ್ತು ಚೌಧರಿ ಬಿ ನಾಗರಾಜ್ ಕಲಬುರಗಿ, ಮಹೇಶ್ ಹೊಸೂರು, ನಂತರದಲ್ಲಿ ರತನ್ ವಿನೋಬ ನಗರದಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ, ಆನಂತರದಲ್ಲಿ ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಆನಂತರದಲ್ಲಿ ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ಇನ್ನು ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್, ಹಿಂದಿ ಚಿತ್ರಗೀತೆಗಳನ್ನು ಮೆಚ್ಚಿ ಸಂದೇಶ ಕಳಿಸಿದೆ ಹಾಗೂ ಇಂದಿನ ಪ್ರಶ್ನೆಗೂ ಉತ್ತರ ಕಳಿಸಿದ್ದೇನೆ, ನನ್ನ ಹೆಸರು ಹೇಳಲೇ ಇಲ್ಲ ಅಂತಂದಿದ್ದಾರೆ, ಹೇಳ್ತಾ ಇದ್ದೀನಿ ಜಯಪುಟ್ಟಸ್ವಾಮಿ ಅವರೇ. ಇನ್ನು ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆ ಕುಸುಮ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಕಮಂಡಲಗುಂದಿ ಜಗಳೂರು ತಾಲೂಕು, ಹಾಗೆಯೇ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಅನಿತಾ ಹಾಗೂ ಕುಟುಂಬದವರು, ಹಾಗೆ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚೆನ್ನಬಸಪ್ಪ ಕರಮಡಿ ಮಧುಮತಿಯವರು. ಶ್ರೋತೃಗಳೇ, ಕೆಲವರು ಹುಷಾರಾಣಿ ಅಂತ ಹೇಳಿದರೆ, ಕೆಲವರು ಮಮತಾ ಪೂಜಾರಿ ಅಂತ ಹೇಳಿದರೆ, ಅದರಲ್ಲಿ ಯಾವ್ದು ಸರಿ? ಮಮತಾ ಪೂಜಾರಿ ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಮಮತಾ ಪೂಜಾರಿ ಅವರನ್ನ ಗುರುತಿಸಲಾಗುತ್ತೆ. ಶ್ರೋತೃಗಳೇ, ಇವರಿಗೆ

2014ರಲ್ಲಿ ಅರ್ಜುನ ಅವಾರ್ಡ್ ಕೂಡ ಬಂದಿರುತ್ತೆ ಶ್ರೋತೃಗಳೇ. ಓಕೆ, ತಮ್ಮ ಎಲ್ಲಾ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಮುಂದಿನ ಗೀತೆಗೆ ಹೋಗೋಣ ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಶ್ರೋತೃಗಳೇ. ಮುಂದಿನ ಗೀತೆ ಸ್ತ್ರೀ ಚಿತ್ರದ ಗೀತೆಯನ್ನು ಕೇಳೋಣ, ಬಿ ಆರ್ ಛಾಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ. ಓಕೆ, ಈಗ ಮುಂದಿನ ಪ್ರಶ್ನೆ ಹೀಗಿದೆ, ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ನೋಡೋಣ ನಮ್ಮ ಶ್ರೋತೃಗಳು ಯಾರ್ಯಾರು ಉತ್ತರವನ್ನು ಕಳಿಸ್ತಾರೆ. ಜೊತೆಗೆ ಈ ಹಾಡು ನಿಮಗಾಗಿ.

ಅದನ್ನ ಕೇಳಿದ್ರೆ ನೀವು ಕೇಳ್ತಾರಾ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ಶ್ರೋತೃಗಳೇ, ನನ್ನ ಪ್ರಶ್ನೆ ಹೀಗಿತ್ತು, ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತ ಕೇಳಿದ್ದೆ, ನೋಡೋಣ ಶ್ರೋತೃಗಳು ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬೋಣ. ಮೊದಲಿಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಣಲಗುಂದಿ ಜಗಳೂರು ತಾಲೂಕಿನಿಂದ ಕೆ ಎಸ್ ನಾಗರತ್ನಮ್ಮ ಅಂತ ಸಂದೇಶನ ಕಳಿಸಿದ್ರೆ, ಆನಂತರದಲ್ಲಿ ಯಾರ ತುಂಬಾ ಪ್ರಶ್ನೆಗಳು ಬಂದಿದೆ, ಉತ್ತರಗಳು ಬಂದಿದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಉತ್ತರ ಕಳಿಸಿದ್ದಾರೆ. ಹಂಪಣ ನ್ಯಾಮತಿಯಿಂದ ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ರೆ, ನಮ್ಮ ಚೈತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧು ಮತಿ ಸಂದೇಶ ಕಳಿಸಿದ್ದಾರೆ. ಇನ್ನು ರೂಪಾ ಎಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ರತನ್ ವಿನೋಬ ನಗರದಿಂದ ಧನರಾಜ್ ಪಿ ಚನ್ನಗಿರಿ ತಾಲೂಕಿಗೆ ಗಾಣತಕಟ್ಟೆ ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳು, ಮತ್ತೆ ಬಿ ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ, ಆನಂತರದಲ್ಲಿ ಪದ್ಮ ಶ್ರೀಧರ್ ಪನ್ನಗ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆ ಮೂಡಲುಟಿಲಾಪುರ ಗ್ರಾಮದಿಂದ ಉತ್ತರವನ್ನು ಕಳಿಸಿದ್ದಾರೆ ಶ್ರೋತೃಗಳೇ. ಇನ್ನು ಸುಮಿತ್ರಾ ಮಾಂಡೆ ನಾಗರಾಜ್ ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ಉತ್ತಮ ಕಾರ್ಯಕ್ರಮ ಸರ್ ಇದು ಅಂತಂದೇಳಿ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಎಂ ಈಶ್ವರಪ್ಪ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ ಉತ್ತರ ಕಳಿಸಿದ್ರೆ, ಸುರೇಶ್ ಭಟ್ ಗೌರಿ ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಗಂಗಾಧರೇಶ್ ಬಿಜಿ ಹೊಸಮನೆ ಭದ್ರಾವತಿ ಇಂದ ಸಂದೇಶ ಕಳಿಸಿದ್ದಾರೆ. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಕೆಎಸ್ ನಾಗರತ್ನಮ್ಮ ಮೊದಲ ಹಾಗೂ ಏಕೈಕ ಮಹಿಳಾ ಸ್ಪೀಕರ್ ಅಂತಂದೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಹಾಗೆ ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು ಅಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕಲ್ಮನ ಬಿಜಿ ಬಸವೇಶ್ವರ ನಗರ ಶಿವಮೊಗ್ಗದಿಂದ ವೆಂಕಟಪ್ಪ ಅಂತ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಅನಿತಾ ಹಾಗೂ ಕುಟುಂಬದವರು, ನಂತರದಲ್ಲಿ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ, ವಿಶ್ವಾಸ ಸವಳಂಗ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್ ಕೆ ಎಸ್ ನಾಗರತ್ನಮ್ಮ ಅಂತಂದೇಳಿ ಸಂದೇಶ ಕಳಿಸಿದೆ. ಕುಸುಮ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮಲ್ಲೇಶ್ ಚಿಕ್ಕನಲ್ಲೂರು ಕಡೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೂ ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರ ಸಂದೇಶ ಇದೆ. ಮತ್ತು ಸರ್ವೇಶ್ ಶಿಕ್ಷಕರು ಮುತ್ತಿಗಾರನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮಹೇಶ್ ಹೊಸೂರು ಈಗ ಪ್ರಸಾರ ಮಾಡಿದ ಗೀತೆ ಬಾರೋ ನನ್ನ ಮುದ್ದಿನ ಕೃಷ್ಣ ಚಿತ್ರದ್ದು, ಸ್ತ್ರೀ ಅಲ್ಲ ಅಂತ ಹೇಳಿದ್ದಾರೆ. ಓಕೆ, ಚೆಕ್ ಮಾಡ್ತೇನೆ ಸರ್. ಇನ್ನು ಅಜಯ್ ವಣ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದೆ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಅವರ ಸಂದೇಶ ಕಳಿಸಿದ್ದಾರೆ. ಇನ್ನು ಕೆ ಬಿ ಪಾಲಯ್ಯ ಚಿರತಗುಂಡು ಅವರು ಕೂಡ ಸಂದೇಶ ಸರಿಯಾಗಿದೆ. ಇನ್ನು ಕಳೆಯದಾಗಿ ಮಮತಾ ಭದ್ರಾವತಿಯಿಂದ, ನಮಸ್ತೆ ಸರ್ ಉತ್ತರ ಕೆ ಎಸ್ ನಾಗರತ್ನಮ್ಮ ಅಂತಂದೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೋತೃಗಳು, ನಿಮ್ಮ ಎಲ್ಲ ಉತ್ತರಗಳು ಸರಿಯಾಗಿದೆ. ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಕೆ ಎಸ್ ನಾಗರತ್ನಮ್ಮ. ಧನ್ಯವಾದಗಳು ತಮ್ಮ ಎಲ್ಲ ಉತ್ತರಕ್ಕೆ. ಈಗ ಮುಂದಿನ ಹಾಡಿಗೆ ಹೋಗೋಣ. ಮುನಿಯಾ ಚಿತ್ರದ ಗೀತೆಯನ್ನು ಕೇಳೋಣ, ಶ್ರೇಯ ಘೋಷಾಲ್ ಮತ್ತು ರಾಜೇಶ್ ಅವರ ದನಿಗಳಲ್ಲಿ. ಜೊತೆಗೆ ಒಂದು ಪ್ರಶ್ನೆ ಕೇಳಬೇಕಲ್ವಾ, ತುಂಬಾ ಸರಳವಾದ ಪ್ರಶ್ನೆ ಕೇಳ್ಬಿಡ್ತೀನಿ. ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಎಲ್ಲಿ ಮತ್ತು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? ಎಲ್ಲಿ ಸ್ಥಳನೂ ಹೇಳಬೇಕು ಮತ್ತು ಎಷ್ಟರಲ್ಲಿ, ಅದರ ಇಸ್ವಿಯನ್ನು ಕೂಡ ಹೇಳಬೇಕು. ಶ್ರೋತೃಗಳೇ, ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಸ್ಥಾಪನೆ ಆಗಿದ್ದು. ನೋಡೋಣ ಯಾರು ಉತ್ತರವನ್ನು ಕಳಿಸ್ತಾರೆ ಅಂತ. ಸರಿಯಾದ ಉತ್ತರವನ್ನು ನೋಡೋಣಂತೆ. ಈಗ ಮುಂದಿನ ಗೀತೆನ ನಿಮಗಾಗಿ.

ಶ್ರೀ ಘೋಷಲ್ ಮತ್ತು ರಾಜೇಶ್ ಅವರ ದನಿಗಳಲ್ಲಿ ಒಂದು ಅದ್ಭುತವಾದ ಹಾಡನ್ನು ಕೇಳ್ಕೊಂಡು ಶ್ರೋತೃಗಳೇ, ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಈ ಹಾಡಿನ ಮುನ್ನ ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನ ಎಲ್ಲಿ ಮತ್ತು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ತುಂಬಾ ಸರಳವಾದ ಪ್ರಶ್ನೆ. ನೋಡೋಣ ನಮ್ಮ ಶ್ರೋತೃಗಳು ಏನೇನು ಉತ್ತರ ಕಳಿಸಿದ್ದಾರೆ ಅಂತ ನೋಡ್ಕೊಂಡ್ಬಿಡ್ತೇನೆ. ತುಂಬಾ ಜನರ ಉತ್ತರ ಬರ್ತಾ ಇದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಇಂದ ಕರೆಕ್ಟ್, ಆದರೆ ಉತ್ತರನೇ ಇಲ್ಲ. ನಾಗೇಂದ್ರ ಗುಂಡಮ್ಮ ದೊಡ್ಡಬಳ್ಳಾಪುರ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ, ಇವರು ಅಷ್ಟು ಉತ್ತರ ಏನು ಕಳಿಸಿಲ್ಲ. ಅಜಯ್ ಉಣ್ಕರ್ ಲೋಯಿರುತ್ತ ಭದ್ರಾವತಿಯಿಂದ ವಿ ಎಸ್ ಎಲ್ ಭದ್ರಾವತಿ ಅಂತ ಹೇಳಿದ್ರೆ, ಬಟ್ ಯಾವ ವರ್ಷದಲ್ಲಿ

ಆ ಡೇಟ್ ಎಲ್ಲ ನಾನು ಕೇಳಿದ್ದೆ. ಇನ್ನು ಕೆ ಬಿ ಪಾಲಯ್ಯ ಚಿರತಗೊಂಡ್ಲು ಉತ್ತರ ಮಂಗಳೂರು ಅಂತ ಕೊಟ್ಟಿದ್ದಾರೆ. ಇನ್ನು ದೊಂದಾಜ್ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸ್ಥಾಪನೆಯಾಗಿದೆ. ಓಕೆ, ಇದು ಅದರ ಇಸ್ಪಿ ಹೇಳಿಲ್ಲ ನೀವು. ಓಕೆ, ಇನ್ನು ಗಂಗಾಧರೇಶ್ ಬಿಜಿ ಹೊಸಮನೆ ಭದ್ರಾವತಿಯಿಂದ ಧನ್ಯವಾದಗಳು. ಆದರೆ ಕಂಪನಿಯ ನೇಮ್ ಹೇಳಿಲ್ಲ ಇವರು. ಇನ್ನು ರಾಜಶಂಕರ ಘಟ್ಟದಿಂದ ಉತ್ತರ ಸರಿಯಾಗಿದೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಸರಿಯಾಗಿ ಹೇಳಿದ್ರೆ, ಬಟ್ ಕಂಪನಿಯ ನೇಮ್ ಹೇಳಿಲ್ಲ ನೀವು. ಓಕೆ, ಇನ್ನು ಭದ್ರಾವತಿ ಅಂತ ಹೇಳಿದ್ರೆ ಯುಸಿ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ದಾವಣಗೆರೆಯಿಂದ ಚಂದಿಕಾ ನೇರ್ಲಗುಂಡಿ ಅವರು. ಇನ್ನು ರತನ್ ವಿನೋಬನಗರ 1928 ಭದ್ರಾವತಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಾಂತಚಾರ್ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು ಸವಿಸ್ತಾರವಾದ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ ಉತ್ತರ ಕಳಿಸಿದ್ರೆ ಮಹೇಶ್ ಹೊಸೂರು ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ರೂಪಾ ಎಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಉತ್ತರ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಅಂತ ಹೇಳಿದರೆ, ಆ ಕಂಪನಿಯ ಹೆಸರು ಹೆಸರು ಹೇಳಿದ್ರೆ ಒಳ್ಳೆಯದು. ಓಕೆ, ನಂದು ತಪ್ಪಿದೆ. ನಾನು ಇಸ್ವಿ ಮತ್ತೆ ಎಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳಿದೆ. ಧನ್ಯವಾದಗಳು. ಇನ್ನು ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ 1923 ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸಲಾಯಿತು ಅಂತ ಉತ್ತರ ಕೊಟ್ರೆ, ಇನ್ನು ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಸಂದೇಶ ಕಳಿಸ್ತಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಅವರು. ಮೈಸೂರು ಅಂತ ಹೇಳ್ತಾರೆ, ಜನವರಿ 1923 ಸರ್ ಮಿಶೇಶ್ವರಿ ಅಂತ ಹೇಳ್ತಾರೆ. ಇನ್ನು ಎಂ ಈಶ್ವರಪ್ಪ ಮುತ್ತಿಗಾನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ ಭದ್ರಾವತಿ ಅಂತ ಹೇಳ್ತಾರೆ. 1926 ಅಂತ ಹೇಳ್ತಾರೆ. ಇನ್ನು ರಾಘವ ಮಣಿಯಣ್ಣ ಶಕುಂತಲ ಮಕ್ಕಳಾದ ಪ್ರೀತಿಮ್ ಹಾಗೂ ಪ್ರತಿಕಾ ಪುತ್ರ ಬೆಟ್ಟಂಪಡೆ ದುಬೈಯಿಂದ ಉತ್ತರ ಕಳಿಸಿದ್ರೆ, ನಮ್ಮ ಕರ್ನಾಟಕದ ಭದ್ರಾವತಿ 1923 ಅಲ್ವಾ ಮಂಜುನಾಥ್ ಸರ್, ಊಟ ಆಯ್ತು ಅಂತ ಕೇಳ್ತಾರೆ. ಸರ್ ಇನ್ನು ಊಟ ಆಗಿಲ್ಲ, ಮಾಡಬೇಕು. ಯಾರು? ಪದ್ಮಶ್ರೀಧರ್ ಪನ್ನಾಗ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆ ಮೂಡಲಿಟರಾಪುರ ಗ್ರಾಮದಿಂದ. ಕೊನೆಗೆ ನಾನು ಉತ್ತರವನ್ನು ಕಂಪ್ಲೀಟ್ ಉತ್ತರವನ್ನು ಹೇಳ್ತೇನೆ ಸರ್. ಇನ್ನು ಜಯಪಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್ ಅಂತಂದು ಹೇಳ್ತಾರೆ. ಉತ್ತರವನ್ನು ಕೂಡ ಸರಿಯಾಗಿ ಹೇಳಿದ್ದಾರೆ. ಇನ್ನು ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ, ಅನಿತಾ ಹಾಗೂ ಕುಟುಂಬದವರು ಉತ್ತರ ಸರಿಯಾಗಿದೆ. 1923 ಭದ್ರಾವತಿಯ ಹೆಮ್ಮೆಯ VSL ಕಾರ್ಖಾನೆ ಅಂತ ಹೇಳ್ತಾರೆ. ಇನ್ನು ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಉತ್ತರ ಕೊಟ್ರೆ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಅವರ ಸಂದೇಶ ಇದೆ. ಇನ್ನು ಕುಸುಮ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ ಉತ್ತರ ಕೊಟ್ಟಿದ್ದಾರೆ. ಹಾಗೆಯೇ ದಂದಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಸಂದೇಶ ಬಂದಿದೆ. ಇನ್ನು ಮಮತಾ ಭದ್ರಾವತಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಉತ್ತರ ಕೊಟ್ಟಿದ್ದಾರೆ. ಹಾಗೆಯೇ ಮಲ್ಲಪ್ಪ CM ಚಿಕ್ಕನಲ್ಲೂರು ಕಡೂರಿಂದ ಸಂದೇಶ ಕಳಿಸಿದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳು ತಮ್ಮ ಎಲ್ಲ ಸಂದೇಶಗಳಿಗೂ ಧನ್ಯವಾದ ತಿಳಿಸ್ತಾ ಉತ್ತರ ಹೀಗಿದೆ. ಶ್ರೋತೃಗಳೇ, ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಸ್ಥಾಪನೆಯಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ. 1918 ಜನವರಿ 18 ತಾರೀಕು ಗುದ್ದಲಿ ಪೂಜೆ ನೆರವೇರಿಸಲಾಗುತ್ತದೆ. ಅದರ ನಂತರ 1923 ಅದರ ಮೊದಲ ಸ್ಥಾಪನೆ ಅಂದರೆ ಮೊದಲ ಉತ್ಪಾದನೆ ಶುರುವಾಗುತ್ತೆ. ಶ್ರೋತೃಗಳೇ, 1918 ಜನವರಿ 18 ಅದರ ಗುದ್ದಲಿ ಪೂಜೆ ಮಾಡ್ತಾರೆ. 1923 ಅದರ ಉತ್ಪಾದನೆ ಶುರುವಾಗುತ್ತೆ. ಶ್ರೋತೃಗಳೇ, ಇದರ ಮೊದಲ ಅಧ್ಯಕ್ಷರು ಚೇರ್ಮನ್ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಸುಮಾರು 2023 ಸುಮಾರು 27-28 ಸುಮಾರು 5 ಕಾಲ ಅವರು ಚೇರ್ಮನ್ ಆಗಿ ಅಧಿಕಾರ ವಹಿಸಿಕೊಂಡು ಕಂಪನಿಯನ್ನ ಲಾಭದಾಯಕವಾಗಿ ಮಾಡ್ತಾರೆ. ಶ್ರೋತೃಗಳೇ, ನೋಡೋಣ ತಮ್ಮ ಎಲ್ಲ ಸಂದೇಶಗಳಿಗೆ ಧನ್ಯವಾದ ತಿಳಿಸ್ತಾ ಮುಂದಿನ ಗೀತೆಯನ್ನ ಆಲಿಸೋಣ. ಯಾವ ಗೀತೆ ಇದು? ಗಂಡಿದೆ ಚಿತ್ರದ ಗೀತೆನ ಕೇಳೋಣ. ಯಾರದು? ಅಂಜನಾ ಸೌಮ್ಯ ಮತ್ತು ಚಕ್ರಿಯವರ ದನಿಗಳಲ್ಲಿ. ಈಗ ಮತ್ತೊಂದು ಪ್ರಶ್ನೆ ಕೇಳ್ತೇನೆ. ಯಾವ ನಗರವನ್ನು ಛೋಟಾ ಬಾಂಬೆ ಎಂದು ಕರೆಯುತ್ತಾರೆ? ತುಂಬಾ ಸರಳವಾದ ಪ್ರಶ್ನೆ.
ಯಾವ ನಗರ

ಆತ್ಮೀಯ ಕೇಳುಗರೆ, ಸಮಯದ ಅಭಾವ ಆದ ಕಾರಣ ಉತ್ತರವನ್ನು ನಾನೇ ಹೇಳ್ತೇನೆ. ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ, ತಮ್ಮ ತಮ್ಮ ಉತ್ತರವನ್ನು ಪ್ರಶ್ನೆಗಳಿಗೆ ತಮ್ಮ ಉತ್ತರವನ್ನು ತಾವೇ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಿ. ಯಾವ ನಗರವನ್ನು ಚೋಟಬಾಂಬೆ ಎಂದು ಕರೆಯುತ್ತಾರೆ ಅಂತಂದರೆ ಹುಬ್ಬಳ್ಳಿ ನಗರವನ್ನು ಚೋಟಬಾಂಬೆ ಅಂತ ಕರೆಯಲಾಗುತ್ತೆ. ಶ್ರೋತೃಗಳೇ, ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇದೀಗ ಕೇಳಿ ನಾಟಕ ಆ ಒಂದು ರಾತ್ರಿ. ರಚನೆ ಭಾರತಿ ಪ್ರಿಯಾ, ನಿರ್ಮಾಣ ರಘುಪತಿ ಹೆಗ್ಡೆ.

0: ಕಥಾ ನಾಟಕ.
1: ಆ ಒಂದು ರಾತ್ರಿ ಮೂಲ ಕತೆ ಭಾರತಿ ಪ್ರಿಯಾ ಅವರದು, ಬಾನುಲಿ ರೂಪ HS ಪಾರ್ವತಿ, ನಿರ್ದೇಶನ ರಘುಪತಿ ಹೆಗಡೆ.

0: ಯಾರು ಕಾಣ್ತಾನೆ ಇಲ್ವಲ್ಲ? ಓ ಮಾವ ಬಂದಿದಾರಲ್ಲ, ಈ ಕಡೆನೆ ನೋಡ್ತಿದಾರೆ. ಮಾವಾ ಮಾವಾ, ಗುರ್ತ್ ಸಿಕ್ತಿಲ್ವೇನೋ ಪಾಪ. ಮಾವಾ ಮಾವಾ,
1: ಓಹೋ ರಂಗಸ್ವಾಮಿ, ಎಷ್ಟ್ ಬದ್ಲಾಗ್ಬಿಟ್ಟಿದ್ಯಪ್ಪ, ಗುರ್ತೇ ಸಿಗ್ಲಿಲ್ಲ. ನೀನ್ ಬಂದೇ ಇಲ್ವೇನೋ ಅನ್ಕೊಂಡ್ಬಿಟ್ಟೆ, ಅಂತೂ ಬಂದಿಯಲ್ಲ.
0: ಬರ್ತೀನಿ ಅಂತ ಕಾಗದ ಬರೆದಿದ್ನಲ್ಲ ಮಾವ.
1: ನಿಜ, ಆದ್ರೂ ಪಟ್ಟಣದವರು ನಿಮ್ಗೆ ಹಳ್ಳಿಗೆ ಬರೋದಕ್ಕೆ ಬೇಸರ ಆಗೋದ್ ಸಹಜ.
0: ಹಾಗೇನಿಲ್ಲ ಮಾವ, ನನಗಂತೂ ಹಳ್ಳಿ ಅಂದ್ರೆ ತುಂಬಾ ಇಷ್ಟ. ಪಟ್ಟಣದ ಗಲಾಟೆ ಗಡಿಬಿಡಿ ಗದ್ದಲದಿಂದ ದೂರ ಹೋಗಿ ಸ್ವಲ್ಪ ದಿವಸನಾದ್ರೂ ಈ ಹಳ್ಳಿಲಿ ಬಂದು ಕಾಡು ಮೇಲ್ಗಳೆಲ್ಲ ಅಲ್ಕೊಂಡಿರೋಣ ಅನ್ಸತ್ತೆ.
1: ಸಂತೋಷ ಅಪ್ಪ, ಗಾಡಿ ತಂದಿದ್ದೀನಿ, ಬಾ ಹೋಗೋಣ. ಅಂದಾಗೆ ಎತ್ತಿನ ಕಾಡಿಯಲ್ಲಿ ಕೂಡ ಅಭ್ಯಾಸ ಇದೆ ತಾನೆ?
0: ಇದೇನ್ ಈ ಕೇಳ್ತೀರಾ ಮಾವ? ನಾನ್ ಚಿಕ್ಕವನಾಗಿದ್ದಾಗ ಅಮ್ಮನ ಜೊತೆ ಎಷ್ಟೋ ಸಲ ನಿಮ್ಮೂರಿಗೆ ಬಂದಿರ್ಲಿಲ್ವಾ? ಆಗೆಲ್ಲ ಎತ್ತಿನ ಗಾಡಿಲಿ ತಾನೇ ಓಡಾಡ್ತಿದ್ದು.
1: ನಿಮ್ಮ ಅಮ್ಮನ ನೆನಪಾಗಿ ನೀನಾದರೂ ಹತ್ರವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಅಪ್ಪನಿಗೂ ನಮ್ಮ ಸಂಬಂಧ ಬೆಳೆಸೋ ಇಷ್ಟ ಇದೆ.
0: ಅಪ್ಪ ಕಾಗದ ಬರೆದಿದ್ರು.
1: ಗಾಡಿ ನಿಧಾನ ಓಡ್ಸಪ್ಪ. ಮನೆ ಬಂತು, ನಿಲ್ಸು. ಮನೆ ಬಂತು ರಂಗಸ್ವಾಮಿ, ನಿಧಾನವಾಗಿ ಇಳಿಯಪ್ಪ. ಈ ಹಳ್ಳಿಗಳಲ್ಲೇ ಹಾಗೆ. ನೀನ್ ಬಹಳ ದಿನಗಳ ನಂತರ ಊರಿಗೆ ಬರ್ತಿದ್ದೀನಿ ನೋಡು, ಅದಕ್ಕೆ ಕಾಲೇಜ್ ಓದಿರೋ ಹುಡುಗ ಹೇಗಿದೆಯೋ ನೋಡ್ಬೇಕು ಅನ್ನೋ ಆಸೆ.
2: ಪಾಪ ರಂಗಸ್ವಾಮಿ, ಎಷ್ಟೊಂದು ಬೆಳೆದ್ಬಿಟ್ಟಿದ್ಯೋ. ಬೇರೆಲ್ಲಾದ್ರೂ ನೀನ್ ನೋಡಿದ್ರೆ ಗುರ್ತೇ ಸಿಗ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ.
0: ನೀವ್ ಹೇಗಿದ್ದೀರಾ ಅತ್ತೆ?
2: ನಾ ಚೆನ್ನಾಗಿದ್ದೀನಪ್ಪ. ಆಗ್ಲಿ, ತಡವಾಗಿ

0: ಅಡಿಗೆನೂ ಸಿದ್ಧ ಆಗಿದೆ. ಊಟಕ್ಕೆಲೆ ಹಾಕ್ಲ?
1: ಖಂಡಿತ. ಬೆಳಗ್ಗೆಯಿಂದ ಪ್ರಯಾಣ ಮಾಡಿ ರಂಗಸ್ವಾಮಿಗೆ ಆಯಾಸವಾಗಿರ್ಬೇಕು. ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ. ನಾಗಮಣಿಯಲ್ಲಿ
0: ಅಯ್ಯೋ, ಅಡಿಗೆ ಮೇಲೆ ಏನೋ ಕೆಲಸ ಮಾಡ್ತಿದ್ದಾಳೆ. ರಂಗಸ್ವಾಮಿ, ಕೈಕಾಲು ತೊಳ್ಕೊಂಡು ಊಟಕ್ಕೆ ಹೇಳಪ್ಪ.
2: ಆಯ್ತು.
0: ನಿಧಾನವಾಗಿ ಊಟ ಮಾಡು ರಂಗಸ್ವಾಮಿ. ಮೊದಲೇ ನೀನ್ ತುಂಬಾ ಸಂಕೋಚ, ತುಂಬಾ ಸಂಕೋಚ ಸ್ವಭಾವ.
2: ಹಾಗೇನಿಲ್ಲ ಅತ್ತೆ.
0: ನೀನು ಈ ಊರಿಗೆ ಬಂದು 6-7 ವರ್ಷ ಆದ್ರೂ ಆಗಿರ್ಬೇಕಲ್ಲ?
1: ಹೌದೌದು, SSLC ಪಾಸ್ ಆಗಿ ಕಾಲೇಜ್ ಸೇರಿದ ಮೇಲೆ ಬಂದೇ ಇಲ್ಲ ಅಲ್ವೇನಯ್ಯ?
2: ಹೌದು, ಪ್ರತಿ ಬೇಸಿಗೆ ರಜದಲ್ಲೂ ಬರ್ಬೇಕು ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ಯಾರಾದ್ರೂ ಸ್ನೇಹಿತರು ಒತ್ತಾಯ ಮಾಡಿ ಅವ್ರ ಊರು ಕರ್ಕೊಂಡು ಹೊರಟೋಗ್ತಿದ್ರು.
1: ನೀನಾಗ ನೀನ್ ಬರೋಲ್ಲ ಅಂತ ನನಗ್ ಗೊತ್ತು, ಅದಕ್ಕೆ ಈ ಸಲ ನಾನೇ ಕಾಗದ ಬರ್ದೆ.
0: ಅಂದಾಗೆ ನಿಮ್ ತಂದೆ ಚೆನ್ನಾಗಿದ್ದಾರಪ್ಪ?
2: ಚೆನ್ನಾಗಿದ್ದಾರೆ.
1: ನಮ್ಮನೆ ಅಡಿಗೆ ನಿನಗ್ ಖಾರ ಇರ್ಬೋದು. ಇಂದ್ರ, ಸ್ವಲ್ಪ ತುಪ್ಪ ಹಾಕೆ.
0: ನಾಗವೇಣಿ, ಸ್ವಲ್ಪ ತುಪ್ಪ ತಗೊಂಬರಮ್ಮ.
1: ಹಾಕಮ್ಮ. ರಂಗಸ್ವಾಮಿ, ನೀನ್ ನೋಡಿದಾಗ ನಾಗು ಇಷ್ಟು ಬೆಳೆದಿರ್ಲಿಲ್ಲ. ನೀ ಇನ್ನೂ ಹುಡುಗ, ಈಚೆಗಂತೂ ನಮ್ಗೆಲ್ಲ ನೀನು ಹೊಸಬನೇ ಆಗ್ಬಿಟ್ಟಿದ್ದಿ. ನಂಗ್ ಸಾಕಮ್ಮ, ಅವನ್ಗೆ ಹಾಕು.
2: ನಂಗೆ ಸಾಕು, ಸಾಕು ನಂಗೆ. ನಾಗವೇಣಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ. ಹೆಸರಿಗೆ ತಕ್ಕ ಹಾಗೆ ನಾಗವೇಣಿನೇ. ನೀಳವಾದ ಜಡೆ, ಛೇ, ಅವಳ ಮುಖಾನೇ ಸರಿಯಾಗಿ ಕಾಣಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಸರಿಯಾಗಿ ಜ್ಞಾಪಕಕ್ಕೆ ಬರ್ತಿಲ್ಲ. ಒಂದು ಸಲ ಮುಖ ನೋಡೋ ಹೊತ್ತಿಗೆ ಹುಲ್ಲೆ ಮರಿ ಹಾಗೆ ಹಾರೋಟೋದ್ಲು. ಎಲ್ಲಿ ಹೋಗ್ತಾಳೆ? ಬೆಳಿಗ್ಗೆ ಕಂಡೇ ಕಾಣ್ತಾಳೆ. ಹಳ್ಳಿ ಹುಡುಗಿ ಅಂತ ತೆಗೆದು ಹಾಕೋ ಹಾಗೆ ಇಲ್ಲ. ತುಂಬಾ ಮಾಟವಾಗಿದ್ದಾಳೆ. ಹಿಂಗ್ ಮಲ್ಕೊಳ್ಳೋಣ ನಾಗವೇಣಿ. ನಾಗವೇಣಿ, ನಾಗವೇಣಿ.

0: ಆದ್ರೆ ಆದ್ರೆ ಯಾರು ಕಾಣ್ತಾನೆ ಇಲ್ವಲ್ಲ? ಅಲ್ಲ, ಈ ನಿರ್ಜನವಾದ ಕಾಡಿನಲ್ಲಿ ಇಷ್ಟೊಂದು ಮಧುರವಾದ ನಾದ ಎಲ್ಲಿಂದ ಬರ್ತಿದೆ? ಅರೆ, ಅಲ್ಲಿ ಯಾರು ನಿಂತಿರೋ ಹಾಗಿದೆ. ಓ, ಇವಳು ನಾಗವೇಣಿ ಅಲ್ವಾ? ಅದೇ ನಿಲ್ಲುವ ಜಡೆ, ಅದೇ ಮೈಕಟ್ಟು. ಅಲ್ಲ ಅಲ್ಲ ಅಲ್ಲ, ಅವಳು ಈ ಕಾಡ್ಗೆ ಬರ್ತಾಳೆ. ಛೇ ಛೇ, ಇವಳು ನಾಗವೇಣಿ ಅಲ್ಲ. ಅಪ್ಪಾ, ಈ ಹುಡುಗಿ ಕತ್ತಲ್ಲಿ ಎಷ್ಟು ದೊಡ್ಡ ನಾಗರ ಹಾವು, ಜೊತೆಲಿ ಇನ್ನೊಂದು ಕರಿ ಹಾವು. ಅಪ್ಪಾ, ಇವಳೆಂತ ಹುಡುಗಿ ಅಪ್ಪ?
1: ಈ ಬುಟ್ಟಿಯಾಗಿ ಹಾವುಗಳೆಲ್ಲ ಹೆಂಗ್ ಮುದ್ರಕೊಂಡ್ ಬಿತ್ಕೊಂಡವೆ.
0: ಅಪ್ಪಾ, ಎಷ್ಟೊಂದು ಹಾವುಗಳು! ನೀವು ಹಾವಾಡಿಗಳೇನು?
1: ಅದೇ ನಂಗೆ ನನ್ ಮಗನೆ ನಂಗು ಹಾಗೆ ನೋಡ್ತೀರ ಬುದ್ಧಿ?
0: ಅದು ಹಾವು.
1: ನಿಮ್ದು ಯಾವ ಬುದ್ಧಿ?
0: ಇಲ್ಲ, ಹಳ್ಳಿಗೆ ಬಂದಿದ್ದೆ. ನಾವು ಬಯಲ್ ಸೀಮೆಯವರು.
1: ಕತ್ಲಾಯ್ತಾ ಇದೆ ಈ ಕಡೆ, ಹಾವಿನ ಕಾಟ ಜಾಸ್ತಿ. ಬೇಗನೆ ಹಳ್ಳಿಗೆ ಹೋಗಿ ಸೇರ್ಕೊಳ್ಳಿ.
0: ಅರೆ, ಎಲ್ಲಿ ಹೋದ್ಲು? ನನ್ನ ಕಣ್ಣು ಆ ಹುಡುಗಿನೇ ಹುಡುಕ್ತಿದೆಯಲ್ಲ. ಛೇ, ನನ್ಗೇನಾಗಿದೆ? ಕಾಲೇಜ್ ಓದಿದ್ನಾ?

0: ನಾನು ಒಬ್ಬ ಅನಾಗರಿಕ ಹುಡುಗಿ ಬಗ್ಗೆ ಯೋಚನೆ ಮಾಡುದು ಅಂದ್ರೇನು? ನಾಳೆಯಿಂದ ನಾನು ಇಲ್ಲಿಗೆ ಬರಲೇಬಾರದು, ಪಟ್ಟಣಕ್ಕೆ ಹೊರಟೋಗ್ಬೇಕು. ಆದ್ರೆ ಹೋಗೋಕ್ ಮುಂಚೆ ಒಂದ್ಸಲ ಅವಳನ್ನ ನೋಡ್ಬೇಕು, ಅವಳ ಹತ್ರ ಮಾತಾಡ್ಬೇಕು. ಆ ಕೂಡುಗಲಿನ ಹತ್ರ ಯಾರೋ ಕೂತಿರೋ ಹಾಗಿದೆ. ಅವಳೇ ಇರಬಹುದಾ? ಹಾ ಹೌದು, ಅವಳೇ.
1: ಏನ್ ಬುದ್ಧಿ, ಇವತ್ತು ಬಂದಿವ್ರಿ? ಆ ವಿಡಿಯೋದ ನೋಡಕ್ ಬಂದ್ರ? ಎಲ್ಲದಕ್ಕೂ ಬರೀ ಹೂ ಗುಡ್ತಾ ಇದೀರಲ್ಲ.
0: ನಿನ್ನೆ ಕಾಣಿಸ್ಲೇ ಇಲ್ವಲ್ಲ, ಎಲ್ಲಿ ಹೋಗಿದ್ದೆ?
1: ಎಲ್ಲಿ ಹೋಗೋದು, ಅಲ್ಲೇ ಇಲ್ಲೂ ಸುತ್ತೋದು.
0: ಯಾಕೆ?
1: ಯಾಕಂದ್ರೆ ತಿರ್ಗಾಡೋದೇ ಸರಿ ಬದುಕೋ ಬುದ್ಧಿ.
0: ಹಾವಾಡ್ಸೋ ಕಸ್ಬಾ?
1: ಹೌದು, ಆ ವಿಡಿಯೋದು ಆಡ್ಸೋದು ಹೊಟ್ಟೆ ಒರಿಯೋದು.
0: ನಿಮ್ದು ಯಾವ ಊರು?
1: ಏ ನಮ್ಗೆ ಊರೆಂತದ್ದು ಬುದ್ಧಿ, ಅಲ್ಲಿ ಕಾಣಿಸ್ತಿದ್ಯಲ್ಲ ಅಟ್ಟಿ, ಅಲ್ಲೇ ನಾವಿರೋದು.
0: ಈ ಹಾವುಗಳು ನಿನ್ನ ಕಚ್ಚೋದಿಲ್ವಾ?
1: ಏ ನಮ್ಮನೇನ್ ಕಚ್ಚೋ ಬುದ್ಧಿ, ಮಂತ್ರ ತಂತ್ರ ಮಾಡ್ತೀವಿ, ಮೂಲ್ಕೆ ಮಡಗ್ತೀವಿ, ನಮ್ಗಳ್ ಕಂಡ್ರೆ ಸೊಪ್ಪು ನಂಗ್ ಬಿದ್ಕೋತಾವೆ.
0: ನಿನಗೆ ನೆಂಟ್ರಿದಾರ?
1: ಓ ಅವ್ರೆ ಬೇಕಾದಂಗವ್ರೆ.
0: ನಿನ್ನ ಹೆಸರೇನು?
1: ನೀಲಾ ಅಂತ ಬುದ್ಧಿ.
0: ಒಬ್ಳೆ ತಿರುಗ್ತೀಯಲ್ಲ, ಭಯ ಆಗಲ್ವಾ?
1: ಏ ನಂಗೇನ್ ಭಯ ಬುದ್ಧಿ, ಕಾಡ್ನಲ್ಲೇ ಹುತ್ತೋಳು, ಕಾಡ್ನಲ್ಲೇ ಬೆಳ್ದೋಳು, ಕಾಡ್ನಲ್ಲಿ ತಿರ್ಗಾಡಕ್ಕೆ ನಂಗೆಂತ ಭಯ?
0: ಇಲ್ಲ ಅನ್ನು ಸುಮ್ನೆ ಕೇಳ್ದೆ. ನಿಂಗೆ ವಯಸ್ಸೆಷ್ಟು ನೀಲಾ?
1: ನಂಗೆ ನೆಪ್ಪಿಲ್ಲ ಬುದ್ಧಿ.
0: ಅಂದ ಹಾಗೆ ನಿನಗೆ ಮದುವೆ ಆಗಿದ್ಯಾ? ಹೊರಟೇ ಹೋದ್ಲಲ್ಲ.
2: ಏನ್ ರಂಗಸ್ವಾಮಿ, ಏನೋ ತಲ್ಲೀನಾಗಿ ಯೋಚನೆ ಮಾಡ್ತಿದ್ದಿ?
0: ಯೋಚನೆ? ನನಗೆಂತ ಯೋಚನೆ, ಏನು ಇಲ್ವಲ್ಲ.
2: ಏನ್ ಹುಚ್ಚನಯ್ಯ ನೀನು, ನಿನ್ನ ಮನಸ್ಸಿಗೆ ನೀನ್ ಸುಳ್ಳು ಹೇಳ್ತಿದೀಯಲ್ಲ. ನೀನು ಪ್ರತಿದಿನ ಆ ಕಾಡ್ಗೆ ಹೋಗೋದ್ಯಾಕೆ?
0: ಅದು ಅದು ಯಾಕೆ ಯಾಕೆ ಅಂದ್ರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋಕೆ.
2: ಪ್ರಕೃತಿ ಸೌಂದರ್ಯ ಸವಿಯೋಕೋ ಅಥವಾ ನೀಲಾನ ರೂಪ ಸವಿಯೋಕೋ?
0: ಅದು ಇರಬಹುದು.
2: ನೀಲಾ ತುಂಬಾ ಸುಂದರವಾದ ಹುಡುಗಿ ಅಲ್ವಾ?
0: ಹೌದು.
2: ಅವಳು ಮಾತಾಡಿದ್ರೆ ಹೂಗಳು ಉದುರಿದ ಹಾಗಿರುತ್ತೆ ಅಲ್ವಾ?
0: ಹೌದು.
2: ಅವಳು ಹಾವು ಹಿಡಿಯೋದನ್ನ ನೋಡೋದೇ ಒಂದು ಚಂದ ಅಲ್ವಾ?
0: ಹೌದು.
2: ಅಂದ್ರೆ ನೀನ್ ಅವಳನ್ನ ಪ್ರೀತಿಸ್ತಿದೀಯ?
0: ಪ್ರೀತಿ ಪ್ರೀತಿ ಹೌದು, ನಾನು ಅವಳನ್ನ ತುಂಬಾ ತುಂಬಾ ಪ್ರೀತಿಸ್ತಿದ್ದೀನಿ. ಅವಳನ್ನ ನೋಡ್ದಿದ್ರೆ ಏನೋ ಕಳ್ಕೊಂಡ ಹಾಗಾಗತ್ತೆ, ಅವಳನ್ನ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ.
2: ಸರಿ, ಆದ್ರೆ ಇದರ ಪರಿಣಾಮ ಏನು
0: ಅಂದ್ರೆ?
2: ಹೆಚ್ಚು ಅಂದ್ರೆ ನೀನ್ ಇಲ್ಲಿ ಇನ್ನೊಂದು ವಾರ ಇರಬಹುದು. ಆಮೇಲೆ?
0: ಹೌದಲ್ಲ, ಆಮೇಲೆ ನಾನು ಪಟ್ಟಣಕ್ಕೆ ಹೋಗ್ಬೇಕು. ಅಯ್ಯೋ ಅದೇ ನನಗೂ ದುಃಖ,
2: ನಾನು ಅವಳನ್ನ ಮದುವೆ ಆಗ್ತೀನಿ. ಏನಂದೆ?
0: ಹೌದು, ನಾನು ಅವಳನ್ನ ಮದುವೆ ಆಗ್ತೀನಿ. ಈ ಸಮಸ್ಯೆಗೆ ಅದೇ ಸರಿಯಾದ ಪರಿಹಾರ.
2: ಸರಿಯಾಗಿ ಯೋಚಿಸು, ಮತ್ತೊಮ್ಮೆ ಯೋಚಿಸು. ನೀನ ನೀಲಾನ್ ಮದುವೆ ಆಗ್ತೀಯಾ?
0: ಹೌದು. ಯಾಕಾಗ್ಬಾರ್ದು?
2: ಅವಳು ಕಾಡ್ನಲ್ಲಿ ಬೆಳೆದೋಳು, ಅಕ್ಷರ ಜ್ಞಾನವೇ ಇಲ್ಲ, ನಾಗರಿಕತೆ ಗೊತ್ತಿಲ್ಲ. ನೀನು ಕಾಲೇಜ್ ಓದಿರೋನು, ನಾಳೆ ದೊಡ್ಡ ನೌಕರಿನೂ ಸಿಗ್ಬಹುದು.
0: ಆದ್ರೇನು, ಅವಳನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಪಾಠನು ಹೇಳಿಸಿದ್ರಾಯ್ತು.
2: ನಿನ್ನದು ಆದರ್ಶ ಪ್ರೇಮ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಇದರಿಂದ ನಿನ್ನ ತಂದೆ ಸೋದ್ರ ಮಾವ ಸೋದ್ರತ್ತೆ ಇವ್ರಿಗೆಲ್ಲ ಏನನ್ಸತ್ತೆ?
0: ಪಾಪ ಅವ್ರಿಗೆಲ್ಲ ಬೇಸರ, ಅಸಮಾಧಾನ ಆಗೋದು ನಿಜ. ಆದ್ರೆ ಏನ್ ಮಾಡೋಕ್ಕಾಗತ್ತೆ, ನನ್ಗಂತೂ ನೀಲನ್ ಬಿಟ್ಟಿರೋಕ್ಕಾಗಲ್ಲ.
2: ನೀನೇನೋ ನೀಲಾನೇ ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ.

0: ಏನಿಲ್ಲ, ತುಂಬಾ ಹಾವುಗಳು ಸಿಕ್ಕಿರೋ ಹಾಗಿದೆ.
1: ಓ, ನೀವಾ? ಸುಮಾರಾಗಿ ಸಿಕ್ಕವೆ.
0: ಇಲ್ಲ, ಪ್ರತಿದಿನ ನೀನೊಬ್ಳೇ ಬರ್ತೀಯಲ್ಲ, ಜೊತೆಗೆ ಯಾರು ಬರೋದೇ ಇಲ್ಲ.
1: ಎಲ್ಲ ಒಂದೇ ತಾವ ಹೋದ್ರೆ ಏನ್ ಪ್ರಯೋಜನ? ಒಬ್ಬೊಬ್ರು ಒಂದೊಂದ್ ತಾವ ಹೋದ್ರೆ ತುಂಬಾ ಹಾವು ಸಿಗ್ತವೆ.
0: ಪ್ರತಿದಿನ ಇಷ್ಟೊಂದು ಹಾವು ಹಿಡಿದು ಏನ್ ಮಾಡ್ತೀರಾ? ಎಲ್ಲ ನೀವೇ ಸಾಕ್ತೀರಾ?
1: ಎಲ್ಲ ಅವನು ನಾವೇ ಇಟ್ಕೊಂಡು ಏನ್ ಮಾಡ್ಕೊಳಕಾಯ್ತದೆ? ಗಿರಾಕಿಗಳು ಬಂದಾಗ ಮಾರ್ಕಂತೀವಿ, ಅದರಿಂದಾನು ನಾ ಕಾಸ್ ಬರ್ತೈತೆ. ಯಾಕ್ ಬುದ್ಧಿ ಸುಣ್ಣ ಬಿಟ್ರಿ? ಏನೋ ಯೋಚನೆ ಮಾಡ್ತಿದ್ದೀರಾ?
0: ಅದು ನೀಲ, ನಾನೊಂದ್ ಪ್ರಶ್ನೆ ಕೇಳಲ.
1: ಇದುವರೆಗೂ ನೀವ್ ಮಾಡ್ತಿರೋದು ಅದ್ನೇ ಅಲ್ಲೂರ?
0: ನೀಲ, ನೀನು ನನ್ನ ಮದುವೆ ಆಗ್ತೀಯ?
1: ಏನಂದ್ರಿ?
0: ಯಾಕೆ ಗಾಬರಿ ಆಗ್ತೀನಿಲ್ಲ, ನನ್ನ ಮದುವೆ ಆಗ್ತೀಯ?
1: ಮದ್ವೆನಾ? ಅದಕ್ಕೇನ್ ಕಷ್ಟ ಬುಡಿ ಬುದ್ಧಿ?
0: ಹಾಸಿಕ್ಕಲ್ಲ ನೀಲ, ನಿಜವಾಗ್ಲೂ ಕೇಳ್ತಿದ್ದೀನಿ.
1: ಅದಕ್ಕಲ್ಲ ಬುದ್ಧಿ, ಆದ್ರೆ
0: ಏನಾದ್ರೆ
1: ನನ್ ಜಾತಿ ನಿಮ್ ಜಾತಿ ಹೆಂಗೋ.
0: ನೀಲ, ಇದಕ್ ಜಾತಿ ಮಾತ್ಯಾಕೆ?
1: ಇನ್ನೇನ್ ಬುದ್ಧಿ?
0: ಪ್ರೇಮಕ್ಕೆ ಜಾತಿ ಗೀತೆ ಇಲ್ಲ.
1: ಹಂಗಾದ್ರೆ ನನ್ ಮೇಲೆ ನಿಮ್ಗೆ ಅಷ್ಟೊಂದು ಅಕ್ಕರೇನಾ?
0: ಅಕ್ಕರೆ ನೀಲ, ನಿನ್ಗೋಸ್ಕರ ನಾನು ಪ್ರಾಣನಾದ್ರೂ ಕೊಡ್ತೀನಿ.
1: ದಿಟ ಹೇಳ್ತಿದ್ದೀರಲ್ಲ.
0: ನನ್ನ ಅಣೆ ನಿನ್ನ ಅಣೆಗೂ ನೀಲ.
1: ನಮ್ಮ ಮಾತಾ ಇದು?
0: ಸತ್ಯವಾಗಿ.
1: ಇದಕ್ಕೆ ಪರೀಕ್ಷೆ?
0: ಪರೀಕ್ಷೆ ನೀನ್ ಹೇಳಿದ್ದು.
1: ಹಂಗಾದ್ರೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇರೋದಾದ್ರೆ
0: ಹೇಳು.
1: ಈ ಹೊತ್ತಿನಲ್ಲಿ ಕೈ ಮಾಡುತ್ತೀರಾ?
0: ಓಹೋ, ಸಂತೋಷವಾಗಿ ನಡಿ, ಹತ್ರ ಹೋಗೋಣ. ಈಗ ಕೈ ಇಟ್ಟೆ.
1: ಬೇಡಿ ಬೇಡಿ ನನ್ ನೋಡಿಯ.
0: ಯಾಕ್ ನೀಲ?
1: ಬೇಡ ಬೇಡ ನನ್ ನೋಡಿಯ.
0: ನಿನ್ನಿಷ್ಟ ಈಡೇರಿಸೋದಕ್ಕೆ ಏನ್ ಅಡ್ಡಿ ನೀಲ?
1: ಬ್ಯಾಡಿ ದೇವ್ರೆ, ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸಿ.
0: ಕ್ಷಮಿಸು ಅಂತ ತಪ್ಪು ಏನ್ ಮಾಡಿದ್ಯಾ ನೀಲ?
1: ಸುಮ್ನೆ ನಿಮ್ಮನ್ನ ನೋಯಿಸ್ಬಿಟ್ಟೆ, ನೋಯಿಸ್ಬಿಟ್ಟೆ ನಾನ್ ನೋಡಿಯ.
0: ಅಂದ್ರೆ
1: ಏನ್ ಹೇಳಿ ಬುದ್ಧಿ, ಹೆಂಗ್ ಹೇಳಿ?
0: ಅದೇನು ಅಂತ ಹೇಳು ನೀಲ, ಸಂಕೋಚ ಯಾಕೆ?
1: ನಂಗೆ ನಂಗೆ ಲಗ್ನ ಆಗಿದೆ ಬುದ್ಧಿ.
0: ನನಗೆ ತಿಳಿದಿರ್ಲಿಲ್ಲ ನೀಲ. ಆದ್ರೆ
1: ಆದ್ರೆ ಏನ್ ಬುದ್ಧಿ?
0: ನೀನ್ ಒಪ್ಪೋದಾದ್ರೆ
1: ಒಪ್ಪೋದಾದ್ರೆ
0: ನನ್ನ ಮೇಲೆ ನಿನಗ್ ಪ್ರೀತಿ ಇದ್ರೆ ಯಾವ ತಾನೇ ಅಡ್ಡಿ ಬಂದಿತ್ತು?
1: ಇಲ್ಲ ನನ್ ನೋಡಿಯ, ನಮ್ ಜಂದಾಗೆ ಲಗ್ನ ಆದವರು ನಡ್ತೆಗಿಡ್ಬಾರ್ದು, ಪಡ ಗಂಡಸರಿಗೆ ಪ್ರೀತಿ ಪಡಬಾರ್ದು, ಗಂಡನ್ಗೆ ಎರಡಾಗ ಬಾಳ್ಬಾರ್ದು ಬುದ್ಧಿ. ಹಂಗ್ ನಡೆದ್ರೆ ವಂಸ ನಿರ್ವಂಸ ಆದಿತ್ತು, ಒಂದಕ್ಕಿಂತ ದಕ್ಕೋದಿಲ್ಲ. ಅವು ನಮ್ಮನ್ನೇ ಆಗಿ ತಿಂದವು.
0: ಹಾಗಾದ್ರೆ ನನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಅನ್ನು?
1: ಆ ಮಾತ್ ಬ್ಯಾಡ ಬುದ್ಧಿ, ನಾನು ನೀತಿ ತಪ್ಪಿ ನಡೆಯೋ ಹಂಗಿಲ್ಲ.
0: ನೀಲ, ನಾನ್ ನಿಂಗೋಸ್ಕರ ಹಾತೊರಿತಿದ್ದೀನಿ, ಜೀವದ ಹಂಗಿಲ್ದ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ನನ್ನವಳಾಗು ನೀಲ, ನನ್ ಕೈ ಹಿಡಿ.
1: ಇಂಥ ಮಾತಾಡಿ ನನ್ ಕೊಲ್ಬೇಡಿ ನನ್ ನೋಡಿಯ. ನಾನೇನ್ ಮಾಡ್ಲಿ, ಕಟ್ ಮುರಿಯೋ ಹಂಗಿಲ್ಲ, ನೀತಿ ಬಿಡೋ ಹಂಗಿಲ್ಲ, ನನ್ ಕ್ಷಮಿಸ್ಬಿಡಿ.
0: ಹಂಗಾದ್ರೆ ನನ್ನ ಪ್ರೇಮಕ್ಕಿಷ್ಟೇನಾ ಪ್ರತಿಫಲ?
1: ಇಷ್ಟಕ್ ಬರ್ತದೆ ಅಂತ ನಾ ಕಾಣಿ ಬುದ್ಧಿ, ನನ್ ಕ್ಷಮಿಸ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ.

0: ಯಾಕಪ್ಪರನ್ ಸ್ವಾಮಿ, ಎರಡು ಮೂರು ದಿನದ ಒಂಥರ ಇದೆಯಾ?
1: ಮಹೇಶ್ ಸರಿ ಇಲ್ಲೇನಪ್ಪ?
2: ಹಾಗೇನು ಇಲ್ಲ ಅತ್ತೆ, ಸರಿಯಾಗಿ ಇದ್ದೀನಿ. ಮಾವ
0: ಏನು,
2: ನಾಳೆ ನಾನು ಊರು ಹೊರಡ್ತೀನಿ.
1: ಆಗ್ಲಿ, ಏನು ಅವಸರ?
2: ಇಲ್ಲ ಅತ್ತೆ, ಊರಿನಲ್ಲಿ ಕೆಲಸ ಇದೆ, ಸ್ನೇಹಿತರ ಜೊತೆ ನಂದಿಗೆ ಬೇರೆ ಹೋಗ್ಬೇಕು.
0: ಸರಿಯಪ್ಪ, ನಿನ್ನ ಏರ್ಪಾಡಿಗೆ ನಾನು ಅಡ್ಡಿ ಇಲ್ಲ, ಆದ್ರೆ ಇನ್ನೊಂದು ಎರಡು ಮೂರು ದಿವಸ ಇದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು.
2: ಇನ್ನೊಂದ್ಸಲ ಬರ್ತೀನಿ ಮಾವ.
0: ಸರಿಯಪ್ಪ, ಆದ್ರೆ ನಮ್ಮ ಹುಡುಗಿ ವಿಚಾರ ನಿನ್ಗೆ ಒಪ್ಪಿಗೆ ತಾನೆ? ಮನಸ್ಸಿಗೆ ಸಮಾಧಾನ ಇದ್ರೆ ಹೇಳು, ಬಲವಂತ ಏನಿಲ್ಲ.
2: ಆದ್ರೆ
1: ಏನಪ್ಪ ಅನುಮಾನ?
2: ನಾನು ಮದುವೆನೇ ಆಗ್ಬಾರ್ದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ.
0: ಇದೇನ್ ಹುಚ್ಚು ತೀರ್ಮಾನ ನಿಂದು ರಂಗಸ್ವಾಮಿ?
2: ಹುಚ್ಚೇನು ಅಲ್ಲ, ತೀರ್ಮಾನ ಮಾತ್ರ ನಿಜ ಮಾವ.
1: ಹಾಗಾದ್ರೆ ಕೊನೆವರೆಗೂ ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೇನು?
2: ಹೌದು.
0: ಸರಿಯಪ್ಪ,
2: ಹೊರಡ್ತೀನಿ ಮಾವ, ಬರ್ತೀನತ್ತೆ.
0: ರೈಲ್ವೆ ಸ್ಟೇಷನ್ ತನಕ ನಾನು ಬರ್ತೀನಪ್ಪ.
2: ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಮಾವ, ನಾ ಹೋಗ್ತೀನಿ.
0: ಸರಿಯಪ್ಪ.
1: ಆದ್ರೆ ಆಗಾಗ ಬರ್ತಾ ಇರಪ್ಪ.
2: ಸರಿಯತ್ತೆ.

0: ಹೊರಟು ಹೋದ್ಲು, ಹೊರಟು ಹೋದ್ಲು. ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಹೋಗ್ಬೇಡ ನೀಲ, ನೀಲ ಹೋಗ್ಬೇಡ. ನೀಲ ನನ್ನ ಬಿಟ್ಬಿಟ್ಟು ಹೋಗ್ಬೇಡ. ನೀಲ ನನ್ ಬಿಟ್ಟು ಹೋಗ್ಬೇಡ.
1: ಏನಪ್ಪ ರಂಗಸ್ವಾಮಿ, ಕನವರಿಸ್ತಾ ಇದ್ದಿ? ಕಣ್ಣಿಂದ ನೀರ್ ಬೇರೆ ಸುರಿತಾ ಇದೆ. ಕೆಟ್ಟ ಕನಸು ಏನಾದ್ರು ಬಿತ್ತೇನೋ?
0: ಕನಸು? ಇರ್ಬಹುದು, ಕನಸೇ ಇರಬೇಕು.
1: ಹೊಸ ಜಾಗ, ಹಂಗಾತ್ನಾಗ ಬೇರೆ ಮಲಗಿದ್ದಿ, ಕನಸನ್ನ ಏನಾದ್ರೂ ನೋಡಿ ಹೆದರ್ಕೊಂಡೇನಪ್ಪ?
0: ಅವೆಲ್ಲ ಏನು ಇಲ್ಲ ಮಾವ, ಅರ್ಥವಿಲ್ಲದ ಕನಸುಗಳು.
1: ಹೋಗ್ಲಿ ಬಿಡು, ಬೆಳಗಾಗಿ ಎಷ್ಟೋ ಹೊತ್ತಾಗಿದೆ, ಸ್ನಾನಕ್ಕೆ ನೀರು ಸಿದ್ಧವಾಗಿದೆ, ಸ್ನಾನ ಮುಗಿಸು.
0: ಅಂದ್ರೆ ಇಷ್ಟು ಹೊತ್ತಿನ ತನಕ ನಡೆದಿದ್ದೆಲ್ಲ ಬರೀ ಕನಸ? ಕಾಡು, ಹಾವು, ನೀಲ ಎಲ್ಲ ಬರೀ ಕನಸೇನಾ? ಅಪ್ಪಪ್ಪ, ಎಷ್ಟು ದೀರ್ಘವಾದ ಕನಸು! ಒಂದೇ ರಾತ್ರಿಲಿ ಎಷ್ಟು ದಿನಗಳ ಕತೆ ನಡೆದು ಹೋಯ್ತು. ಇದು ಕನಸೇ ಅಂದ್ರೆ ನಂಬುದಕ್ಕೆ ಆಗ್ತಾ ಇಲ್ಲ. ಆ ಇದೇನು ಆಶ್ಚರ್ಯ, ನಿಜವೂ ಮತ್ತೆ ಕನಸೋ? ನನ್ನ ಕನಸಿನಲ್ಲಿ ಕಂಡ ಆ ಸುಂದರಿ ನೀಲ ಇಲ್ಲಿ, ನಾ ಕನಸಿನಲ್ಲಿ ಕಂಡು ಹುಡುಗಿ ಇವಳೆ ಅಲ್ವಾ? ಹೌದು, ಇವಳೆ. ನೀಲ,
2: ನೀಲ ನನ್ನ ಹೆಸರು ನೀಲ ಅಲ್ಲ, ನಾಗವೇಣಿ.
0: ಹೆಸರು ಯಾವ್ದಾದ್ರೇನು, ಒಟ್ಟಿನಲ್ಲಿ ನೀನೆ ನನ್ನ ಹುಡುಗಿ.

ಆ ಒಂದು ರಾತ್ರಿ ನಾಟಕ ಕೇಳಿದಿರಿ. ಭಾರತಿ ಪ್ರಿಯ ಅವರ ಕಥೆಯನ್ನ ಬಾನುಲಿಗೆ ಅಳವಡಿಸಿದವರು ಎಚ್ ಎಸ್ ಪಾರ್ವತಿ. ಪಾತ್ರ ಪರಿಚಯ: ನಾರಾಯಣಪ್ಪ ಎಂ ಬಸವರಾಜು, ಇಂದಿರಮ್ಮ ಎಸ್ ನಾಗರತ್ನ, ನಾಗವೇಣಿ ಮತ್ತು ನೀಲ ಸಿ ಕೆ ಅಂಜಲಿ ಶೆಟ್ಟಿ, ರಂಗಸ್ವಾಮಿಯಾಗಿ ಬಿ ಎಂ ವೆಂಕಟೇಶ್.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: اردو زبان کے پروگرام بھی AIR ایپ پر ملتے
3: ہیں.
4: آکاشوانی انیت تمل نگلچی نیوز آن AIR.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ. ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನಿಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.
5: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೇಳುಗರ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆ ಕೇಳೋಣ. ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ರಚನೆಗಳಲ್ಲಿ

ಕೇಳಿದ್ರೆ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು. ನಮ್ಮ ಸವಿನೆನಪು ಕಾರ್ಯಕ್ರಮ ಮೆಚ್ಚಿ ಕೆಲವು ಶ್ರೋತೃಗಳು ಸಂದೇಶವನ್ನು ಕಳಿಸಿದ್ದಾರೆ. ಹಳೆಯ ಗೀತೆಗಳು ಸೊಗಸಾಗಿವೆ ಸರ್, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲೆಗುಂಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಹತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕಿನಿಂದ ಹಾಸನ ಜಿಲ್ಲೆ. ಹಳೆಯ ಹಾಡುಗಳು ಹೇಳುವುದೇ ಒಂದು, ಕೇಳುವುದೇ ಒಂದು ಆಹ್ಲಾದಕರ ಅನುಭವ. ಆಹಾ, ಎಂಥ ಸೊಗಸಾದ ಇಂಪಾದ ಉತ್ತಮ ಸಾಹಿತ್ಯ ಸಂಗೀತ ಗಾಯನ. ಕೇಳುತ್ತಿದ್ದರೆ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ, ಹಾಗೆಯೇ ನಿದ್ರೆ ಜಾರುತ್ತಿದೆ. ಶುಭರಾತ್ರಿ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಶ್ರೋತೃಗಳೇ. ಮುಂದಿನ ಗೀತೆ ಕೇಳೋಣ. ಗಾಂಧಿನಗರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಕೇಳಿದ್ರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ದನಿಗಳಲ್ಲಿ ಗಾಂಧಿನಗರ ಚಿತ್ರದಿಂದ ಅದ್ಭುತವಾದ ಒಂದು ಹಾಡನ್ನು ಕೇಳ್ಕೊಂಡು ಬಂದ ಶ್ರೋತೃಗಳು. ಸವಿನಂಪು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನೋಡೋಣ. ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆಯನ್ನು ಬೆಂಗಳೂರು ಲತಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ

ಶ್ರೋತೃಗಳೇ, ಸವಿನೆನಪಿನ ಹಳೆಯ ಕನ್ನಡ ಚಿತ್ರಗೀತೆಗಳು ಅವು ಎಷ್ಟೇ ವರ್ಷಗಳಾದರೂ ಕೂಡ ತನ್ನ ಸೊಗಸನ್ನ ಮಾಸೋದಿಲ್ಲ. ಶ್ರೋತೃಗಳೇ, ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಅದನ್ನು ಮೆಚ್ಚಿ ನಮ್ಮ ಶ್ರೋತೃಗಳು ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಎಂ ಡಿ ಕೃಷ್ಣ, ಶ್ರೀರಾಮ್ಪುರ, ಮೈಸೂರು. ಈ ದಿನದ ಬಹುಜನ್ಮದ ಪೂಜಾ ಫಲಗೀತೆ ಸೊಗಸಾಗಿತ್ತು, ಹಾಗೆಯೇ ಗಾಂಧಿನಗರದ ನೀ ಮುಡಿದ ಮಲೆಗೆ ಹಾಡು ಸುಶ್ರಾವ್ಯವಾಗಿತ್ತು. ಚೂರು ಚಿಕ್ಕಣ್ಣನ ನೀ ಮೊದಲು ನನ್ನ ನೋಡಿದಾಗ ಗೀತೆ ಬಹಳ ಸೊಗಸಾಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲಾ ಹಾಡುಗಳು, ಹಳೆಯ ಹಾಡುಗಳು ಏನಿದಾವೆ, ಎಲ್ಲವೂ ಕೂಡ ಈಗಲೂ ಕೂಡ ತನ್ನ ಕಂಪನ್ನ ಸೂಚಿಸುವ ಶ್ರೋತೃಗಳೇ. ಹಾಗೆಯೇ ನಮ್ಮ ಯಾರು ಇವರು ಸಂದೇಶ ಕಳಿಸಿರೋ ಪಿ ಬಿ ಪಣೀಂದ್ರ ಅವರು, ಚೂರು ಚಿಕ್ಕಣ್ಣ ಚಿತ್ರದ ಹಾಡು ಚೆನ್ನಾಗಿತ್ತು, ಹಾಗೆಯೇ ಅಣ್ಣವರಿಗೆ ಎಸ್ ಪಿ ಅವರು ಹಿನ್ನೆಲೆ ಗಾಯನ ಹಾಡಿದ ಗೀತೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶ.

ಕಂಪನ್ನ ಸೂಚಿಸ್ತವೆ ಶ್ರೋತೃಗಳೇ. ಹಾಗೆಯೇ ನಮ್ಮ ಯಾರು ಇವರು ಸಂದೇಶ ಕಳಿಸಿದ್ರು, ಪಿ ಬಿ ಫಣೀಂದ್ರ ಅವರು, ಚೂರು ಚಿಕ್ಕಣ್ಣ ಚಿತ್ರದ ಹಾಡು ಚೆನ್ನಾಗಿತ್ತು, ಹಾಗೆಯೇ ಅಣ್ಣವರಿಗೆ ಎಸ್ ಪಿ ಅವರು ಹಿನ್ನೆಲೆ ಗಾಯನ ಹಾಡಿದ ಗೀತೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶ.

ಆತ್ಮೀಯ ಕೇಳಿದ್ರೆ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ 75 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶ್ರೋತೃಗಳು ಇಂತಹ ಕಾರ್ಯಕ್ರಮವನ್ನು ಮೆಚ್ಚಿ ನಮ್ಮ ಶ್ರೋತೃಗಳ ಕೆಲವು ಸಂದೇಶವನ್ನು ಕಳಿಸಿದ್ದಾರೆ. ರವಿಕುಮಾರ್ MH ಮೇಟಿಕುರ್ಕೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಚೂರು ಚಿಕ್ಕಣ ಚಿತ್ರದ ನೀ ಮೊದಲು ಮೊದಲು ನಿನ್ನ ನೋಡಿದಾಗ ಚಿತ್ರ ನನಗೆ ತುಂಬಾ ಇಷ್ಟವಾದ ಗೀತೆ ಎಂದು ಹೇಳಿ ಸಂದೇಶವನ್ನು ಕಳಿಸಿದ್ರೆ, ಇನ್ನು ನಮ್ಮ ಜಯಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಸರ್, ಸವಿ ನೆನಪು ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಆಯ್ಕೆಯ ಹಳೆಯ ಅಪರೂಪದ ಚಿತ್ರಗೀತೆಗಳು ಒಂದಕ್ಕಿಂತ ಒಂದು ತುಂಬಾನೇ ಇಷ್ಟವಾಗುತ್ತಿದೆ. ಧನ್ಯವಾದಗಳು. ಚೂರು ಚಿಕ್ಕಣ್ಣ ಹಾಡು ತುಂಬಾ ಇಷ್ಟವಾಗುತ್ತಿದೆ. ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೋತೃಗಳು ಹೀಗೆ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಮುಂದಿನ ಕಾರ್ಯಕ್ರಮ, ಮುಂದಿನ ಗೀತೆ ನಾನೇ ಭಾಗ್ಯವತಿ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಜಾನಕಿ, ಡಾಕ್ಟರ್ M ಬಾಲಮುರಳಿಕೃಷ್ಣ ಅವರ ದನಿಗಳಲ್ಲಿ.

జులా శ్యామ్ సురేష్ హర్ష బి హెచ్ రోడ్ భద్రావతి. నమస్తే సార్, అపరూపద సుందర గీతగలను ప్రసార ಮಾಡಿದೆ ನಿಮಗೆ, ನಿಮಗೂ ನಿಲಯಕ್ಕೂ ಧನ್ಯವಾದಗಳು ಅಂತ ಕೇಳಿದರೆ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ನಮಸ್ಕಾರ ಸರ್, ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳು ಕೇಳುವುದಕ್ಕೆ ಸುಮಧುರವಾಗಿದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಶ್ಯಾಮ್ ಸುರೇಶ್ ಬಿ ಎಚ್ ಎಸ್ ಭದ್ರಾವತಿ, ನಮಸ್ತೆ ಸರ್. ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಬಗ್ಗೆ ಎಷ್ಟು ಹೇಳಿಕೊಂಡ್ರೂ ಕಡಿಮೆ, ಅದು ಆಕಾಶವಾಣಿಯ ಹೆಗ್ಗಳಿಕೆ. ನಾನು ಸುಮ್ಮನೆ ಹೇಳ್ತಿಲ್ಲ, ಏಕೆಂದ್ರೆ ಮೈಸೂರು ಮಂಡ್ಯದಿಂದ ಬೆಳಗಾವಿ ತನಕ ಕೇಳುಗರನ್ನು ಪಡೆದಿದ್ದೆ. ಅವರೆಲ್ಲ ಪ್ರತಿದಿನ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಾರೆ, ಅದು ನಮಗೂ ಕೂಡ ಸಂತೋಷ. ಅಂದ್ರೆ ಅದರ ಬಗ್ಗೆ ಹೇಳುವುದಕ್ಕೆ ಪದಗಳು ಸಾಲದು. ಇದೇ ರೀತಿ ನೀವು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇರಿ, ನಿಮಗೆಲ್ಲ ಒಳ್ಳೆಯ ಹೆಸರು ಬರಲಿ ಎಂದು ಹಾರೈಸುತ್ತೇನೆ. ಇಂಥ ಅಭಿಮಾನಿಗಳು ನಮಗೂ ಕೂಡ ಇದ್ರೆ ನಮ್ಮ ಆಕಾಶವಾಣಿಗೂ ಒಳ್ಳೆಯ ಹೆಸರು ಬರುತ್ತೆ, ನಾವು ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೇನೆ ಶ್ರೋತೃಗಳೇ. ಇನ್ನು ತುಂಬ ಅರ್ಥಪೂರ್ಣವಾದ ಸೊಗಸಾಗಿ ಗೀತೆಗಳು ತುಂಬ ಸೊಗಸಾಗಿ ಮೂಡಿ ಬರ್ತಾ ಇವೆ. ಶುಭರಾತ್ರಿ ಅಂತ ದಾವಣಗೆರೆಯಿಂದ ಚಂದಿಕಾ ನೇರ್ಲಗುಂಡಿಯವರು ಸಂದೇಶ ಕಳಿಸಿದ್ರೆ, ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿಂದ, ನಿಮ್ಮ ಆಯ್ಕೆಯ ಸೊಗಸು ನಾನೇ ಎಂದು ಭಾಗ್ಯವತಿ ಹಾಡು ಬಾಲಮುರಳಿ ಕೃಷ್ಣ ಧ್ವನಿಯಲ್ಲಿ ಸೂಪರ್ ಸಾಹಿತ್ಯವು ಚಂದ ಉಂಟು ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಗೀತೆಗೆ ಹೋಗೋಣ. ಅರುಣೋದಯ ಚಿತ್ರದ ಗೀತೆಯನ್ನು ಕೇಳೋಣ, ಪಿ ಬಿ ಶ್ರೀನಿವಾಸ್ ಅವರ ದನಿಗಳಲ್ಲಿ.

ಕೆಳಗರೆ ಪುನರ್ಜನ್ಮ ಚಿತ್ರದ ಗೀತೆಯನ್ನ ಮೆಚ್ಚಿ ಮೈಸೂರಿನ ಶ್ರೀರಾಮ್ಪುರ ಡಾಕ್ಟರ್ ಎಂ ಡಿ ಕೃಷ್ಣ ಸರ್ ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನೀವು ಪ್ರಸಾರ ಮಾಡುವ ಗೀತೆಗಳು ಅದ್ಭುತ. ಪುನರ್ಜನ್ಮ ಚಿತ್ರದ ಕನ್ನಡತಿ ನಮ್ಮೊಡತಿ ನನ್ನ ಮೆಚ್ಚಿನ ಗೀತೆ, ಈ ಗೀತೆ ಹಾಡಿ ಬಹುಮಾನ ಪಡೆದಿದ್ದೆ, ನೆನಪಿಸಿದಕ್ಕೆ ಧನ್ಯವಾದಗಳು ಅಂತ ಹೇಳಿ ರಾಜ್ ಅಭಿನಯ ಸೂಪರ್ ಸರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಮಸ್ತೆ ಸರ್, ಆಕಾಶವಾಣಿ ಭದ್ರಾವತಿಯ ಶುಭರಾತ್ರಿ. ಇಂದಿನ ಹಳೆಯ ಚಲನಚಿತ್ರ ಗೀತೆಗಳು ರಾಗಮಲಿಕೆ ಸೂಪರ್ ಆಗಿತ್ತು ಅಂತ ಹೇಳಿ ಶ್ರೀದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ರೆ, ನಮಸ್ತೆ ಸರ್, ಎಷ್ಟೋ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವಿರಿ. ಸತಿಶಕ್ತಿ ಕನ್ಯಕ ಪರಮೇಶ್ವರಿ ಕತೆ ಚಿತ್ರದ ಹಾಡುಗಳು ಇದ್ರೆ ಪ್ರಸಾರ ಮಾಡ್ರಿ ಸರ್ ಅಂತಂದೇಳಿ ಮಂಗಳ ಮೈಸೂರಿನಿಂದ ಮಾಡ್ತಾರೆ. ನಾನು 50 ವರ್ಷಗಳಿಂದ ನಿಲಯದ ಸವಿನೆನಪು ಕಾರ್ಯಕ್ರಮ ಕೇಳ್ತಾ ಇರುವೆ ಸರ್ ಅಂತ ಹೇಳಿದರೆ, ಈಗ ಸದ್ಯಕ್ಕೆ ಆಗೋದಿಲ್ಲ ನೀವು ಕೇಳೋದನ್ನು ಪ್ರಸಾರ ಮಾಡಲಿಕ್ಕೆ, ಯಾಕೆಂದ್ರೆ ಆಲ್ರೆಡಿ ಅಜಯನ್ ಆಗಿದೆ ಕೆಲವೊಂದು ಗೀತೆಗಳು. ಇನ್ನು ಅನಿಲ್ ಕುಮಾರ್ ತಡಗನಹಳ್ಳಿ ಹಿರೇಕೆರೆ ತಾಲೂಕಿಂದ, ನಮಸ್ತೆ ಸರ್, ಊಟ ಆಯ್ತಾ ಅಂತ ಕೇಳಿದ್ರೆ ಇನ್ನು ಊಟ ಆಗಿಲ್ಲ ಸರ್, ಹೋಗ್ಬೇಕು, ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಹೋಗೋದು. ಸಂಜೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ವಾವ್, ಅಂತೂ ಮಳೆ ಬಂತಲ್ಲ, ಯಾಕೆಂದ್ರೆ ಭೂಮಿಯ ವಾತಾವರಣ ಹೆಚ್ಚಾಗಿದೆ, ಬಿಸಿಲೋ ಬಿಸಿಲು, ಶೆಕೆ ತಡೆಯಕ್ಕಾಗ್ತಿಲ್ಲ. ಸರಿಯಾಗಿ ಆಪ್ ಅಲ್ಲಿ ಬರ್ತಿರ್ಲಿಲ್ಲ, ಇವಾಗ ಸವಿನೆನಪು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ನಿಮ್ಮ ಆಯ್ಕೆಯ ಹಾಡುಗಳು ತುಂಬಾ ಚೆನ್ನಾಗಿವೆ, ಕೇಳಲು ಇಂಪಾಗಿವೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಅನಿಲ್ ಕುಮಾರ್ ಅವರು ತಳಕನಹಳ್ಳಿಯಿಂದ. ಧನ್ಯವಾದಗಳು. ಸರಿಗೆ ಊಟ ಮಾಡ್ತಾ ಮಳೆಯಲ್ಲಿ ಸವಿನೆನಪು ಕಾರ್ಯಕ್ರಮ ಕೇಳ್ತಾ ಇರಿ ಅಂತ ಹೇಳ್ತೇನೆ. ಇನ್ನು ಪುನರ್ಜನ್ಮ ಚಿತ್ರದ ಹಾಡು ಕನ್ನಡತಿ ನನ್ನೊಡತಿ ಹಾಡು ತುಂಬಾ ಇಷ್ಟ ಆಯ್ತು ಸರ್, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ ಮಂಜುಳಾ ಜನಾರ್ದನ್ ಉದಯ ಟ್ರೈಲರ್ ಭೂತನಗುಡಿ ಭದ್ರಾವತಿಯಿಂದ. ಇನ್ನು ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸ್ತಾರೆ. ಆಲ್ ಪ್ರೋಗ್ರಾಮ್ ಸಾಂಗ್ಸ್ ವರ್ಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ. ಆಲ್ ಸಾಂಗ್ಸ್ ಸೂಪರ್ ಸರ್, ಗುಡ್ ನೈಟ್ ಸರ್ ಅಂತ ಹೇಳ್ತಾರೆ. ಯಾರು ನಮ್ಮ ಬಿ ಎಚ್ ಆಂಜನೇಯ ಅವರು. ಇನ್ನು ಕುಸುಮ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ, ನಮಸ್ತೆ ಸರ್, ಈಗ ಪ್ರಸಾರ ಮಾಡಿದ ಜೀವನ ಚಿತ್ರದ ಹಾಡು ಹಾಗೂ ಕನ್ನಡತಿ ಹಾಡುಗಳು ಕೇಳಿ ಮನಸ್ಸಿಗೆ ಆನಂದವಾಯಿತು, ಶುಭರಾತ್ರಿ ಅಂತ ಹೇಳಿ ಸಂದರ್ಶನ ಕಳಿಸಿದ್ರೆ. ಶಾಂತಾಚಾರ್ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಸರ್, ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮಗಳು ನಿಜಕ್ಕೂ ಮನಸ್ಸಿಗೆ ಎತ್ತರದ ಶಾಂತಿ ನೀಡುತ್ತವೆ. ರಾತ್ರಿಯ ನಿಶ್ಶಬ್ದದಲ್ಲಿ ಹಳೆಯ ಮಧುರ ಗೀತೆಗಳು ಅಲೆಗಳ ಮೂಲಕ ಕಿವಿಗೆ ಬಿದ್ದಾಗ ಆಗುವ ಅನುಭವವೇ ಬೇರೆ. ಆ ಕಾಲದ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಅಂತಹ ಒಂದು ಮಾಂತ್ರಿಕ ಶಕ್ತಿ ಇದೆ, ಖಂಡಿತವಾಗಿಯೂ ಸತ್ಯ ಅದು. ಆಮೇಲೆ ವಿಶೇಷವಾಗಿ 70 ಮತ್ತು 80ರ ದಶಕದ ಹಾಡುಗಳು ನಮ್ಮನ್ನು ನೆನಪುಗಳ ಲೋಕಕ್ಕೆ ಕರೆದೊಯ್ಯುತ್ತವೆ. ಹಳೆಯ ಹಾಡುಗಳು ಪ್ರಸಾರವಾದರೆ ಆ ರಾತ್ರಿ ಇನ್ನೂ ಹೆಚ್ಚು ಸವಿಯಾಗಿರುತ್ತದೆ. ಬಾನುಲಿಯಲ್ಲಿ ಕೇಳುವ ಹಾಡುಗಳು ಕೇವಲ ಮನೋರಂಜನೆಯಲ್ಲ, ಅವು ನಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳ ಪ್ರತಿಬಿಂಬ ಕೂಡ ಹೌದು. ಇಂದಿನ ರಾತ್ರಿಯು ನಮಗೆ ಅಂತಹ ಮಧುರ ಗೀತೆಗಳೊಂದಿಗೆ ನಮ್ಮ ಬಾನುಲಿ ಕೇಳುವರಿಗೂ ಸುಖವಾದ ನಿದ್ರೆ ತರಲಿ, ಶುಭರಾತ್ರಿ ಅಂತ ಹೇಳಿ ಸಂದರ್ಶನ ಕಳಿಸಿದ್ದಾರೆ. ನಿಮಗೂ ಕೂಡ ಶುಭರಾತ್ರಿ ಸರ್. ಇನ್ನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಗೇರಿಯಿಂದ ಮಲ್ಲಪ್ಪ ಶೆಟ್ಟಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಅರುಣೋದಯ ಪುನರ್ಜನ್ಮ 2 ಅಡಿಯಲ್ಲಿ ನಮಗೆ ಪಾಪ ಸಂತೋಷವಾಯಿತು, ತುಂಬಾ ಸಂತೋಷವಾಯಿತು, ಪ್ರಸಾರ ಮಾಡಲಿಕ್ಕೆ ಧನ್ಯವಾದಗಳು ಸರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಾಗರಾಜ್, ನಿಮಿಷ, ಬಹಳ ಒಳ್ಳೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೀರಿ, ಇಂತಹ ಹಾಡುಗಳು ನಮ್ಮ ಆಕಾಶವಾಣಿಯಲ್ಲಿ ಮಾತ್ರ ಕೇಳಲು ಸಾಧ್ಯ ಅಂತಂದೇಳಿ ಮಂಜುನಾಥ್ ಲಕ್ಷ್ಮೀಶೇಖರ್ ಶಾಪ್ ಜನ್ನಾಪುರದ ಸಂದೇಶವನ್ನು ಕಳಿಸಿದ್ರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಕಾವೇರಿ ತೀರದಲ್ಲಿ ಬರದ ನಿನ್ನ ಹೆಸರ ಮರಳೆಲ್ಲ ಹೊನ್ನಾಯಿತು, ಇದು ಯಾವ ಮಾಯೆ, ಬಿದಿರಿನ ಕಾಡಿನಲ್ಲಿ ಕೂಗಿದ ನಿನ್ನ ಹೆಸರು, ಬಿದಿರೆಲ್ಲ ಕೊಡಲಾಯಿತು ಇದು ಯಾವ ಮಾಯೆ, ಕೊಳಲಾಯಿತು ಇದು ಯಾವ ಮಾಯೆ, ಸವಿನೆನಪು ಕೇಳಲು ಆಕಾಶವಾಣಿ ಭದ್ರಾವತಿ ಟ್ಯೂನ್

ಮಾಡಿದೆ. ಆಗ ಎಲ್ಲ ಆಕಾಶವಾಣಿ ನಿಲಯಗಳು ಭದ್ರಾವತಿಯಾಗಿ ರೂಪುಗೊಂಡವು. ಇದು ಯಾವ ಮಾಯೆ! ವಾ ವಾ, ವಾಟ್ ಎ ವಂಡರ್ಫುಲ್ ಕವನ ಬರೆದಿರೋ, ಧನ್ಯವಾದಗಳು ಸರ್ ತಮಗೆ. ಇನ್ನು ರೂಪಾ ಎಚ್, KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಶುಭರಾತ್ರಿ ಮಂಜುನಾಥ್ ಸರ್. ಸವಿನೆನಪು ಹಳೆಯ ಚಿತ್ರಗೀತೆಗಳು ತುಂಬ ಮನಸ್ಸಿಗೆ ಇಂಪಾಗಿ ಮನಕ್ಕೆ ಮುದ ನೀಡುತ್ತವೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ನಿಮಗೂ ಕೂಡ ಶುಭರಾತ್ರಿ. ಇನ್ನು 12 ನಿಮಿಷ ಇದೆ, ಇನ್ನೊಂದಷ್ಟು ಹಾಡುಗಳನ್ನು, ಮಧುರವಾದ ಹಾಡುಗಳನ್ನು ಪ್ರಸಾರ ಮಾಡ್ತೀನಿ, ಕೇಳ್ತಾ ಇರಿ ಅಂತ ಹೇಳ್ತೇನೆ. ಇನ್ನು ಸರ್, ಸವಿನೆನಪು ಕಾರ್ಯಕ್ರಮದ ತುಂಬ ಇಂಪಾದ ಹಾಡುಗಳು ಅಂತ ಹೇಳಿ ವಿಜಯಪುರ ಜಿಲ್ಲೆ KC ನಗರದಿಂದ ವಿಠಲರಾವ್ ಕುಲಕರ್ಣಿ ಮನೆಯ ಎಲ್ಲ ಸದಸ್ಯರು ಸಂದೇಶ ಕಳಿಸಿದೆ. ಮಂಜುಳಾ ಶ್ಯಾಮ್, ಸುರೇಶ್, ಹರ್ಷ, BH ರೋಡ್ ಭದ್ರಾವತಿಯಿಂದ, ನಮಸ್ತೆ ಸರ್, ಹಾಡುಗಳ ಆಯ್ಕೆ ಸಮುದ್ರವಾಗಿದೆ, ನಿಮಗೂ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಕೇಳಿದ ಸವಿನೆನಪು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನೋಡೋಣ. ನಾಂದಿ ಚಿತ್ರದ ಗೀತೆಯನ್ನ ಲತಾ ಎಂ ಸತ್ಯಂ ಅವರ ದನಿಗಳಲ್ಲಿ

0: ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಕೇಳೋಣ ಮುಕ್ತಿ ಚಿತ್ರದ ಗೀತೆಯನ್ನು.
1: ಎಂಥ ಕಣ್ಣು.

ನ್ಯಾಮಡಿ ತಾಲೂಕು ಬಸವನಹಳ್ಳಿಯಿಂದ ಗೋಪಾಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮಸ್ಕಾರಗಳು. ಸವಿನೆನಪು ಕಾರ್ಯಕ್ರಮ ಸೂಪರ್, ಕನ್ನಡತಿ ಹಾಡು ಕೇಳಿ ಮನಸ್ಸಿಗೆ ನೆಮ್ಮದಿ ಆಯಿತು, ಗುಡ್ ನೈಟ್ ಅನ್ನೋ ಸಂದೇಶವನ್ನು ಕಳಿಸಿದ್ರೆ, ಹಳೆಯ ಹಾಡುಗಳನ್ನು ಎಷ್ಟು ಸಾರಿ ಕೇಳಿದರೂ ಮತ್ತೆ ಮತ್ತೆ ಕೇಳೋಣ ಅನಿಸುತ್ತೆ. ಕನ್ನಡತಿ ಹಾಡು ನನಗೆ ತುಂಬಾ ಇಷ್ಟವಾದ ಹಾಡು. ಇನ್ನು ಮುಂದೆ ತಂಪಾದ ಮಳೆಗಾಲದಲ್ಲಿ ಇಂಪಾದ ಹಾಡುಗಳನ್ನು ಕೇಳೋಕೆ ಸಿದ್ಧವಾಗಿರೋಣ. ನಿಮಗೆ ಧನ್ಯವಾದಗಳು ಅಂತ ಹೇಳಿ ಭದ್ರಾವತಿ ಹೊಸಮನೆಯಿಂದ ಧನಲಕ್ಷ್ಮಿ ಮತ್ತು ಮನೋಜ್ಞ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೋತೃಗಳ ಕಾರ್ಯಕ್ರಮದ ಬಹುತೇಕ ಕಡೆಯದಾಗಿ ಕೇಳೋಣ ಸತೀ ಸುಕನ್ಯಾ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ದನಿಗಳಲ್ಲಿ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳು, ಈಗ ಸಮಯ 11 ಗಂಟೆ ಆಗ್ತಾ ಇದೆ. ನಮ್ಮ ಮುಂದೆ ಹಿಂದಿ ಅನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವರು ದೆಹಲಿ ಕೇಂದ್ರದಿಂದ.